ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿಯದೇ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 19ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ನವಮಿ. 2026ನೇ ಇಸ್ವಿ ಜೂನ್ ತಿಂಗಳ 9ನೇ ತಾರೀಕು ಮಂಗಳವಾರ. ಈಗ ವೇಳೆ ಸರಿಯಾಗಿ 5:58:38. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸೇರ ಅವರಿಂದ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಬಾನುಲಿ ಸರಣಿ, ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ NK ಶಿವಮೂರ್ತಿ. ಸೇವಾ ವಾಹಿನಿ 7:30, ಚಿತ್ರಗೀತೆಗಳು 7:45, ಮಧ್ಯಾಹ್ನ 2:40 ಹಾಗೂ ಮಧ್ಯರಾತ್ರಿ 7:45. ಇಂದು ಬೆಳಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 8:45 ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 10:00 ಉಷಾ ಆಚಾರ್ ಅವರ ಹಾಡುಗಾರಿಕೆ, ಹಿಂದಿ ಚಿತ್ರಗೀತೆಗಳು 10:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ವನಿತಾ ವಿಹಾರ, ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ, ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದ ಸದಸ್ಯರು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35 ಸುನೀತಾ ಹಿರೇಮಠ್ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿಂಚನಾ ಅವರು ಹಾಡಿರುವ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, TR ಮಹಾಲಿಂಗಂ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET NCERT ನವದೆಹಲಿ. ಕಥಾಕಾಲಕ್ಷೇಪ 4:00 ಪಾದುಕಾ ಪಟ್ಟಾಭಿಷೇಕ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00 ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಇಂದಿನ ವಿಷಯ ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆಗಳು, ಕಾರಣ ಹಾಗೂ ಗುಣಲಕ್ಷಣಗಳು ಮತ್ತು ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳು. ಭಾಗವಹಿಸುತ್ತಾರೆ ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಗುನಾಲ್ ವಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್, ಪ್ರಾಯೋಜಕರು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. 5:40 KSOU ಮುಕ್ತವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ, 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹೈಬ್ರಿಡ್ ಭತ್ತದ ಬೇಸಾಯ ಕುರಿತು ಮಂಡ್ಯದ VC ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು NK ಶಿವಮೂರ್ತಿ. ಕಾರ್ಯಕ್ರಮಗಳ ವಿವರಣೆ ಕೇಳುತ್ತಿದ್ದೀರಿ, ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Renu Kataria. Union Home Minister Amit Shah will launch the Land Port Management System LPMS in New Delhi today. This initiative reflects the government's commitment to smart border management, aiming to enhance efficiency, transparency and security in cross-border trade and passenger movement through technology-driven solutions. In Andhra Pradesh, 8 people succumbed to their injuries while 6 others were injured in a major fire accident at the Visakhapatnam steel plant of Rashtriya Ispat Nigam Limited yesterday evening. The accident occurred at around 4:15 p.m. during casting operations at caster 2 of steel melt shop 1. The injured have been admitted to the hospital and are undergoing treatment. Rashtriya Ispat Nigam Limited has initiated an investigation into the accident. In addition, a 3-member external inquiry committee headed by the director in charge of the Bokaro steel plant of Steel Authority of India Limited has been assigned to probe the incident. Union Steel Minister H.D. Kumaraswamy and Civil Aviation Minister Ram Mohan Naidu visited the Visakhapatnam steel plant accident site last night. Mr. Kumaraswamy announced a compensation of 25 lakh rupees for the kins of the deceased and 10 lakh rupees for the injured. President Draupadi Murmu, Vice President C.P. Radhakrishnan and Prime Minister Narendra Modi have expressed grief over the loss of lives in the fire incident. President Murmu extended her condolences to the families of those who lost their lives in the accident. Vice President C.P. Radhakrishnan prayed for the strength and courage to the bereaved families and wished for the speedy recovery of those injured. Prime Minister Modi has announced an ex gratia of 2 lakh rupees for the next of kin of each of the deceased and 50,000 rupees for the injured from the Prime Minister's National Relief Fund. He noted that the local authorities are providing all possible assistance to those affected. Iran and Israel have announced a halt in attacks against each other following an appeal by US President Donald Trump for an immediate ceasefire. However, Tehran has warned that it will resume military action if Israel continues its strikes against Hezbollah targets in Lebanon. On the other hand, Israeli Defense Minister Israel Katz has also warned that Israel will again target Hezbollah's stronghold in southern Beirut if attacks on northern Israel continue. The latest exchange marked the most direct confrontation between Iran and Israel since a ceasefire was reached in April. Iran launched missiles towards Israeli territory on Sunday night, describing the attack as retaliation for Israeli strikes on Hezbollah strongholds near Beirut. In response, Israel targeted a petrochemical facility in southwestern Iran, alleging that it was involved in ballistic missile production. India has deeply regretted the renewed attacks in West Asia. In a statement, External Affairs Ministry said, "These developments are a matter of utmost concern to the international community. India has called on all parties to immediately de-escalate tensions and ensure that civilians are not harmed." The ministry also appealed to conclude ongoing negotiations for a diplomatic solution so that peace and stability can return to the region. At least 35 people have died and more than 200 others injured after a 7.8 magnitude earthquake struck off the coast of Mindanao Island in southern Philippines. Its epicenter was located 32 kilometers southwest of Masim town in Sarangani province on Mindanao Island. The quake initially triggered tsunami warnings in the Philippines, Indonesia, Japan and Australia. However, these warnings were later cancelled or downgraded. Philippine officials also reported that approximately 10,000 families were displaced by the disaster. Mindanao in the Philippines is the second largest island by both area and population and is home to approximately 26 million people. And in women's cricket, India defeated West Indies by 26 runs in their first warm-up match ahead of the ICC Women's T20 World Cup in Cardiff, UK yesterday. After being invited to bat first, Harmanpreet Kaur led Women in Blue, posted 179 for 8 in the stipulated 20 overs, powered by Bharti Fulmali's unbeaten 56 runs off 40 balls. India will next face host England in their next warm-up fixture tomorrow. And that is the end of this news bulletin.
0: Akashwani, Mysuru. Vele Hariyagi 6 gante 10 nimisha 10 second galu. Iga Geetha Aradhana. Karyakramada arambhakke Shri Vidya Bhushan avaru hadiruva Hayavadana Puranika avara rachane ಮಂಗಳನೇ ಮಂಗಳವನೇ ನೀಡು ದೇವಾ.

ಗಗನದ ಗುಂಪ ಚಂದ್ರಮ ಬಲ್ಲೋದಲ್ಲದೆ ಮೇಲೆದ್ದಾಡುವ ಹದ್ದು ಬಲ್ಲೋದೇ ಅಯ್ಯ. ಅಕ್ಕ ಮಹಾದೇವ್ ಅವರ ಈ ವಚನ ಹಾಡಿದ್ದಾರೆ ಎಸ್ ಜಾನಕಿ.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಬಂದಿತು ಬಂದಿತು ಸ್ವಾತಂತ್ರ್ಯ, ತಂದಿತು ತಂದಿತು ಪ್ರಜಾತಂತ್ರ. ರಚನೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರದು.

0: ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ವೇಳೆ 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಈಗ ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ.
3: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು

0: ಕಡೆ ಗಂಡವನಾವನುಮಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನು ಪರಿಚಯಿಸುವ, ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ್ದು. ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸು ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳೂ ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು, ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಒಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡು ಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಒನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು. ಅವನಿಗೆ ಹೂವುಗಳು ಅರಳುವುದನ್ನು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆಯಾದರೆ, ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ, ಮದುವೆ ಆಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರವನ್ನು ನೋಡುವುದು ಇಂದಿಗೂ ನಡೆದೂ ಇದೆ.
1: ಇದುವರೆಗೆ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಈಗ ವೇಳೆ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಮನೋಹರ ಗ್ರಂಥಮಾಲೆಯ ಸ್ಥಾಪಕರು ಹೆಸರಾಂತ ಬರಹಗಾರರೂ ಆದ ಜಿ ಬಿ ಜೋಶಿಯವರು ಅನೇಕ

0: ಪ್ರತಿಭಾವಂತರನ್ನು ಕನ್ನಡ ಸಾಹಿತ್ಯಕ್ಕೆ ಪರಿಚಯಿಸಿದ ಹಿರಿಯರು. ಕೀರ್ತಿನಾಥ ಕುರ್ತುಕೋಟಿಯವರು ಚಂದ್ರಶೇಖರ ಕಂಬಾರರನ್ನು ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಕರೆದೊಯ್ದು ಜೋಶಿಯವರಿಗೆ ಪರಿಚಯ ಮಾಡಿಕೊಟ್ಟರು. ಅಂದು ಜೋಶಿಯವರು ಮುಖ ಬಾಡಿದವರಂತೆ ಮೌನವಾಗಿ ಕುಳಿತಿದ್ದರು. ಕಂಬಾರರು ಬರೆದು ತಂದಿದ್ದ ಹೇಳತೇನ ಕೇಳ ದೀರ್ಘ ಕವಿತೆಯನ್ನು ಹಾಡಿ ತೋರಿಸುವಂತೆ ಅವರಿಗೆ ಕುರ್ತುಕೋಟಿಯವರೇ ಸೂಚಿಸಿದರು. ಕಂಬಾರರು ಸುಮಾರು 2 ಗಂಟೆಗಳ ಕಾಲ ಸುಶ್ರಾವ್ಯವಾಗಿ ಹಾಡಿದರು. ಅಷ್ಟೂ ಹೊತ್ತು ಜೋಶಿಯವರು ಕಲ್ಲಾದವರಂತೆ ಮೌನವಾಗಿಯೇ ಕುಳಿತಿದ್ದರು. ಕಂಬಾರರು ಹೊರಟಾಗಲು ಯಾವ ಮಾತನ್ನು ಆಡಲಿಲ್ಲ. ಕೆಲ ದಿನಗಳ ತರುವಾಯ ಬಂದ ಕುರ್ತುಕೋಟಿಯವರು ಜೋಶಿಯವರು ಕಂಬಾರರನ್ನು ನೋಡಲು ಅಪೇಕ್ಷಿಸಿರುವುದಾಗಿ ಹೇಳಿ ಕರೆದುಕೊಂಡು ಹೋದರು. ಈ ಸಲ ಜೋಶಿಯವರು ಸಾಕಷ್ಟು ಮಾತನಾಡಿದರಲ್ಲದೆ ಕಂಬಾರರ ಕಾವ್ಯಶಕ್ತಿಯನ್ನು ಬಾಯಿ ತುಂಬ ಪ್ರಶಂಸಿಸಿದರು. ಇದು ಕಂಬಾರರಿಗೆ ವಿಚಿತ್ರ ಎಂದೇ ತೋರಿರಬೇಕು. ಅಲ್ಲಿಂದ ಹೊರಬಂದಾಗ ಕುರ್ತುಕೋಟಿಯವರು ಕಂಬಾರರನ್ನು ಅಭಿನಂದಿಸಿ, ಅಂತೂ ಜೋಶಿಯ ಬಾಯಿ ತೆರೆಸಿಬಿಟ್ಟಿಯಲ್ಲ ಮಾರಾಯ ಎಂದರು. ಹಾಗೇಕೆ ಎಂದು ಕಂಬಾರರು ವಿಚಾರಿಸುವಾಗ ಕೆಲ ದಿನಗಳ ಹಿಂದೆಯಷ್ಟೇ ಜೋಶಿಯವರ ಕಿರಿಯ ಮಗ ತೀರಿಕೊಂಡಿದ್ದ ವಿಷಯ ತಿಳಿಯಿತು. ನವೆಂಬರ್ 1992 ಹೊಸದಾಗಿ ಸ್ಥಾಪನೆಗೊಂಡಿದ್ದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಯಾಗಿ ಚಂದ್ರಶೇಖರ ಕಂಬಾರರು ಕಾರ್ಯನಿರ್ವಹಿಸುತ್ತಿದ್ದ ಕಾಲ. ಒಂದು ದಿನ ಬೆಂಗಳೂರಿಗೆ ಬಂದಿದ್ದ ಕಂಬಾರರಿಗೆ ಹಂಪಿಯಿಂದ ದೂರವಾಣಿ ಕರೆಯೊಂದು ಬಂದಿತ್ತು. ಹಂಪಿಯಲ್ಲಿ ವಿಪರೀತ ಮಳೆ ಸುರಿದು ಇಡೀ ವಿಶ್ವವಿದ್ಯಾನಿಲಯದ ಆವರಣ ಜಲಾವೃತವಾಗಿದೆ ಎಂಬ ಸುದ್ದಿಯನ್ನು ಕಂಬಾರರು ನಂಬಲಿಲ್ಲ. ಸಮತಟ್ಟಾದ ನೆಲದಿಂದ 5 ಅಡಿ ಮೇಲಿದ್ದ ವಿಶ್ವವಿದ್ಯಾನಿಲಯದ ಕಟ್ಟಡಗಳನ್ನು ನೀರು ಸುತ್ತುವರೆದು ನುಗ್ಗುವುದು ಎಂದರೆ ಅಣೆಕಟ್ಟೆ ಒಡೆದೋ ಇನ್ನೇನೋ ಆಗಿ ಪ್ರಳಯದಂತಹ ಘಟನೆಯೇ ಆಗಿರಬೇಕು. ಇದ್ಯಾರೋ ಹಬ್ಬಿಸಿದ ಸುದ್ದಿ ಇರಬೇಕೆಂದು ಕಂಬಾರ ಸುಮ್ಮನಾದರು. ರಾತ್ರಿ 10 ಗಂಟೆಯ ವೇಳೆಗೆ ವಿಶ್ವವಿದ್ಯಾನಿಲಯದ ನೌಕರನೊಬ್ಬ ಮತ್ತೆ ಗಾಬರಿಯಿಂದ ಫೋನ್ ಮಾಡಿ ಪ್ರಳಯದ ಸುದ್ದಿ ಸತ್ಯ ಎಂದು ಹೇಳಿದ. ಧಾರಾಕಾರ ಮಳೆಯ ಜೊತೆಗೆ ತುಂಗಭದ್ರಾ ಅಣೆಕಟ್ಟೆಯಿಂದಲೂ ಯಥೇಚ್ಛವಾಗಿ ನೀರು ಬಿಟ್ಟಿದ್ದರ ಪರಿಣಾಮ ಜಲಪ್ರಳಯವಾಗಿತ್ತು. ಇಡೀ ವಿಶ್ವವಿದ್ಯಾನಿಲಯ ನೀರಿನಲ್ಲಿ ಮುಳುಗಿತ್ತು. ಹಂಪೆಗೆ ಧಾವಿಸಿದ ಕಂಬಾರರು ನೀರು ಪಾಲಾಗಿದ್ದ ಕಟ್ಟಡವನ್ನು ಕಣ್ಣೀರು ಹರಿಸುತ್ತಾ ವೀಕ್ಷಿಸಿದರು. ಹಂಪಿಯಲ್ಲಿದ್ದ ಕಲ್ಲು ಮಂಟಪಗಳನ್ನೇ ದುರಸ್ತಿ ಮಾಡಿ ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳಿಗೆ ಹಂಚಿಕೊಂಡು ಬಳಸಲಾಗುತ್ತಿತ್ತು. ಬೇರೆ ಜಾಗವೇ ಇರಲಿಲ್ಲವಾದುದರಿಂದ ಇದ್ದ ಅಂಕಣಗಳನ್ನೇ ವಿಭಾಗಿಸಿ ಕಚೇರಿಯಂತೆ, ಗ್ರಂಥಾಲಯದಂತೆ, ಸಭಾಂಗಣದಂತೆ ನಿರ್ಮಿಸಿಕೊಂಡಿದ್ದರು. ಈಗ ಕಂಬಾರರೇ ನೆನಪಿಸಿಕೊಳ್ಳುವಂತೆ ನಮ್ಮ ಪ್ರೀತಿಯ ಪುಸ್ತಕಗಳು, ಹಿರಿಯರು, ಮಠಾಧೀಶರು, ಆತ್ಮೀಯರು ಗ್ರಂಥಾಲಯಕ್ಕೆ ದಾನ ಕೊಟ್ಟು ಹರಸಿದ್ದ ಅಪರೂಪದ ಗ್ರಂಥಗಳು ಎದ್ದಂತೆ ಬಿದ್ದಂತೆ ಅಲುಗುತ್ತಾ ತೆಲುಗುತ್ತಿದ್ದವು. ಮಂಟಪದ ಕಲ್ಲುಗಳು ಭಯಭೀತರಾದವರಂತೆ ಮೂಕವಾಗಿ ಕಣ್ಣು ಮುಚ್ಚಲಾರದೆ ಸಾಕ್ಷಿಕರಾಗಿ ನಿಂತಿದ್ದವು. ಸುದ್ದಿ ಎಲ್ಲೆಡೆ ಹಬ್ಬಿ ಜಲಾವೃತವಾಗಿದ್ದ ಕಟ್ಟಡಗಳನ್ನು ನೋಡಲು ಜನರು ಬರತೊಡಗಿದರು. ಕೆಲವು ಅಸೂಯಾಪರರು ವಿಶ್ವವಿದ್ಯಾನಿಲಯ ಮುಳುಗಿಯೇ ಹೋಯಿತು ಎಂದು ಉದ್ಗರಿಸಿ ಗಾಯದ ಮೇಲೆ ಬರ ಎಳೆಯುವ ಯತ್ನ ಮಾಡಿದರು. ಮೌನವಾಗಿ ಕಮಲಾಪುರದ ಕಚೇರಿಯತ್ತ ಹೊರಳಿದ ಕಂಬಾರರನ್ನು ಅವರ ಸಿಬ್ಬಂದಿಯು ಹಿಂಬಾಲಿಸಿ ಬಂದರು. ಅಲ್ಲಿ ನಿಂತ ಸಹೋದ್ಯೋಗಿಗಳಿಗೆ ಕಂಬಾರರು ಒಂದು ಮಾತು ಹೇಳಿದರು. ಮುಳುಗಿದ್ದು ಕಲ್ಲು ಮಂಟಪವೇ ಹೊರತು ವಿಶ್ವವಿದ್ಯಾನಿಲಯ ಅಲ್ಲ. ಮುಂದಿನ ವ್ಯವಸ್ಥೆ ಆಗುವ ತನಕ ಇಲ್ಲೇ ಕಮಲಾಪುರದಿಂದ ಕೆಲಸ ಮಾಡೋಣ. ಅವರ ಮಾತಿನಲ್ಲಿ ಶಕ್ತಿ ಕುಂದಿತ್ತು, ಉತ್ಸಾಹ ಉಡುಗಿತ್ತು. ಮರುದಿನ ಬೆಳಗ್ಗೆಯ ಹೊತ್ತಿಗೆ ನೀರು ಇಳಿದು ಹೋಗಿತ್ತು. ಕಟ್ಟಡ ಕಂಬಗಳ ಮೇಲೆಲ್ಲ ಕೆಸರು ಅಂಟಿಕೊಂಡಿತ್ತು. ಸಿಬ್ಬಂದಿಯವರೆಲ್ಲ ಆಗಲೇ ಅಲ್ಲಿ ಸೇರಿ ವಿದ್ಯಾಲಯದ ಅಳಿದುಳಿದ ಪುಸ್ತಕ ಪತ್ರಗಳನ್ನೆಲ್ಲ ಕೆಸರಿನಿಂದ ಹೊರಗೆಳೆದು ಒಂದೆಡೆ ಒಟ್ಟುವ ಯತ್ನದಲ್ಲಿ ತೊಡಗಿದ್ದರು. ಅವರ ಕಣ್ಣುಗಳಲ್ಲಿದ್ದ ಉತ್ಸಾಹದ ಬೆಳಕನ್ನು ಕಂಡು ಕಂಬಾರರಿಗೂ ಸಮಾಧಾನವಾಯಿತು. ಶೀಘ್ರದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಪುನಶ್ಚೇತನ ಕಂಡಿತು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ವೇಳೆ ಸರಿಯಾಗಿ 6:40.
4: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್. ಪದಪರಿಚಯ.
1: ಮೊದಲಿಗೆ ಗತಾನುಗತಿಕ ಪದದ ಅರ್ಥ ತಿಳಿಯೋಣ. ಗತ ಅನುಗತಿಕ ಎರಡು ಪದಗಳು ಇಲ್ಲಿ ಸೇರಿವೆ. ಗತ ಅಂದರೆ ಮುಂದೆ ಹೋದವನನ್ನು, ಅನುಗತಿಕ ಹಿಂಬಾಲಿಸಿ ಹೋದವನು ಎನ್ನುವುದು ಇದರ ಅವಯವಾರ್ಥ. ಗತಾನುಗತಿಕವೆಂದರೆ ರೂಢಿಗತ, ಸಂಪ್ರದಾಯ, ಕೇವಲ ಅನುಸರಣೆ, ಅಂಧಾನುಕರಣೆ ಇತ್ಯಾದಿ. ವೈದರ್ಭಿಗೌಡ ಮಾರ್ಗವಿಭೇದಂ ಬಗೆಯೊಡೆ ಗತಾನುಗತಿಕಂ, ಇದು ನಾಗವರ್ಮನ ಕಾವ್ಯಾವಲೋಕನದ ಮಾತು. ಅಂಧಾನುಕರಣೆ ಎಂಬ ಅರ್ಥದಲ್ಲಿ ಈ ಪದ ಹೆಚ್ಚು ಬಳಕೆಗೊಂಡಿದೆ. ಸನ್ಯಾಸಿಯೊಬ್ಬ ಗಂಗೆಯಲ್ಲಿ ಸ್ನಾನ ಮಾಡಲೆಂದು ತನ್ನ ಕಮಂಡಲನ್ನು ತೀರದ ಮರಳಲ್ಲಿ ಹುಗಿದಿಟ್ಟು ಗುರುತಿಗಾಗಿ ಲಿಂಗಾಕಾರ ಮಾಡಿದನಂತೆ. ಇದನ್ನು ಕಂಡ ಜನರೆಲ್ಲ ಲಿಂಗ ಮಾಡಿ ಪೂಜಿಸಿ ಬಳಿಕ ಸ್ನಾನ ಮಾಡಿ ಹೋದರಂತೆ. ಕಮಂಡಲನ್ನು ಕಾಣಲಾಗದೆ ವಿಷಾದದಿಂದ ಸನ್ಯಾಸಿ ಉದ್ಗರಿಸಿದನಂತೆ, ಅಯ್ಯೋ, ಜನ ಗತಾನುಗತಿಕರು, ಪರಮಾರ್ಥ ತಿಳಿಯದೆ ಅಂಧಾನುಕರಣೆ ಮಾಡುವರಲ್ಲ. ಈಗ ನಾವು ನೆನಪಿಸಿಕೊಳ್ಳಬೇಕಾದ ಇನ್ನೊಂದು ಪದ ಎರ್ದೆಗೊಳ್ಳು. ಎರ್ದೆಗೊಳ್ಳು ಎಂದರೆ ಹೃದ್ಯವಾಗು ಎಂದರ್ಥ. ಎರ್ದೆ ಎದೆ, ಎರ್ದೆಕೊಳ್, ಎರ್ದೆಗೊಳ್. ಎರ್ದೆ ಅಥವಾ ಎದೆ ಹೃದಯ, ಚಿತ್ತ, ಮನಸ್ಸು, ಭಾವುಗಳನ್ನು ಸೂಚಿಸುತ್ತದೆ. ಹೃದ್ಯವಾಗು, ಹೃದಯಂಗಮವಾಗು, ಮನೋಹರವಾಗು, ಭಾವಾರ್ದ್ರವಾಗು, ಆಸ್ವಾದ್ಯವಾಗು, ಈ ಎಲ್ಲ ಅರ್ಥಗಳನ್ನು ಸೂಸುವ ಸುಂದರ ಅಪ್ಪಟ ಕನ್ನಡದ ಪದ ಎರ್ದೆಗೊಳ್ಳು. ಕ್ಲೇಶದ ಪಳಂ ಎರ್ದೆಗೊಳ್ಳದೆ ಎನ್ನುವುದು ಪಂಪ ಭಾರತದ ಸುಂದರ ನುಡಿಗಟ್ಟು.
0: ತಪ್ಪು ಒಪ್ಪು.
1: ಮಳೆ ನಿಂತ ನಂತರ ಹೊರಡಿ, ಆನಂತರ ಬಿಸಿಲೂ ಬರಬಹುದು ಅಂತೀವಿ. ನಂತರ ಆನಂತರ ಎರಡೂ ಸರಿಯಾದ ಬಳಕೆ ಅಲ್ಲ. ಅನಂತರ ಎನ್ನುವುದೇ ಸರಿಯಾದ ಪದ. ಸಂಸ್ಕೃತದಲ್ಲಿ ನ ಅಂತರ ಸೇರಿ ಅನಂತರ ಎಂದಾಗುತ್ತದೆ. ಅಂತರ ಇಲ್ಲದ, ತರುವಾಯ, ಆಮೇಲೆ, ಬಳಿಕ ಎಂದು ಇದರ ಅರ್ಥ. ನಾದ ಮುಂದೆ ಸ್ವರ ಇದ್ದಾಗ ಮಾತ್ರ ಅನ್ ಆದೇಶ. ಉದಾಹರಣೆಗೆ, ನ ಅಸೂಯ, ಅನಸೂಯ. ಹಾಗೆ ನ ಅಂತರ, ಅನಂತರ.
0: ಸುಮಧುರ.
1: ನಗೆಯು ಬರುತ್ತಿದೆ ಎನಗೆ, ಪುರಂದರದಾಸರ ಕೀರ್ತನೆ ಇದು.

ಈ ಜಗದ ಜನರೆಲ್ಲ ಹಗರಣ ಮಾಡುವುದನ್ನು ಕಂಡು ನನಗೆ ನಗೆ ಬರ್ತಾ ಇದೆ ಎನ್ನುತ್ತಾರೆ ಪುರಂದರದಾಸರು. ಇದು ಎಂಥ ನಗೆ? ನಗೆ ನಾನಾ ಬಗೆ. ಸಾಮಾನ್ಯವಾಗಿ ಆನಂದದ ಅಭಿವ್ಯಕ್ತಿ ನಗೆ. ನಗೆ ನಗುತ್ತಾ ಸಂತೋಷವಾಗಿರಿ ಅಂತ ಹಾರೈಸ್ತಾರೆ ಹಿರಿಯರು. ಅಹಂಕಾರದ ಅಟ್ಟಹಾಸದ ನಗೆಯೂ ಉಂಟು. ಹಾಸ ಎಂದರೆ ನಗೆ. ಶೃಂಗಾರದ ನಗೆಯೂ ಉಂಟು. ತುಟಿಯಂಚಿನ ತುಂಟ ನಗೆ. ಶೃಂಗಾರದ ಅಂಗರಸ ಹಾಸ್ಯ. ರತಿಭಾವದ ಅಂಗ ಹಾಸ ಅರ್ಥಾತ್ ನಗೆ. ಹಾಸ್ಯ ಇರುವುದೇ ನಗಲಿಕ್ಕಾಗಿ, ನಗಸಲಿಕ್ಕಾಗಿ. ಕುಚೋದ್ಯದ ವ್ಯಂಗ್ಯದ ಮಾತು, ಅಂಗಚೇಷ್ಟೆಗಳ ಮೂಲಕ ನಗಿಸುವುದು ಹಾಸ್ಯ. ನೋವನ್ನು ನಲಿವಾಗಿ ಪರಿವರ್ತಿಸಲು ಸಹಾಯಕವಾಗುವ ಹಾಸ್ಯ ನಿಷ್ಕಲ್ಮಶ ಗಂಭೀರ

ಒಬ್ಬಗೆ ಇದುವಲ್ಲ, ಅವರನಗೆ ಲೋಕದ ಡಾಂಭಿಕತೆಯಿಂದ ಉಂಟಾದ ಜುಗುಪ್ಸೆಯ ಜಿಹಾಸೆಯ ಪ್ರತಿಕ್ರಿಯೆ. ಜಿಹಾಸೆಯಲ್ಲೂ ಹಾಸ ಇದೆಯಲ್ಲ, ಇರಬೇಕು ಎನ್ನುತ್ತದೆ ಯೋಗಶಾಸ್ತ್ರ. ಪಾಪವನ್ನು ಕಂಡಾಗ ಮನದಲ್ಲಿ ದ್ವೇಷ ತಾಳದೆ, ಅಯ್ಯೋ ಪಾಪ ಎಂಥ ತಿಳಿಗೇಡಿಗಳು ಎಂದು ಮೆಲುನಗೆ ನಕ್ಕು ಸಮಾಧಾನಿಯಾಗಿರಬೇಕಂತೆ. ದ್ವೇಷ ಯೋಗ ಸಾಧನೆಗೆ ಪ್ರತಿಬಂಧಕವಾಗುತ್ತದೆ. ಪುರಂದರರು ಯೋಗಿಗಳು, ಅವರ ನಗೆ ಅನುಕಂಪೆಯ ನಗೆ. ಅದನ್ನು ಅವರು ಇಲ್ಲಿ ಮಾರ್ಮಿಕವಾಗಿ ಅಭಿವ್ಯಕ್ತಿಸಿದ್ದಾರೆ. ಪತಿಪತ್ನಿಯರು ಪರಸ್ಪರ ನಿಷ್ಠರಾಗಿರದೆ ಮಾಡಿದ ಪಾಪವನ್ನು ಸ್ನಾನ ಜಪ ತಪಗಳಿಂದ ತೊಳೆದುಕೊಳ್ಳಲು ಪ್ರಯತ್ನಿಸುವರು, ಹಾಗೂ ಅವುಗಳಿಂದ ತಾವು ಪರಮಧಾರ್ಮಿಕರೆಂಬ ತೋರಿಕೆಗೆ ಎಳೆಸುವರು. ಮನದಲ್ಲಿ ಬಗೆಬಗೆಯ ಇಂದ್ರಿಯ ಸುಖದ ಪೊದೆಬಳ್ಳಿಯ ವಿಷಯ ಕುಂಜದ ಕಾಮ, ಬಾಯಲ್ಲಿ ಮಾತ್ರ ಭಗವಂತನ ನಾಮ. ಇದೊಂದು ನಿದರ್ಶನ, ಇಂಥ ಹಗರಣಗಳು ನಿರಂತರ ಚಿರಂತನ.

0: ಹಗರಣ ಪ್ರಕರಣ ಪದದ ತದ್ಭವ ರೂಪ. ಕನ್ನಡದಲ್ಲಿ ಒಣವಯ್ಯಾರ, ಜಂಭ, ತಿರುಳಿಲ್ಲದ ಬಡಬಡಿಕೆ, ಜಗಳ, ನಿಂದೆ, ಹೀನೈಕೆ ಮುಂತಾದ ಅರ್ಥಗಳಿವೆ. ಹಗರಣಿಗ ಎಂದರೆ ನಟ. ಸಂಸ್ಕೃತದಲ್ಲಿ ಪ್ರಕರಣ ನಾಟಕದ ಒಂದು ಬಗೆಯೂ ಆಗಿದೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಆಕಾಶವಾಣಿ ಮೈಸೂರು, ಸಮಯ 6:50 ವಾಗುತ್ತಿದೆ. ಈಗ ರೈತರಿಗೆ ಸಲಹೆಗಳು.
1: ಅನೇಕ ಪ್ರದೇಶಗಳಲ್ಲಿ ರೈತರು ರೈತ ಉತ್ಪಾದಕ ಸಂಸ್ಥೆಗಳನ್ನು ಮಾಡಿದ್ದಾರೆ. ಈಗ ಯಾವುದೇ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಸಂರಚನೆ ಮಾಡಿದರೂ ಕನಿಷ್ಠ ಪಕ್ಷ 1,000 ಜನ ರೈತರು ಅದಕ್ಕೆ ಷೇರುದಾರರಾಗಿರ್ತಾರೆ. ರೈತ ಉತ್ಪಾದಕ ಸಂಸ್ಥೆಯನ್ನು ನಿರ್ವಹಣೆ ಮಾಡೋದಕ್ಕೆ ರೈತರೇ ಅಧ್ಯಕ್ಷರಾಗಿರ್ತಾರೆ. ಸಂಬಳದ ಆಧಾರವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಅವರು ನೇಮಿಸ್ಕೊಂಡಿರ್ತಾರೆ. ಕಚೇರಿ ಇರುತ್ತೆ, ಅದರ ನಿರ್ವಹಣೆಗೆ 1-2 ಜನ ಇರ್ತಾರೆ. ಈಗ ರೈತ ಉತ್ಪಾದಕ ಸಂಸ್ಥೆಗಳು ರಚನೆಯಾಗಿರುವಂತಹ ಮೂಲಭೂತವಾದ ಉದ್ದೇಶ ಏನಪ್ಪ ಅಂತಂದರೆ, ತನ್ನ ಷೇರುದಾರರಿಗೆ, ಅಂದರೆ ಯಾರ್ಯಾರು ಷೇರನ್ನು ಹಾಕಿರ್ತಾರಲ್ಲ, ಇವರಿಗೆ ಸೇವೆಯನ್ನು ಕೊಡಬೇಕು. ಏನು ಸೇವೆ? ಈಗ ವ್ಯವಸಾಯವನ್ನು ಮಾಡುವಂಥವ್ರಿಗೆ ಅಗತ್ಯವಾಗಿ ಬಿತ್ತನೆ ಬೀಜ ಬೇಕು, ಗೊಬ್ಬರ ಬೇಕು, ಔಷಧಗಳು ಬೇಕು, ಬೇರೆ ಬೇರೆ ಕೃಷಿ ಪರಿಕರಗಳು ಬೇಕಾಗತ್ತೆ. ಈಗ ಅಂತಹ ಪರಿಕರಗಳನ್ನು ರೈತ ಉತ್ಪಾದಕ ಸಂಸ್ಥೆ ನೀಡೋದಕ್ಕೆ ಇನ್ಪುಟ್ ಬಿಸ್ನೆಸ್ ಅಂತಾರೆ. ಅಂದರೆ ಕೃಷಿಯ ಒಳಸುರಿಗಳನ್ನು ಮಾರಾಟ ಮಾಡುವಂತಹ ಕೆಲಸ. ಇವತ್ತು ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳು ಕೂಡ ಈ

0: ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇರೋದು ಇನ್ಪುಟ್ ಬಿಸ್ನೆಸ್. ಆದರೆ ರೈತ ಉತ್ಪಾದಕ ಸಂಸ್ಥೆಗಳದ್ದು ಮತ್ತೂ ಒಂದು ಜವಾಬ್ದಾರಿ ಇದೆ. ಅದೇನು? ಅವರ ಷೇರುದಾರರು ಬೆಳೆದಿರುವಂತಹ ಬೆಳೆಯನ್ನು ಮಾರಾಟ ಮಾಡಬೇಕು. ಅದೇ ಎಫ್ ಪಿ ಒಗಳ ಮೂಲವಾದ ಉದ್ದೇಶ. ರೈತರಿಗೆ ಈಗ ವೈಯಕ್ತಿಕವಾಗಿ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಹೋದಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ, ಆದರೆ ಗುಂಪಾಗಿ ಹೋದಾಗ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಹಾಗಾಗಿ ಒಟ್ಟಾಗಿ ಸೇರಿ ಉತ್ಪನ್ನಗಳನ್ನು ಮಾರುವಂತಹ ಸಂದರ್ಭದಲ್ಲಿ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಕಲೆಕ್ಟಿವ್ ಬಾರ್ಗೇನಿಂಗ್ ಪವರ್ ಅಂತ, ಅದು ರೈತರಿಗೆ ಸಿಗುತ್ತೆ. ಆಗ ಗ್ರಾಹಕರ ಜೊತೆ ಇವರು ಸಂವಾದವನ್ನು ನಡೆಸ್ಬೋದು. ಆ ಸಂವಾದ ನಡೆಸುವಂತಹ ಸಾಮರ್ಥ್ಯ ಬರಬೇಕು ಅಂದರೆ ರೈತರು ಈ ಕಡೆಯಿಂದ ಸಂಘಟಿತರಾಗಿರಬೇಕು. ಎಫ್ ಪಿ ಒ ಆ ಕೆಲಸ ಮಾಡಬೇಕು. ಆದರೆ ಮಾಡ್ತಾ ಇದೆಯಾ? ಖಂಡಿತವಾಗೂ ಇಲ್ಲ ಅಂತಲೇ ಉತ್ತರ ಬರುತ್ತೆ. ಈಗ ಬಹಳಷ್ಟು ಜನ ಎಫ್ ಪಿ ಒಗಳನ್ನು ರಚನೆ ಮಾಡಿರೋರು ಕೇಳ್ತಾರೆ, ಮಾರುಕಟ್ಟೆ ಎಲ್ಲಿದೆ? ನಾವು ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಮಾರುಕಟ್ಟೆ ಎಲ್ಲಿದೆ ಅಂತ. ಈಗ ನೋಡಿ, ರೈತ ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಹೇಗೆ ಅಂತೀರಾ? ನೀವು ಭತ್ತವನ್ನು ಬೆಳಿಬೋದು, ದ್ವಿದಳ ಧಾನ್ಯದ ಬೆಳೆನ ಬೆಳಿಬೋದು, ಆದರೆ ಕಾಫಿ ಬೆಳೆಯಲ್ಲ ಅಲ್ವಾ? ಕಬ್ಬು ಬೆಳೆಯಲ್ಲ ಅಲ್ವಾ? ಬೆಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ಅಲ್ವಾ? ನೆಲಗಡಲೆ ಬೆಳೆಯಲ್ಲ ಅಲ್ವಾ? ಎಣ್ಣೆ ನಿಮ್ಮ ಮನೆಯಲ್ಲಿ ಇಲ್ಲ ಅಲ್ವಾ? ಅದನ್ನೆಲ್ಲ ಎಲ್ಲಿಂದ ತರ್ತೀರಿ? ಅದನ್ನು ಮಾರುಕಟ್ಟೆಯಿಂದಲೇ ತಾನೇ ಖರೀದಿ ಮಾಡ್ತೀರಿ. ಹಾಗಾಗಿ ನೀವು ಉತ್ಪಾದಕರೂ ಹೌದು, ಗ್ರಾಹಕರೂ ಹೌದು. ಈಗ ಚಳ್ಳಕೆರೆ ಹತ್ರ ಯಾವುದೋ ಒಂದು ರೈತ ಉತ್ಪಾದಕ ಸಂಸ್ಥೆ ನೆಲಗಡಲೆಯನ್ನು ಬೆಳೆದು ನೆಲಗಡಲೆ ಎಣ್ಣೆಯನ್ನು ಮಾರ್ತಾ ಇದೆ ಅಂತಂದರೆ, ನೀವಿಲ್ಲಿ ಭತ್ತವನ್ನು ಬೆಳೆದಿದ್ದೀರಿ, ನಿಮ್ಮ ಹತ್ರ ಅಕ್ಕಿ ಸಿಗುತ್ತೆ ಅಂದರೆ ನೀವು ಪರಸ್ಪರ ವಿನಿಮಯ ಯಾಕೆ ಮಾಡ್ಕೋಬಾರ್ದು? ಅಂದರೆ ಮೊದಲಿಗೆ ಒಂದು 25 ರೈತ ಉತ್ಪಾದಕ ಸಂಸ್ಥೆ ಇದೆ ಅಂತಂದರೆ, ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಯಲ್ಲೂ 1,000 ಜನ ಸದಸ್ಯರಿದ್ದಾರೆ, ಷೇರ್ದಾರಿದ್ದಾರೆ ಅಂತಂದರೆ 25,000 ಜನ ಗ್ರಾಹಕರು ನಿಮಗೆ ಸಿಕ್ಕಂತಾಯಿತು. ಅದು ಬಹಳ ದೊಡ್ಡ ಮಾರುಕಟ್ಟೆ. ಅಂದರೆ ರೈತ ಉತ್ಪಾದಕ ಸಂಸ್ಥೆಗಳ ನಡುವೆ ಒಂದು ಮಾರಾಟದ ಒಪ್ಪಂದ ಆದರೆ, ಒಂದು ರೈತ ಉತ್ಪಾದಕ ಸಂಸ್ಥೆ ಅದರ ಷೇರುದಾರರು ಉತ್ಪತ್ತಿ ಮಾಡಿರುವಂತಹ ಏನು ಉತ್ಪನ್ನಗಳಿದೆ ಅದನ್ನು ಮತ್ತೊಂದು ರೈತ ಉತ್ಪಾದಕ ಸಂಸ್ಥೆಯ ಜೊತೆ ವಿನಿಮಯ ಮಾಡಿಕೊಂಡ್ರು ಸಾಕು, ಬಹುದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗುತ್ತೆ. ಎಲ್ಲಿದೆ ಮಾರುಕಟ್ಟೆ ಅಂತ ಹುಡುಕುವಂತಹ ತೊಂದರೆ ತಾಪತ್ರಯವೇ ಇರೋದಿಲ್ಲ. ಹಾಗಾಗಿ ಮೊದಲಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಒಂದು ನೆಟ್ವರ್ಕಿಂಗ್ ಆಗಬೇಕು. ರೈತರಿಗೆ ಏನು ಬೆಳಿಬೇಕು ಅನ್ನೋದನ್ನು ರೈತ ಉತ್ಪಾದಕ ಸಂಸ್ಥೆನೇ ತಿಳಿಸ್ಬೇಕು. ಪರಸ್ಪರ ಮಾರುಕಟ್ಟೆ ವಿನಿಮಯಕ್ಕೆ ಸಾಧ್ಯತೆ ಇರುವಂತಹ ಕಡೆಗಳಲ್ಲಿ ವಿನಿಮಯ ಮಾಡ್ಕೋಬೇಕು. ಮಲೆನಾಡಿನ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆ ವಿನಿಮಯ ಮಾಡ್ಕೊಂಡ್ರೆ ನಿಮಗೆ ಲವಂಗ ಸಿಗುತ್ತೆ, ದಾಲ್ಚಿನ್ನಿ ಸಿಗುತ್ತೆ, ಕಾಫಿ, ಏಲಕ್ಕಿ, ಕಾಳುಮೆಣಸು, ಸಂಬಾರ ಪದಾರ್ಥಗಳು ಸಿಗ್ತವೆ. ಬಯಲುಸೀಮೆ ಕಡೆ ಬಂದರೆ, ಮಂಡ್ಯ ಕಡೆ ಬಂದರೆ ಭತ್ತ ಸಿಗುತ್ತೆ, ಬೆಲ್ಲ ಸಿಗುತ್ತೆ. ಹೀಗೆ ಪರಸ್ಪರ ವಿನಿಮಯ ಮಾಡಿಕೊಳ್ಳಿ, ಸುಸ್ಥಿರವಾದ ಬದುಕನ್ನು ಕಟ್ಟಿಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೈಬ್ರಿಡ್ ಭತ್ತದ ಬೇಸಾಯ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಮೈಸೂರು ಎಂ ನಾಗರಾಜ್ ಅವರ ವೈಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ ವಾದನದ ಜುಗಲ್ ಬಂದಿ ಕೇಳಬಹುದು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ರಾಷ್ಟ್ರಪತಿ ಭವನೆ ಗತಸಾಯಂ ಆಯೋಜಿತಸ್ಯ ರಕ್ಷಾ ಅಲಂಕರಣ ಸಮಾರೋಹಸ್ಯ ಸಮಯೆ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಶೌರ್ಯ ಪುರಸ್ಕಾರಾನ್ ಪ್ರದತ್ತವತಿ. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ ವರ್ಯಃ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಾಮಂತ್ರಿ ರಾಜನಾಥ ಸಿಂಹಃ, ಅನ್ಯೆ ಕೇಂದ್ರೀಯ ಮಂತ್ರಿಣಃ, ಸಶಸ್ತ್ರ ಸೇನಾಯಾಃ ವರಿಷ್ಠಾಧಿಕಾರಿಣಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. राष्ट्रपतिः समारोहस्य समये रक्षासैन्यदलानां केन्द्रीयसशस्त्रारक्षकबलानां राज्यकेन्द्रशासितप्रदेशयोः आरक्षकेभ्यश्च सप्तकीर्तिचक्राणि, पञ्चदशवीरचक्राणि, एकोनत्रिंशत्शौर्यचक्राणि च प्रदत्तानि. जम्मूनगरस्य अन्ताराष्ट्रियसीमायां कर्तव्यपारायणतावधौ प्राणत्यागं कृतवन्तौ बीएसएफ इत्यस्य आरक्षकं दीपक चिंगखम इत्यमुम्, उपनिरीक्षकं मोहम्मद इम्तियाज इत्यमुम् च मृत्योपरान्तं वीरचक्रं प्रदत्तम्. आन्ध्रप्रदेशे गतसायं राष्ट्रिय इस्पात निगम लिमिटेड इत्यस्य विशाखापत्तनम स्टील प्लांट इत्यत्र महति अग्निदुर्घटनायां अष्ट जनाः मृताः, अन्ये षट् जनाः च व्रणिताः अभवन्. राष्ट्रपतिः द्रौपदी मुर्मुः, उपराष्ट्रपतिः सीपी राधाकृष्णनवर्यः, प्रधानमन्त्री नरेन्द्रमोदी, मुख्यमन्त्री एन चन्द्रबाबू नायडू च अस्यां दुर्घटनायां मृतजनानां प्रति शोकं प्रकटितवन्तः. एतदतिरिच्य प्रधानमन्त्रिणा प्रत्येकस्य मृतकस्य निकटवर्तिसदस्यस्य कृते 2,00,000 रूप्यकाणां, व्रणितानां कृते 50,000 रूप्यकाणां च अनुग्रहराशेः घोषणा कृता. केन्द्रीयगृहमन्त्री अमितशाहः अद्य नवदिल्ल्यां भूपत्तनप्रबन्धनव्यवस्थायाः LPMS इत्यस्य उद्घाटनं करिष्यति. गृहमन्त्रालयेन उक्तं यत् LPMS इत्यस्य आरम्भः भारतस्य आधुनिकतन्त्रज्ञानसक्षमसीमाप्रबन्धनव्यवस्थायाः कृते महत्त्वपूर्णं सोपानं भविष्यति. 47,000,000-2,000,000-वर्षपर्यन्तं व्यापारसौकर्यं, सम्पर्कं, राष्ट्रियसुरक्षां, विकसितभारतस्य दृष्टिकोणं च सुदृढं कर्तुं लक्ष्येन सह एतत् मञ्चः संरेखितः अस्ति. केन्द्रीयवित्तमन्त्री निर्मलासीतारामनः पश्चिमबङ्गस्य विकासयात्रां त्वरितं कर्तुम् उपायेषु विचारं कर्तुं पश्चिमबङ्गस्य मुख्यमन्त्रिणा शुभेन्दु अधिकारिणा सह नवदिल्ल्यां मेलनं कृतवती. राज्यविभिन्नेषु क्षेत्रेषु ऋणप्राप्तिविषये, सर्वकारस्य योजनानां कार्यान्वयनस्य विषयेऽपि चर्चा जाता. वित्तमन्त्री सीतारामनः अघोषयत् यत् राज्यसर्वकारेण सह निकटसमवायेन प्रधानमन्त्री मुद्रायोजना, प्रधानमन्त्री जनधनयोजना, प्रधानमन्त्री जीवनज्योति बीमायोजना, प्रधानमन्त्री सुरक्षाबीमायोजना, अटल पेन्सन योजना, प्रधानमन्त्री स्वनिधि योजनादीनां नवीकृतसन्तृप्ति अभियानं प्रत्येकं योग्यं लाभार्थिम् आच्छादयितुं क्रियते. केन्द्रीय वाणिज्य उद्योग मंत्री पीयूष गोयलः उक्तवान् यत् नवान्वेषणैः वैश्विक सहभागित्वेन अन्ताराष्ट्रिय आपणे प्रवेशस्य विस्तारेण च आगामिषु 5 वर्षेषु भारतस्य औषध निर्माण उद्योगस्य आकारः द्विगुणितः भविष्यति. श्रीगोयलवर्यः ह्यः नवदिल्ल्यां फार्मास्यूटिकल क्षेत्रस्य वैश्विकराजदूतसम्मेलनं 26,000,000-वर्षस्य ग्लोबल ड्रग रेगुलेटर्स कॉन्क्लेव तथा 26,000,000-वर्षस्य फार्मा एंड हेल्थ केयर इत्यस्य अन्ताराष्ट्रिय प्रदर्शन्याः पूर्वालोकन समारोहं च सम्बोधयन् इदमुक्तवान्. केन्द्रीयमन्त्री जी किशन रेड्डीवर्यः अवदत् यत् नरेन्द्रमोदिनः सर्वकारस्य 12 वर्षेषु भारतस्य अङ्गारखननक्षेत्रयोः महतीं परिवर्तनम् अभवत्. महिलाक्रिकेट् क्रीडायां युनाइटेड किंगडम देशस्य कार्डिफ नगरे 26,000,000-वर्षस्य ICC महिला 20-प्रति-20 विश्वचषक क्रीडायाः प्राक् ह्यः प्रथमायां पूर्वाभ्यासक्रीडायां भारतेन वेस्टइंडीजदलं 26 धावनाङ्कैः पराजितम् इति वार्ताः.
1: आकाशवाणी मैसूरु ವೇಳೆ ಸರಿಯಾಗಿ 7 ಗಂಟೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಟಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಕಾರ್ಯಕ್ರಮದ ಎರಡನೇ ಭಾಗ ಸಂಜೆ 5:40. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೆ ಶಿವಮೂರ್ತಿ.

0: ಇಂದು ಸಂಜೆ 5 ಗಂಟೆಗೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆಗಳು, ಕಾರಣ, ಗುಣಲಕ್ಷಣಗಳು ಹಾಗೂ ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ಗುನಾಲ್ ವಿ. ಕಾರ್ಯಕ್ರಮದ ಪ್ರಸ್ತುತಿ ಡಾ ಕುಲದೀಪ್ ಎನ್. ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮೈಸೂರು. ಇಂದು ರಾತ್ರಿ 9:30 ಸುಧಾ ರಘುನಾಥನ್ ಅವರ ಹಾಡುಗಾರಿಕೆ ಕೇಳಬಹುದು. ಆಕಾಶವಾಣಿ ಮೈಸೂರು, ಸಮಯ 7:02 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ

0: ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ದಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಝ್ತಾ ಹೂಂ ಕಿ ಇತನೆ ವರ್ಷೋ ಸೇ ಸಂಚಾರ ಕಾ ಜೋ ಕಿ ರೀಢ್ ಜೋ ಹೈ ಉಸೇ ಸಂಭಾಲ್ ಕರ್ ರಖಾ ಹೈ ಔರ್ ಜಿತನೆ ಸಭಿ ಕರ್ಮಿಯೋ ನೇ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ. ತೋ ಮೈ ಸಭಿ ಕೋ ಹೃದಯ ಸೇ ಇಸ್ಕೆ ಲಿಯೇ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೇ ಶುಭಕಾಮನೆ ದೇತಾ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ ಐಎಎಫ್ ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ಐಎಲ್ಎಸಿ 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ಹಿಂದಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭುಸೇನಾ ಡಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ.
0: ಸರ್, ಎಲ್ಲ ಭಾಷೆಗಳಂತೆ ಹಿಂದಿ ಭಾಷೆ ಕೂಡ ಅಧ್ಯಯನದ ವಿಷಯವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಹಿಂದಿ ಭಾಷೆಯನ್ನ ನಮ್ಮ ವಿದ್ಯಾರ್ಥಿಗಳು ಅಥವಾ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಶ್ರೋತೃಗಳು ಅಧ್ಯಯನ ಮಾಡಬೇಕು ಅಂತ ನೀವು ಹಿಂದಿ ವಿಭಾಗದ ಮುಖ್ಯಸ್ಥರಾಗಿ ಯಾಕೆ ಬಯಸ್ತೀರಿ, ಮತ್ತೆ ಈ ಹಿಂದಿ ಭಾಷೆಯ ಸೊಬಗು ಹಾಗೂ ಸೌಂದರ್ಯವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ?
3: ಖಂಡಿತವಾಗಿ. ಕವಿ ಇಕ್ಬಾಲ್ ಅವರು ಹೇಳುವಂತೆ, ಸಾರೇ ಜಹಾನ್ ಸೇ ಅಚ್ಛಾ ಹಿಂದೋಸ್ತಾ ಹಮಾರಾ, ಹಿಂದಿ ಹೈ ಹಮ್ ವತನ್ ಹೈ ಹಿಂದೋಸ್ತಾ ಹಮಾರಾ. ಹಿಂದಿ ಭಾಷೆಯಲ್ಲಿ ಕೆಲವು ವಿಶೇಷತೆಗಳಿದೆ, ಇದನ್ನ ಮಹಾತ್ಮ ಗಾಂಧಿ ಅವರು ಪ್ರಪ್ರಥಮವಾಗಿ ಗುರುತಿಡಿತಾರೆ, ಐಡೆಂಟಿಫೈ ಮಾಡ್ತಾರೆ. ಅಂದರೆ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಗಾಂಧೀಜಿಯವರು ದಕ್ಷಿಣ ಭಾರತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಪ್ರಮುಖವಾದ ಒಂದು ಭಾಷಾ ಮೀಡಿಯಮನ್ನು, ಮಾಧ್ಯಮವನ್ನು ಹುಡುಕ್ತಿರುವಾಗ ಅವರಿಗೆ ಅನಿಸಿದ್ದು ಹಿಂದಿ ಭಾಷೆ ಅತ್ಯಂತ ಸುಲಭವಾಗಬಹುದು. ಯಾಕಂತಂದರೆ ಹಿಂದಿ ಭಾಷೆಯ ವಿಶೇಷತೆ ಏನಂತಂದರೆ, ಔತ್ತರೇಯವಾಗಿ ದಾಕ್ಷಿಣಾತ್ಯವಾಗಿ ಇರುವಂಥ ಸ್ಥಾನೀಯ ಭಾಷೆಗಳೇನಿದಾವೋ, ಪ್ರಾದೇಶಿಕ ಭಾಷೆಗಳೇನಿದಾವೋ, ಆ ಸ್ಥಾನೀಯ ಭಾಷೆಗಳ ಕೆಲವು ಶಬ್ದಗಳು ಹಿಂದಿ ಭಾಷೆಯಲ್ಲಿ ಸಮ್ಮಿಲಿತವಾಗಿದೆ. ಹಾಗಾಗಿ ಹಿಂದಿಯನ್ನು ದಕ್ಷಿಣ ಮತ್ತು ಉತ್ತರ ಭಾರತದ ರಾಜ್ಯಗಳು ಅಥವಾ ಪ್ರದೇಶಗಳಿಗೆ ನಾವು ಒಂದಾಗಿಸಿ ಅದನ್ನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅದಕ್ಕೆ ಅಂತ ಹೇಳ್ತೀವಿ ಸಂವಹನಕ್ಕಾಗಿ ಬಳಸ್ಕೊಳ್ಬಹುದಾಗಿದೆ ಅಂತ ಹೇಳಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾವನ್ನು ಶುರು ಮಾಡ್ತಾರೆ ಚೆನ್ನೈ.
0: ದಕ್ಷಿಣ ಭಾರತದ ನಮ್ಮ
3: ದ್ರಾವಿಡ ಭಾಷೆಗಳ ಒಟ್ಟಿಗೆ ಸಂವಹನಕ್ಕಾಗಿ ಅದನ್ನು ಪ್ರಥಮವಾಗಿ ಸ್ಥಾಪನೆ ಮಾಡ್ತಾರೆ. ಹಿಂದಿ ಭಾಷೆ ಬಗ್ಗೆ ಹೇಳೋದಾದರೆ ಪ್ರಪ್ರಥಮವಾಗಿ ಮಾನಕ ಹಿಂದಿ ಅಂತ ಹೇಳ್ತೀವಿ ನಾವು. ಅಂದರೆ ಮಾನಕ ಹಿಂದಿ ಅಂತಂದರೆ ಬರಹದ ರೂಪದಲ್ಲಿ ಲಿಖಿತ ಭಾಷೆ ಅಂತ ಹೇಳ್ತೀವಿ. ಲಿಖಿತ ಭಾಷೆಯಲ್ಲಿ ಹೇಳೋದಾದರೆ ಸರಿಸುಮಾರು 1500 ವರ್ಷಗಳಿಂದ 1800 ವರ್ಷಗಳವರೆಗೆ ಹಿಡಿದು ಹಿಂದಿ ಭಾಷೆಯನ್ನು ಲಿಖಿತ ಭಾಷೆಯಾಗಿ ನೋಡಬಹುದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಹಿಂದಿಯನ್ನು ಮೌಖಿಕ ಭಾಷೆಯಾಗಿ, ಸಂವಹನದ ಭಾಷೆಯಾಗಿ ಭಾರತದಲ್ಲಿ ಬಳಕೆಗೆ ಬಂತು. ಅಂದರೆ ಆರ್ಯಾವರ್ತದಿಂದ ಹಿಡಿದು ದಕ್ಷಿಣದವರೆಗೆ ಅದು ಹರಡಿಕೊಳ್ಳುವ ತನಕ ಸರಿಸುಮಾರು 2000 ವರ್ಷಗಳು ಸಮಯ ತಗೊಂಡಿದೆ. ಅದರ ವಿಶೇಷತೆ ಏನಂತಂದರೆ, ಭಾರತದಲ್ಲಿ ಅರಬ್ಬರು, ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಎಲ್ಲರೂ ಬಂದು ಭಾರತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಾಗ, ವ್ಯಾಪಾರದಲ್ಲಾಗಲಿ ಅಥವಾ ಅವರ ಆಡಳಿತದಲ್ಲಾಗಿ ತೊಡಗಿಸಿಕೊಂಡಿರುವಾಗ ಅವರ ಭಾಷೆಗಳಿದ್ದಂಥ ಸೊಬಗು ಕೆಲವು ಶಬ್ದಗಳು ಹಿಂದಿ ಭಾಷೆಯಲ್ಲಿ ಸಮ್ಮಿಳಿತವಾಗಿದೆ. ಹಾಗಾಗಿ ಇದನ್ನು ಭಾರೋಪೀಯ ಪರಿವಾರ ಅಂತ ಕರೀತಾರೆ ಹಿಂದಿ ಭಾಷೆಯನ್ನು. ಭಾರತ ಮತ್ತು ಯುರೋಪ್ ಖಂಡಗಳ ನಡುವೆ ಬರುವಂಥ ಪ್ರದೇಶಗಳಲ್ಲಿ ಯಾವ್ಯಾವ ಭಾಷೆ ಇತ್ತು ಆ ಎಲ್ಲ ಭಾಷೆಗಳ ಶಬ್ದಗಳು ವಿಶೇಷತೆಗಳು ಇದರಲ್ಲಿದೆ ಅಂತ ಅದರ ಅರ್ಥ. ಹಾಗಾಗಿ ಭಾರೋಪಿಯ ಪರಿವಾರದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶೌರ ಸೇನಿ ಅಪಭ್ರಂಶ್ ಅಂತ ಕರಿತೀವಿ, ಅದರಲ್ಲಿ ಖಡಿ ಬೋಲಿ ಭಾಷಾದಿಂದ ಹಿಂದಿ ಭಾಷೆ ಬಂದಿದೆ ಅಂತ ಇದನ್ನು ಗುರುತಿಸ್ತಾರೆ ವಿದ್ವಾಂಸರು. ಶ್ಯಾಮ್ ಸುಂದರ ದಾಸ್ ಆಗಲಿ, ಗುಲಾಬ್ ರಾಯ್ ಆಗಲಿ, ಅವರು ಗುರುತಿಸ್ತಾರೆ. ಗುರುತಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಅವರು 4 ಭಾಗಗಳಾಗಿ ಮಾಡ್ಕೊಳ್ತಾರೆ ಹಿಂದಿ ಭಾಷೆಯನ್ನು. ಆದಿಕಾಲ ಅಂತ ಒಂದು ಭಾಗ ಮಾಡ್ಕೊಳ್ತಾರೆ, ಅಥವಾ ಪ್ರಾಚೀನ ಕಾಲ ಅಂತ ಕರಿಬಹುದು. ಅದು ಈಸಾಪೂರ್ವ ಅಂತ ಕರಿತೀವಿ ನಾವು. ಕ್ರಿಸ್ತಪೂರ್ವ 1500 ವರ್ಷಗಳಿಂದ 1000 ವರೆಗೆ, ನಂತರ 1000 ಇಸವಿಯಿಂದ 1500 ವರ್ಷಗಳವರೆಗೆ, 1500ರಿಂದ 2000, 2000ರಿಂದ ಇತ್ತೀಚೆಗೆ ಆಧುನಿಕ ಕಾಲ ಅಂತ ಕರಿತೀವಿ. 4 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾರೆ. ಆ 4 ಭಾಗಗಳಲ್ಲಿ ಪ್ರಥಮ ಆದಿಕಾಲ ಅಂತ ಏನು ಕರಿತೀವೋ ಅಥವಾ ಪ್ರಾಚೀನ ಕಾಲ ಅಂತ ಏನು ಕರಿತೀವೋ, ಇದರಲ್ಲಿ ಅವರು ಮೌಖಿಕ ಭಾಷೆಯನ್ನಷ್ಟೇ ಐಡೆಂಟಿಫೈ ಮಾಡ್ತಾರೆ. ಲಿಪಿ ಎಲ್ಲಿಂದ ಬಂತು, ಹೇಗೆ, ಯಾರ್ಯಾರು ಇದರಲ್ಲಿ ಒಳಗೊಂಡಿದ್ದಾರೆ, ಯಾವ್ಯಾವ ಪ್ರದೇಶಗಳಲ್ಲಿ ಜನ ಇದನ್ನು ಮಾತಾಡ್ತಾರೆ ಅಂತ ಇದನ್ನು ಐಡೆಂಟಿಫೈ ಮಾಡ್ತಾರೆ. ಇಸವಿ 1000ದಿಂದ ಇತ್ತೀಚೆಗೆ ಭಾಷೆ ಮಾನಕವಾಗಿ ರೂಪುಗೊಂಡಿರುವಂಥದ್ದು. ಹಾಗಾಗಿ ನಾವು ಬಹಳ ಹೆಮ್ಮೆಯಿಂದ ಏನು ಹೇಳ್ಕೊಳ್ಬೇಕಂತಂದರೆ, ಹಿಂದಿ ಭಾಷೆ ಮಾತಾಡಿದರೆ ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅರ್ಥವಾಗುವಂಥ ಶಬ್ದಗಳು ನಮಗೆ ಸಿಗುತ್ತೆ. ಹಾಗಾಗಿ ಹಿಂದಿ ಭಾಷೆ ಒಂದು ವಿಶಿಷ್ಟ ಭಾಷೆ ಅಂತ ಹೇಳ್ಕೊಳ್ಬಹುದು. ಹಿಂದಿ ಭಾಷೆ ಗೊತ್ತಿದ್ದರೆ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು ಹಾಗೂ ಸಂವಹನ ಮಾಡ್ಬೋದು, ನೀವು ಹೆಚ್ಚು ಕಡಿಮೆ ವ್ಯವಹಾರವನ್ನೇ ಮಾಡ್ಬೋದು. ಹಾಗಾಗಿ ಹಿಂದಿ ಭಾಷೆ ಕಲಿಯುವಂಥದ್ದು ಅವಶ್ಯಕ. ಭಾಷೆ ಎಂದರೆ ಅದು ಭಾಷ್ ಧಾತುವಿನಿಂದ ಬಂದಂಥದ್ದು.

0: ಹೇಳುವಂಥದ್ದು, ಕಲಿಯುವಂಥದ್ದು. ಹಾಗಾಗಿ ಯಾವ ಭಾಷೆಯನ್ನಾದರೂ, ಈಗ ಭಾರತದಲ್ಲಿ ಹೇಳುವುದಾದರೆ 2,500 ಭಾಷೆಗಳನ್ನು ಮಾತನಾಡುತ್ತಿದ್ರು, ಈಗ ಅದರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಏಕೆಂದರೆ ಅದನ್ನು ಯಾರೂ ಮಾತನಾಡೋದಿಲ್ಲ, ಅದನ್ನು ಬಳಸೋದಿಲ್ಲ. ಹಾಗಾಗಿ ಭಾಷೆ ನಶಿಸಿ ಹೋಗಿದೆ. ಹಾಗಾಗಿ ಹಿಂದಿ ಭಾಷೆಯ ವಿಶೇಷತೆ ಯಾಕೆ ನಶಿಸಿ ಹೋಗ್ತಾ ಇಲ್ಲ, ಅದರ ಕಾರಣ ಏನಂತಂದರೆ ಅದನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಯಾಕಂದರೆ ಆಗಲೇ ನಮಗೆ ಗುರುತಿಸಿದ ಹಾಗೆ ಪ್ರಾದೇಶಿಕವಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದು ಭೌಗೋಳಿಕವಾಗಿ ಅದು ವ್ಯಾಪಕವಾಗಿ ಹರಡಿಕೊಂಡಿದೆ. ಹಾಗಾಗಿ ಅದು ವಿಸ್ತೃತ ಆಗಿ ಹೋಗ್ತಾ ಇದೆ. ಭಾಷಾ ಶಿಕ್ಷಕನಾಗಿ ಹೇಳುವುದಾದ್ರೆ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಬೇಕು. ಪ್ರಾದೇಶಿಕ ಭಾಷೆಗೆ ಉಳಿವಿನ ಜೊತೆಗೆ ಈಗ ಭಾರತದ ಭೌಗೋಳಿಕ ಹಿನ್ನೆಲೆಯಲ್ಲಿ ಯಾವ್ಯಾವ ಭಾಷೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ, ಎಲ್ಲವನ್ನ ಸ್ಥಾನೀಯವಾಗಿ ಉಳಿಸಬೇಕು, ಬೆಳೆಸಬೇಕು. ಅದರಿಂದ ಆಗುವಂಥ ಲಾಭಗಳು ಅತಿ ಹೆಚ್ಚು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶ್ರೋತೃಗಳಾಗಿರ್ಬೋದು, ಅವರು ಹಿಂದಿ ಭಾಷೆ ಕಲಿಬೇಕು ಅಂತ ಆಸೆ ಪಟ್ಟಲ್ಲಿ ಅವರಿಗೆ ಯಾವ ರೀತಿಯ ಅವಕಾಶಗಳಿವೆ ಸರ್?
0: ನಮ್ಮ ವಿಭಾಗದಲ್ಲಿ ಹಿಂದಿ ವಿಭಾಗ ಶುರುವಾದದ್ದು ಸರಿಸುಮಾರು 1996 ಈಚೆಗೆ, ಅಂದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996 ಶುರು ಆಗುತ್ತೆ.
1: ಆರಂಭವಾದಾಗಲಿಂದನೂ
0: ಇದೆ. ಅದು ಆಕ್ಚುಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದನೇ ಇದೆ,
1: ಅಂಚೆ ಮತ್ತು
0: ತರಬೇತಿ ಶಿಕ್ಷಣ ಸಂಸ್ಥೆ ಇದ್ದಾಗಲೂ ಇದೆ. ಅದು ಈಗ ಕಂಟಿನ್ಯೂ ಆಯಿತು. ಅದನ್ನ ಪ್ರಪ್ರಥಮವಾಗಿ ಪ್ರೊಫೆಸರ್ ನಾ ನಾಗಪ್ಪನ್ ಅವರು ಶುರು ಮಾಡ್ತಾರೆ ಕರ್ನಾಟಕದಲ್ಲಿ. ಅದು ಪ್ರಪ್ರಥಮವಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಶುರು ಆಗ್ತದೆ. ಅದೇ ಕಂಟಿನ್ಯೂಷನ್ ಆಗಿ ದೂರದ ಶಿಕ್ಷಣಕ್ಕೂ 1996 ಬರುತ್ತದೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಗಲಿಂದಲೇ ಶುರುವಿನಿಂದಲೇ ಸ್ನಾತಕ UG ಅಂತ ಕರಿತೀವಿ ಅದನ್ನು, ಸ್ನಾತಕ ಸ್ನಾತಕೋತ್ತರ PG ಮತ್ತು PhD ಕಾರ್ಯಕ್ರಮಗಳಿದೆ. ಮತ್ತು ನಮ್ಮಲ್ಲಿ ಈಗಿರುವಂತಹ ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ 2 ಪ್ರೋಗ್ರಾಮ್ಗಳನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೀವಿ. ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿಸಿಕೊಳ್ಬೇಕಂತ ಒಂದು, ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಒಂದು, ಮತ್ತು ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಭಾಷಾ ಪ್ರೌದ್ಯೋಗಿಕಿ ಅಂತ ಕರಿತೀವಿ, ಲ್ಯಾಂಗ್ವೇಜ್ ಟೆಕ್ನಾಲಜಿ ಅನ್ನುವಂಥದ್ದು. ಅದು ನಮ್ಮಲ್ಲಿ ಪ್ರಪೋಸಲ್ ಇದೆ. ಆದರೆ ಈ 3 ಟ್ರೆಡಿಷನಲ್ ಪ್ರೋಗ್ರಾಮ್ಸು ಈಗಲೂ ಕೂಡ ನಮ್ಮಲ್ಲಿದೆ, ರೆಗ್ಯುಲರ್ ಆಗಿ ನಡೀತಾ ಇದೆ.
1: ಸರ್, ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿದ್ರಿ, ಯಾವ್ಯಾವ ಕೋರ್ಸಿಗೆ ಸೇರ್ಕೋಬೇಕಾದ್ರೆ ಅವರು ಫಾರ್ ಎಕ್ಸಾಂಪಲ್ ಈಗ ಅಂಡರ್ ಗ್ರಾಜ್ಯುಯೇಟ್ ಹಿಂದಿ ಕಲೀಲಿಕ್ಕೆ ಆಪ್ಷನಲ್ ಆಗಿ ತಗೊಳ್ಬೇಕೋ ಅಥವಾ ಉಳಿದ ಪತ್ರಿಕೆಗಳ ಜೊತೆ ಅದನ್ನು ಕಲಿಯೋದಾದ್ರೆ ಅವರಿಗೆ ಮಾನದಂಡಗಳೇನು, ಅರ್ಹತೆಗಳೇನು, ಒಂದೊಂದಾಗಿ ವಿವರಿಸ್ತೀರಾ ಸರ್?
0: ಎಸ್, ಖಂಡಿತವಾಗಿ. ಈಗ ಪ್ರಥಮವಾಗಿ ಹೇಳೋದಾದ್ರೆ ಸ್ನಾತಕ ಅಂತ ಹೇಳ್ತೀವಿ, ಸ್ನಾತಕ ಅಂದ್ರೆ UG ಪ್ರೋಗ್ರಾಮ್ಸ್ ಅಂತ. UG ಪ್ರೋಗ್ರಾಮ್ಸ್ ಅಲ್ಲಿ ಹಿಂದಿಯನ್ನ ಭಾಷಿಕವಾಗಿ ಅಥವಾ ಐಚ್ಛಿಕವಾಗಿ ಎರಡರ ರೂಪದಲ್ಲಿ ಓದಬಹುದು. ಭಾಷಿಕವಾಗಿ ಅಂದ್ರೆ ಆಸ್ ಎ ಲ್ಯಾಂಗ್ವೇಜ್ ಓದಬಹುದು, ದಟ್ ಇಸ್ ಕಮ್ಸ್ ಅಂಡರ್ Group 1 ಅಂತ ಕರಿತೀವಿ ನಾವು. ನೆಕ್ಸ್ಟ್ ಆಪ್ಷನಲ್ ಅಂತೀವಿ ಅಥವಾ ಕಾಗ್ನೇಟಿವ್ ಅಂತ ಕರಿತೀವಿ, ದಟ್ ಇಸ್ ಕಮ್ಸ್ ಅಂಡರ್ Group 2. ಭಾಷಿಕವಾಗಿ ಓದೋದಾದ್ರೆ ಈಗಿನ ಇತ್ತೀಚಿನ 2018 UGC ರೆಗ್ಯುಲೇಷನ್ಸ್ ಪ್ರಕಾರ 10+2 ಆಗಿರಲೇಬೇಕು. ಇದರಲ್ಲಿ ಹಿಂದಿ ಆಸ್ ಅ ಲ್ಯಾಂಗ್ವೇಜ್ ಆಗಿ ಅಂದ್ರೆ ಭಾಷಿಕವಾಗಿ ಓದಿರಬೇಕು ಅಂತ ಏನು ನಿಯಮ ಇಲ್ಲ. 10+2 ಓದಿದ್ರೆ ಅವರು ಈಗ ಸ್ನಾತಕ ಲೆವೆಲ್ ಅಲ್ಲಿ ಅಂದ್ರೆ BA, BCOM, BBA, BCA, BSc ಲೆವೆಲ್ ನಲ್ಲಿ ಭಾಷಿಕವಾಗಿ ಅದನ್ನ ಅವರು ಅಧ್ಯಯನ ಮಾಡಬಹುದು.
1: ಇನ್ನೊಂದು ಭಾಷೆಯನ್ನು ಕೂಡ ಅವರು
0: ಅಭ್ಯಾಸ ಮಾಡ್ತಾರೆ, ಪ್ರಥಮ ಭಾಷೆಯಾಗಿ ತಗೊಳ್ಬಹುದು. ಇನ್ನೊಂದೇನಪ್ಪ ಅಂದ್ರೆ Group 2 ಅಂತ ಹೇಳಿದ್ನಲ್ಲ, ಆಪ್ಷನಲ್ಸ್ ಅಂತ. ಆಪ್ಷನಲ್ಸ್ ಅಲ್ಲಿ ಹಿಂದಿಯ ಬ್ಯಾಕ್ ಗ್ರೌಂಡ್ ಇದ್ರೆ ಒಳ್ಳೇದು. ಅಂದ್ರೆ ಆಲ್ರೆಡಿ ಅವರು ಭಾಷಿಕವಾಗಿ ಓದಿದ್ರೆ, +2 ಲೆವೆಲ್ ಅಲ್ಲಿ ಅಥವಾ ಹೈಸ್ಕೂಲ್ ಅಲ್ಲಿ ಅದರ ಇಂಟ್ರೆಸ್ಟ್ ಓದಿದ್ರೆ ಅವರಿಗೆ ಆಪ್ಷನಲ್ಸ್ ಹೆಚ್ಚು ಸೂಕ್ತ ಆಗ್ತದೆ, ಅವ್ರು ತಗೊಳ್ಬಹುದು. ತಗೊಳ್ಬಾರ್ದಂತಿಲ್ಲ, ಅವರಿಗೂ ಕೂಡ ಅಡ್ಮಿಷನ್ಸ್ ಇದೆ ಅದರಲ್ಲಿ. ಆದರೆ ಹೆಚ್ಚು ಸೂಕ್ತವಾಗುವಂಥದ್ದು ಹಿಂದಿ ಭಾಷೆ ಈಗ ಮಾತೃಭಾಷೆ ಅಂತ ತಿಳ್ಕೊಳ್ಳಿ, ಅಥವಾ ಅದರ ಬಗ್ಗೆ ಹೆಚ್ಚು ನಿಮಗೆ ವಿಶೇಷತೆಗಳು ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನ ತಗೊಳ್ಬಹುದು. ಎಲ್ಲರಿಗೂ, ಇಬ್ಬರಿಗೂ ಭಾಷಿಕವಾಗಿ ಐಚ್ಛಿಕವಾಗಿ ಎರಡರಲ್ಲೂ ಮುಕ್ತವಾಗಿ ಹಿಂದಿಯನ್ನು ಒಂದು ಆಯ್ಕೆಯಾಗಿ ಮಾಡ್ಕೊಳ್ಬಹುದು. ನಂತರ PG ಪ್ರೋಗ್ರಾಮ್ನಲ್ಲಿ ಬಂದರೆ ಕ್ಲಿಯರ್ ಆಗಿ ಹೇಳುತ್ತೆ UGC ರೆಗ್ಯುಲೇಷನ್ಸ್, ಅದರಲ್ಲೂ 10+2+3 ಅಂತ ಹೇಳುತ್ತೆ. ಅದರ್ನಲ್ಲಿ Level 1 ಅಂತ ಇದೆ, Level 2 ಅಂತ ಇದೆ. ಮೊದಲು ಅದನ್ನು Regulation 1, Regulation 2 ಅಂತ ಕರಿತಾ ಇದ್ವಿ. After 2018 ಅದನ್ನು Level 1, Level 2 ಅಂತ ಕರಿತೀವಿ. Level 1 ಅಂದರೆ ಆಸ್ ಇಟ್ ಇಸ್ 10+2+3 ಆಗಿರುತ್ತೆ. ಆದರೆ ಅವರು ಹಿಂದಿಯನ್ನು ಒಂದು ಭಾಷಿಕವಾಗಿ ಅಥವಾ ಐಚ್ಛಿಕವಾಗಿ ಅಧ್ಯಯನ ಮಾಡಿರುವುದಿಲ್ಲ ಸ್ನಾತಕದ ಲೆವೆಲಲ್ಲಿ. ಅದರ ಬದಲಿಗೆ ಅವರು ಹಿಂದಿಯ ಕೆಲವು ಪರೀಕ್ಷೆಗಳು ಬರ್ತವೆ, ಈಗ ರತ್ನ, ಪಂಡಿತ್ ಅನ್ನುವಂಥ ಪ್ರವೀಣ್ ಅಂತ ಪರೀಕ್ಷೆಗಳು ಬರ್ತವೆ.
1: ಅವರು ಖಾಸಗಿಯಾಗಿ
0: ತಗೊಂಡಿರ್ತಾರೆ. ಅದನ್ನು ಪರೀಕ್ಷೆಗಳನ್ನು ತಗೊಂಡಿದ್ರೆ ಅವರು ಅದನ್ನು ಡೈರೆಕ್ಟ್ ಆಗಿ ಆಸ್ ಎ ಲ್ಯಾಂಗ್ವೇಜ್ ಆಗಿ ಅಥವಾ ಆಸ್ ಎ ಆಪ್ಷನಲ್ ಆಗಿ ಅವರು ಹಿಂದಿಯನ್ನು PG ಪ್ರೋಗ್ರಾಮಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೊಂದು, ಆಪ್ಷನಲ್ಸೇ ಓದಿರ್ತಾರೆ UGಯಲ್ಲಿ, ಒಂದು ಕಾಗ್ನಿಟಿವ್ ಆಗಿ ಓದಿರ್ತಾರೆ, ಅವರಿಗೆ Regulation 2 ಅಥವಾ Level 2 ಅಂತ ಕರಿತೀವಿ, ಅವರಿಗೆ ಸೀದಾ ಡೈರೆಕ್ಟ್ ಆಗಿ ಅವಕಾಶ ಸಿಗ್ತದೆ, ಅಡ್ಮಿಷನ್ ತಗೊಳ್ಬಹುದು. ಮತ್ತೆ ಇನ್ನೊಂದು, ಅದರ ಮಧ್ಯದಲ್ಲಿ ಇನ್ನೊಂದು ಮಾನದಂಡ ಇದೆ, ಅದನ್ನ ನಾವು Level 2 ಸೇರಿಸ್ಕೊಳ್ತೀವಿ ಆಲ್ಮೋಸ್ಟ್. ಅಂದ್ರೆ ಲ್ಯಾಂಗ್ವೇಜ್ ಓದಿರ್ತಾರೆ ಸ್ನಾತಕದ ಲೆವೆಲ್ ನಲ್ಲಿ, ಆದ್ರೆ ಅವರು 50% ಅಂಡ್ ಎಬೋ ತಗೊಂಡಿರ್ಬೇಕು,
1: ಅರ್ಹತೆ
0: ಬರಬಹುದು. ಆವಾಗ ಒಂದು ಪ್ರೈವೇಟ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡಿ ಅಂದ್ರೆ ಆ ಭಾಷೆಯ ಬಗ್ಗೆ ಅವರಿಗೆ ಅರಿವಿರಬೇಕು, ಗೊತ್ತಿದೆ ಅಂತ ನಾವು ಪ್ರೈವೇಟ್ ಎಕ್ಸಾಮ್ಸ್ ಏನಾದರೂ ತೊಗೊಂಡಿದ್ದಾರೆ ಅಂತ ಚೆಕ್ ಮಾಡುವಂಥದ್ದು. ಅವರಿಗೆ ಲೆವೆಲ್ ಒನ್ ಅವರಿಗೆ ಎಂ ಪಿ ಪಿ ಅಂತ ಒಂದು ಎಕ್ಸಾಮ್, ಮಾಸ್ಟರ್ ಆಫ್ ಪ್ರಿಪರೇಟರಿ ಪ್ರೋಗ್ರಾಮ್ಸ್ ಅಂತ 100 ಮಾರ್ಕ್ಸ್ನ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿರ್ತವೆ, ಅದಕ್ಕೆ ಅವರು ಉತ್ತರಿಸಿ ಅದರಲ್ಲಿ ಪೇಪರ್ನ ಕ್ಲಿಯರ್ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಅವರಿಗೆ ಲೆವೆಲ್ ಒನ್ ನಲ್ಲಿ ಅಡ್ಮಿಷನ್
1: ಕೊಡ್ತೀವಿ,
0: ಎಂ ಎ ಹಿಂದಿಗೆ ಅಡ್ಮಿಷನ್ ಕೊಡ್ತೀವಿ. ಲೆವೆಲ್ ಟೂ ನಲ್ಲಿ ಇಟ್ಸ್ ವೆರಿ ಕ್ಲಿಯರ್, ಆಪ್ಷನಲ್ಸ್ ತಗೊಂಡಿದ್ರೆ ನೇರವಾಗಿ ಅಡ್ಮಿಷನ್ ಆಗ್ಬೋದು, ಹಾಗೂ ಭಾಷಾ ವಿಷಯದಲ್ಲಿ ಸ್ನಾತಕದಲ್ಲಿ ಏನಾದರೂ 50% ಅಬೋವ್ ತಗೊಂಡಿದ್ರೆ ಪ್ರವೇಶಾತಿ ಪಡೆಯಬಹುದು.
1: ಸರ್, ಈಗ ಸ್ನಾತಕ ಓದುವಾಗ ಅಂದ್ರೆ ಯು ಜಿ ಓದುವಾಗ ಅದು ವಾರ್ಷಿಕ ಪರೀಕ್ಷೆ ನಡೆಯುತ್ತದೆ ಹಿಂದಿಗೆ,
0: ಅಂದ್ರೆ ಇಲ್ಲಿ ಎರಡು ರೀತಿಯ ವ್ಯವಸ್ಥೆಗಳಿದೆ. ಒಂದು 2018 ನಂತರ ಇದು ವ್ಯವಸ್ಥೆ ಚೇಂಜ್ ಆಗಿದೆ. ಒಂದು ಬಿ ಎ ಬಿ ಕಾಮ್ನವರಿಗೆ ವಾರ್ಷಿಕ ಪದ್ಧತಿಯಲ್ಲಿ ನಡೀತದೆ. ಈ ಕೆಲವು ಹೊಸ ಸಬ್ಜೆಕ್ಟ್ಗಳು ಇಂಟ್ರೊಡ್ಯೂಸ್ ಆಗಿದೆ, ಅಂದರೆ ಈಗ ಬಿ ಎಸ್ ಸಿ ಬಿ ಸಿ ಎ ಈ ತರದ ಕೆಲವು ಕೋರ್ಸ್ಗಳಿಗೆ ನಾವು ಅದನ್ನು ಸೆಮಿಸ್ಟರ್ ಪದ್ಧತಿಯಲ್ಲಿ ಅಳವಡಿಸಿ.
1: ಅವರು ಆಪ್ಷನಲ್ಲು ಸಿ ಬಿ ಸಿ ಎಸ್ ಇದರಲ್ಲಿ ಇದ್ರೆ ಅವಾಗ ಲ್ಯಾಂಗ್ವೇಜ್ ಕೂಡ ಸೆಮಿಸ್ಟರ್ ಬಗ್ಗೆ
0: ಸೆಮಿಸ್ಟರ್ ಬಗ್ಗೆ ಬರುತ್ತದೆ.
1: ಸರ್, ಈಗ ಸ್ನಾತಕೋತ್ತರದ್ದು ಕಂಪ್ಲೀಟ್ ಸಿ ಬಿ ಸಿ ಎಸ್ ನಲ್ಲಿ ನಡೆಯುತ್ತದೆ.
0: ಹೌದು, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಏನಿದೆ ಅದೇ ಪದ್ಧತಿಯಲ್ಲಿ
1: ಸೆಮಿಸ್ಟರ್ಲ್ಲೇ
0: ಬರೀಬೇಕು, ಅದು ಕಂಪ್ಲೀಟ್ ಚಾತುರ್ಮಾಸ ಪದ್ಧತಿಯಲ್ಲೇ ಬರೀಬೇಕು. ಅದಕ್ಕೆ ವಾರ್ಷಿಕ ಪದ್ಧತಿ ಇಲ್ಲ, 2018 ಹಿಂದೆ ಇತ್ತು, ಈಗ 2018 ನಾವು ಸಿ ಬಿ ಸಿ ಎಸ್ ಅಳವಡಿಸಿಕೊಂಡಿದ್ದೀವಿ. ಅದರಲ್ಲಿ 4 ಚಾತುರ್ಮಾಸ ಬರ್ತದೆ. 4 ಚಾತುರ್ಮಾಸದಲ್ಲಿ ನಮ್ಮ ವಿಭಾಗಕ್ಕೆ ಹೊಂದಿಕೊಂಡು ಅಂತ ಹೇಳೋದಾದ್ರೆ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ದಲ್ಲಿ ಕಂಪ್ಲೀಟ್ ಹಾರ್ಡ್ ಕೋರ್ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದೀವಿ. ಅಂದರೆ ಈಗ ನಮಗೆ ಇಡುವಾಗ ರೆಗ್ಯುಲೇಷನ್ಸ್ನಲ್ಲಿ ಹಾರ್ಡ್ ಕೋರ್, ಸಾಫ್ಟ್ ಕೋರ್, ಓಪನ್ ಎಲೆಕ್ಟಿವ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್, ಈಗೆಲ್ಲ ಆಪ್ಷನ್ ಇರ್ತದೆ. ನಾವು ಅದನ್ನು 2 ನಾವು ಓಪನ್ ಎಲೆಕ್ಟಿವ್ ಇಡಬೇಕು, ಇನ್ನು 2 ಸಾಫ್ಟ್ ಸ್ಕಿಲ್ಗೆ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅದರ ಲೆಕ್ಕದಲ್ಲಿ ನೋಡೋದಾದರೆ ನಮ್ಮದು ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನಲ್ಲಿ ನಾವು 5 ಪೇಪರ್ ಈಚ್, 5 ಹಾರ್ಡ್ ಕೋರ್ ಇಟ್ಟಿದ್ದೀವಿ, ಮತ್ತೆ 1 ಪೇಪರ್ ಓಪನ್ ಎಲೆಕ್ಟಿವ್ ಅಂತ ಬಿಟ್ಟಿದ್ದೀವಿ. ಅಂದ್ರೆ ಬೇರೆ ಸಬ್ಜೆಕ್ಟ್ ಓದಿದ ಯಾರು ಓದಿದ್ದಾರೆ ಅವರು ಹಿಂದಿಯನ್ನ ಒಂದು ಓಪನ್ ಎಲೆಕ್ಟಿವ್ ಆಗಿ ಓದಬಹುದು. ಅಂದ್ರೆ ಬೇರೆಯವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನ ಪೇಪರ್ನ ಡಿಸೈನ್ ಮಾಡಿ ನಮ್ಮ ಪೇಪರ್ ಅನ್ನು ಬೇರೆಯವರು ಓದುವಾಗ ಬೇರೆಯವರು ನಮ್ಮ ಸಬ್ಜೆಕ್ಟ್ ಓದಿದವರು ಕೂಡ ಬೇರೆ ಪೇಪರ್ ನ ಆಯ್ಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮೇನ್ ಹಿಂದಿಗೆ ತಗೊಂಡಿದ್ದಾರೆ, ಅವರಿಗೆ ಎನ್ವೈರನ್ಮೆಂಟ್ ಸೈನ್ಸ್ ತಗೊಳ್ತಾರೆ ಓಪನ್ ಎಲೆಕ್ಟಿವ್ ಆಗಿ, ಕನ್ನಡ ತಗೊಳ್ಬಹುದು, ಇಂಗ್ಲಿಷ್ ತಗೊಳ್ಬಹುದು, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲರಿಗೂ ಅನುಕೂಲವಾಗಿ ಪೇಪರ್ ಡಿಸೈನ್ ಮಾಡಿರ್ತಾರೆ.
1: ಅವರು ಹಿಂದಿ ಆಪ್ಷನಲ್ ಆಗಿ ಓದ್ತಿದ್ರು ಕೂಡ ಅವರು ಓಪನ್ ಎಲೆಕ್ಟಿವ್ ಆಗಿ ಕನ್ನಡ ಭಾಷೆಯನ್ನು ಕೂಡ ಕಲಿಬಹುದು, ಅಥವಾ
0: ಖಂಡಿತವಾಗಿ ಕಲಿಬಹುದು,
1: ಸಂಸ್ಕೃತ ಕಲಿಬಹುದು, ತೆಲುಗು ಕಲಿಬಹುದು.
0: ಅದಕ್ಕೆ ಚಾಯ್ಸ್ ಬೇಸ್ಡ್ ಸಿಸ್ಟಮ್ ಅಂತ ತುಂಬಾ ಚೆನ್ನಾಗಿದೆ ಸಿಸ್ಟಮ್. ಅಂದ್ರೆ ನೀವು ನಿಮ್ಮ ಯಾವ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಪ್ರೊಫೆಷನಲ್ ಓರಿಯೆಂಟೆಡ್ ಆಗಿ ಕಲಿತಿರೋ ಅದರೊಂದಿಗೆ ಮತ್ತೊಂದು ಸಬ್ಜೆಕ್ಟ್ ಅನ್ನು ಕಲಿಯುವಂತ ಒಂದು ಸುವರ್ಣ ಅವಕಾಶ ಓಪನ್ ಎಲೆಕ್ಟಿವ್
1: ಜೊತೆನಲ್ಲಿ
0: ಪ್ಯಾರಲಲ್ ಆಗಿ ಕಲಿಬಹುದು. ಮತ್ತಿನ್ನೊಂದು ಏನಿದೆ ಅಂತಂದ್ರೆ, ಇದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಇತ್ತೀಚಿನ ಯು ಜಿ ಸಿ ರೆಗ್ಯುಲೇಷನ್ಸ್ ಹೇಳೋ ಹಾಗೆ ಅಟ್ ಎ ಟೈಮ್ ಒಂದು ಪಿ ಜಿ ಅಥವಾ 2 ಪಿ ಜಿ ಅನ್ನ ಒಂದು ರೆಗ್ಯುಲರ್ನಲ್ಲಿ ಇನ್ನೊಂದು ಡಿಸ್ಟೆನ್ಸ್ನಲ್ಲಿ ಮಾಡುವಂಥ ಅವಕಾಶಗಳಿದೆ. ಹಾಗಾಗಿ ಹೆಚ್ಚು ಹೆಚ್ಚು ವಿಷಯಗಳಿಗೆ ಅಡ್ಮಿಷನ್ಸ್ಗಳು ಆಗಬೇಕು, ಹಾಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳು.
1: ಒಳ್ಳೆಯದು ಸರ್, ಇಷ್ಟೊತ್ತು ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:30 ಈಗ ಸೇವಾವಾಹಿನಿ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ.

0: ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ಈಗ ಸೇವಾ ವಾಹಿನಿ ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಟ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಿದೆ. ಇದೇ ತಿಂಗಳ 14 ಮುಂಜಾನೆ 6:15 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರಂ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸಬಹುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಇದಕ್ಕೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸಪ್ ಸಂದೇಶ ಬರಲಿದೆ. ಗಮನಿಸಿ, ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯ ಕೋರುತ್ತಿದೆ. ಸೇವಾ ವಾಹಿನಿ ಕೇಳುತ್ತಿದ್ದೀರಿ. ಇಂದು ಬೆಳಗ್ಗೆ 8:45 ಕರೆಗೊಂದು ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು, ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
5: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ

0: ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿ ಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2 ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತದೆ.

0: ಸಾಗುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 June 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:05. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಮೊದಲಿಗೆ ವೀರಕ್ಕೆ

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಯಾರಿಬನ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚೌದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

ಉದಯಶಂಕರ್ ಅವರ ಗೀತೆಯನ್ನ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿತ್ರ ವಿಜಯವಾಣಿ.

0: ಸಿಂಗಾಪುರ್, ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್ ಹೀಗೆ ಹತ್ತಾರು ದೇಶಗಳಲ್ಲಿ ಓಡಾಡಿ ಯೋಗವನ್ನು ಕಲಿಸಿದ ಅನುಭವ ಅವರದು. ಜಗತ್ತು ಯೋಗದತ್ತ ಆಕರ್ಷಿತ ಆಗಿದೆ ಅಂತ ಹೇಳ್ತಾರೆ. ನಾವು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯೋಗದತ್ತ ಅಂಥದ್ದೊಂದು ಆಸಕ್ತಿ ಹುಟ್ಟಿದೆಯಾ?
1: ಖಂಡಿತವಾಗಿ ನಮ್ಮ ದೇಶಕ್ಕೆ ನೋಡಿದರೆ ಜಗತ್ತಿನಾದ್ಯಂತ ಯೋಗದಲ್ಲಿ ಆಸಕ್ತಿ ದಿನೇ ದಿನೇ ತುಂಬ ಹೆಚ್ಚುತ್ತಿದೆ. ತುಂಬ ಜನ ಅದಕ್ಕಾಗಿ ಒಡ್ಡಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಶುರು ಮಾಡೋದು ಆರೋಗ್ಯ ದೃಷ್ಟಿಯಿಂದ ಅಥವಾ ಆಲ್ಟರ್ನೇಟ್ ಎಕ್ಸಸೈಸ್ ಅಂತ. ನಿಧಾನವಾಗಿ ಅದು ಆಧ್ಯಾತ್ಮದ ಕಡೆಗೆ ಬದಲಾಗ್ತಾ ಇದೆ. ಅದನ್ನು ನೋಡಬೇಕು ಅಂದರೆ ನಾವಿವಾಗ ಋಷಿಕೇಶ ಇಲ್ಲ ವಾರಣಾಸಿ ಇಲ್ಲ ತಿರುವಣ್ಣಾಮಲೆಗಳಿಗೆ ಹೋದಾವಾಗ ನಮಗೆ ಸಾವಿರಾರು ಜನ ಆಸಕ್ತರು ಬಂದು ಅಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ, ಆಧ್ಯಾತ್ಮದ ಅಧ್ಯಯನ ಮಾಡ್ತಾ ಇದ್ದಾರೆ. ಆಸನಗಳಿಂದ ಶುರುವಾದಂಥ ಅವ್ರ ಜೀವನ ಆಧ್ಯಾತ್ಮದ ಕಡೆಗೆ ಎಳಿತಾ ಇರುತ್ತೆ. ಅದು ಅಲ್ಲದೆ ತುಂಬ ಜನ ಆಲ್ಟರ್ನೇಟ್ ಎಕ್ಸಸೈಸ್ ಅಂತ ಶುರು ಮಾಡ್ತಾರೆ, ಯೋಗದ ಆರೋಗ್ಯ ದೃಷ್ಟಿಯಿಂದ ತುಂಬಾ ಅಭ್ಯಾಸ ಮಾಡ್ತಾರೆ. ನನ್ನೊಬ್ಬರು ಶಿಷ್ಯ ಇದ್ದಾಳೆ ಫಿನ್ಲ್ಯಾಂಡ್, ಅವಳಿಗೆ ಕೆಲವು ವರ್ಷದ ಹಿಂದೆ ಸ್ಕಿನ್ ಕ್ಯಾನ್ಸರ್ ಆಯಿತು. ಅವಳು ರೆಗ್ಯುಲರ್ ಯೋಗ ಮಾಡ್ತಾ ಇದ್ಲು, ಅದು ಆದ ನಂತರ ಅವಳು ಕಾನ್ಸಂಟ್ರೇಟ್ ಇನ್ನೂ ಜಾಸ್ತಿ ಆಯಿತು. ಕಳೆದ 2.5 ವರ್ಷದಿಂದ ಯಾವುದೇ ಸಿಂಪ್ಟಮ್ ಅವಳಲ್ಲಿ ಉಳಿದಿಲ್ಲ. ಪ್ರತಿ ವರ್ಷ ಹೋಗಿ ಚೆಕ್ ಮಾಡಿದವಾಗ ಏನೂ ಇರಲ್ಲ, ನಿಲ್ಲ ಅಂತ ಕಾಣಿಸ್ತಾ ಇದೆ. ಅವಳು ಶುರು ಮಾಡಿರೋದು ಆಸ್ ಆನ್ ಆಲ್ಟರ್ನೇಟ್ ಎಕ್ಸಸೈಸ್. ಅಲ್ಲಿಂದ ನಿಧಾನವಾಗಿ ಅದನ್ನು ಅಧ್ಯಯನ ಆಳವಾಗಿ ಮಾಡಿ ಇವತ್ತು ಪತಂಜಲಿ ಯೋಗ ಸೂತ್ರದ ಎಲ್ಲ 4 ಭಾಗಗಳನ್ನು ಬೈಹಾರ್ಟ್ ಮಾಡಿಬಿಟ್ಟು ಪಠಣೆ ಮಾಡ್ತಾಳೆ. ಹಾಗೆ ಎಲ್ಲರಿಗೂ ಕಲಿಸ್ತಾ ಇದ್ದಾಳೆ ಜಗತ್ತಿನಾದ್ಯಂತ. ಶಿ ಇಸ್ ಟ್ರಾವೆಲಿಂಗ್ ಆಸ್ ವೆಲ್ ಆಸ್ ಶಿ ಇಸ್ ಟೀಚಿಂಗ್ ದ್ಯಾಟ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್.
0: ಇಷ್ಟು ಆಳವಾಗಿ ಅದರಲ್ಲಿ ತೊಡಗಿಕೊಳ್ಳಬಹುದಾದಂಥ ಮನಸ್ಸು, ಶ್ರದ್ಧೆ ಅವರಲ್ಲಿ ಮೂಡ್ತಾ ಇದೆ ಅಂದರೆ, ಮತ್ತು ನೀವೇ ಹೇಳಿದ ಹಾಗೆ ಯೋಗ ಸೂತ್ರಗಳನ್ನು ಅವರು ಬಾಯಿಪಾಠ ಮಾಡುವಷ್ಟು ಮುಂದುವರೆದಿದ್ದಾರೆ ಅಂದರೆ, ಯೋಗದ ಸಂಗಡ ಸಂಸ್ಕೃತದ ಶಿಕ್ಷಣವೂ ಕೊಡಲ್ಪಡ್ತದೆಯಾ?
1: ಕೆಲವು ಭಾಗ ಸಂಸ್ಕೃತ ಅಧ್ಯಯನವನ್ನು ನಡೆಯುತ್ತೆ. ಪೂರ್ತಿ ಅಲ್ಲದಿದ್ದರೂ ಬೇಸಿಕ್ ಏನೇನು ಬೇಕಾಗತ್ತೆ ಅದನ್ನು ಖಂಡಿತವಾಗಿ ಅವ್ರಿಗೆ ಕಲಿಸ್ತೀವಿ. ಜೊತೆಗೆ ಅವರಲ್ಲಿ ಆಸಕ್ತಿ ಇದೆ. ನಮ್ಮಲ್ಲಿ ಏನೇನು ನೋಡ್ತಾರೆ ಅಂದರೆ ಯೋಗನೇ ಹಿತ್ತಲ ಗಿಡ ಮದ್ದಲ್ಲ ರೀತಿಯಲ್ಲಿ ನೋಡ್ತಾರೆ. ಅಲ್ಲಿ ಹಾಗಲ್ಲ. ಓಕೆ, ಒಂದ್ಸಲ ಗಮನ ಕೊಟ್ಟಿದ್ರು ಅಂದ್ರೆ ಅಂದರೆ ನಂಬಿದ್ರು ಅಂದರೆ ಪೂರ್ತಿಯಾಗಿ ಅದಕ್ಕೆ ಅಧ್ಯಯನ ಮಾಡ್ತಾರೆ, ಜೊತೆಗೆ ಅವ್ರನ್ನ ಪೂರ್ತಿಗೆ ತೊಡಸ್ಕೊಳ್ತಾರೆ. ಅದು ತುಂಬಾ ಬದಲಾವಣೆಗೆ ತಂದುಬಿಡುತ್ತೆ. ಅಲ್ಲಿ ಒಬ್ಬರಲ್ಲಿ ಬದಲಾವಣೆ ಬಂದದ್ದು ನೋಡಿ ತುಂಬ ಜನ ಇನ್ನೂ ಜೊತೆ ಆಗ್ತಾರೆ. ನಾನು 2012 ಇಸ್ವಿಯಿಂದ ಪ್ರತಿ ವರ್ಷ ಬೆಲ್ಜಿಯಂ ದೇಶಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಊರು, ಚಿಕ್ಕ ಊರು, ಅಲ್ಲಿ ನಮ್ಮದೇ ಆದಂಥ ಒಬ್ಬರು ಯೋಗ ಶಿಕ್ಷಕರು ಇದ್ದರು. ಅವರು ಪ್ರತಿ ವರ್ಷ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾರೆ. ಅಲ್ಲಿ 50 ಜನರಿಗೆ ಅವಕಾಶ ಕೊಡ್ತೀವಿ. ಒಂದು ವಾರದಲ್ಲಿ 50 ಜನರದ್ದು ಸೀಟ್ ಬುಕ್ ಆಗುತ್ತೆ. ಕೊನೆ ದಿನ ಹೋಗಿದರೆ ಒಂದು ವರ್ಷ 85 ಜನ ಬಂದು ಜಾಯ್ನ್ ಆಗಿಬಿಟ್ಟಿದ್ದಾರೆ, ಜಾಗನೇ ಇರಲಿಲ್ಲ ಎಲ್ಲೂ. ಅಲ್ಲಿ ನೋಡೋಕೆ ಹೋದರೆ ಬಂದವರಲ್ಲಿ 70%ಕ್ಕಿಂತ ಜಾಸ್ತಿ ಜನ 60 ವರ್ಷ ಮೇಲಿನವರು, ಇನ್ನು ಹೆಚ್ಚಿನವರು ಕ್ಯಾನ್ಸರ್ ಸರ್ವೈ ಆದವರು. ನಮ್ಮದು ಆ ಶಿಕ್ಷಕಿನೂ ಅಷ್ಟೇ, ಅವರಿಗೂ ಈಗ 73 ವರ್ಷ. ಪೂರ್ತಿಯಾಗಿ ತುಂಬ ಆಳವಾಗಿ ಅವರು ಅವರ ಇಬ್ಬರು ಹೆಣ್ಮಕ್ಕಳು ಪೂರ್ತಿಯಾಗಿ ಯೋಗ ಟೀಚ್ ಮಾಡ್ತಾ ಇದ್ದಾರೆ. ಅದು ಒಂದು ಚಿಕ್ಕ ಹಳ್ಳಿ, ಬಟ್ ಅಲ್ಲಿ ಅಷ್ಟೊಂದು ಜನನೇ ಜೊತೆ ಹಾಕಿಬಿಟ್ಟು ಅಭ್ಯಾಸ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ನಮ್ಮಲ್ಲಿ ಅಂತ ಹೇಳಿದ್ರೆ ಬಂದರು ಒಂದಿನ ಬಂದರೆ ಇನ್ನು 2 ದಿನ ಬರೋದಿಲ್ಲ ಕ್ಲಾಸಿಗೆ. ಅಲ್ಲಿ ಒಂದ್ಸಲ ಇನ್ವಾಲ್ವ್ ಆದ್ರೆ ಅಂತ ಹೇಳಿದ್ರೆ ತಪ್ಪದೇ ಬರ್ತಾರೆ.
0: ಅಂದರೆ ಈ ಒಂದು ವಿದ್ಯೆಯಾಗಿ ಯೋಗ ಪರಂಪರೆಯಿಂದ ನಮಗದು ಗೊತ್ತಿರಬೇಕು ಅಂತಿಲ್ಲ, ಯಾರೂ ಕೂಡ ಅದನ್ನು ಕಲಿಯಬಹುದು ಮತ್ತು ಅದನ್ನು ಸಾಧಿಸಬಹುದು ಅಂತಾಯಿತು.
1: ಅದು ನನ್ನ ಅಭಿಪ್ರಾಯ ಹಾಗೂ ನನ್ನ ಅನುಭವ. ಯಾಕಂದರೆ ನನ್ನ ಮನೆಯಿಂದನೂ ಯಾರೂ ಯೋಗ ಅಭ್ಯಾಸ ಮಾಡಿರಲಿಲ್ಲ, ನಾನೇ ಪ್ರಥಮನಾಗಿ ಶುರು ಮಾಡಿದ್ದು. ಅದರಲ್ಲಿ ಆಸಕ್ತಿ ಇತ್ತು. ನನ್ನ ಮುಖ್ಯವಾಗಿ ಆಸಕ್ತಿ ನನ್ನ ಅಸ್ತಮದಿಂದ ಶುರು ಆಯಿತು. ಅಲ್ಲಿ ಮುಂದೆ ಬೇರೆ ಬೇರೆ ಪ್ರಕರಣಗಳಿಂದ ಆಸಕ್ತಿ ಇನ್ನೂ ಮುಂದೆ ಬಂತು.
0: ಯೋಗವನ್ನು ಅಭ್ಯಾಸ ಮಾಡಿದ್ರಿ ಮತ್ತು ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ್ರಿ. ವಿಶೇಷವಾಗಿ ಬಿ ಕೆ ಸಯ್ಯಂಗಾರ್ ಅವರ ನೇರ ಶಿಷ್ಯರಾಗೋದು ಅಂದರೆ ಅದೊಂದು ಭಾಗ್ಯ ಅಂಥೇಳಿ ಅಂದ್ಕೊಳ್ತೀವಿ ನಾವು.
1: ಖಂಡಿತವಾಗಿ ಅದು ತುಂಬ ಜನ ಅದಕ್ಕೆ ಕಾಯ್ತಾ ಇರ್ತಾರೆ. ನನಗೊಂದು ವಿಶೇಷ ಆದಂಥ ಅನುಭವ ಅದು. ಅವರು ನೇರವಾಗಿ ತೆಗೆದುಕೊಂಡಿದ್ದು, ಅವ್ರ ಜೊತೆಗೆ 8 ತಿಂಗಳು ಸತತವಾಗಿ ಅಲ್ಲೇ ಉಳಿದು ಅಭ್ಯಾಸ ಮಾಡಿದ್ದು. ಜೊತೆಗೆ ನೀವು ಹೇಳಿದ್ರಿ ಸ್ನಾತಕೋತ್ತರ ಪದವಿ ಅಂತ, ಬಟ್ ನಮ್ದು ಯೋಗದಲ್ಲಿ ಯೋಗ ಆಚಾರ್ಯ ಪದವಿ ಅಂತ ಮಾಡ್ತಾರೆ, ಶಿವಾನಂದ ಯೋಗ ವೇದಾಂತ ಸೆಂಟರಿಂದ. ನಂದು ಅಧ್ಯಯನ ಆಗಿರೋದು ಅಲ್ಲಿ, ಕಾಲೇಜ್ಗಳಲ್ಲ.
0: ಈ ಯೋಗ ಬರೇ ಅಧ್ಯಯನ ಅಭ್ಯಾಸ ಅನ್ನುವ ಮಟ್ಟಕ್ಕುಳಿತ ಅಥವಾ ನಿಮ್ಮ ಜೀವನದಲ್ಲಿ ಬಹಳ ಬೇರೆಯಾದಂಥ ಒಂದು ಪ್ರೇರಣೆಯನ್ನು ನೀಡುವ ಘಟನೆಗಳೇನಾದರೂ ನಡೆದುವ?
1: ಮೊದಲು ಯೋಗ ಮುಖ್ಯವಾಗಿ ನಾನು ನೋಡಿದ್ದು ಯೋಗನೇ ನನ್ನ ಅಸ್ತಮಕ್ಕೆ ತುಂಬ ಹೆಲ್ಪ್ ಆಗಿದೆ, ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂತ. 3 ವರ್ಷಗಳ ಕಾಲ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಆವಾಗ ಬಂದವರೆಲ್ಲ ಯಾವುದೋ ಒಂದು ಸಮಸ್ಯೆಯಿಂದ ಬಂದು ಅಭ್ಯಾಸ ಮಾಡ್ತಾಯಿದ್ರು. 99 ಇಸ್ವಿಯಲ್ಲಿ ಒಂದು ಘಟನೆ ನಡೆಯಿತು. ನಮ್ಮ ಸೈಕಲಲ್ಲಿ ಹೋಗ್ತಾ ಇರಬೇಕಿದ್ರೆ ಬಸ್ನವನು ಬಂದು ನನ್ನ 2 ಕಾಲ ಮೇಲೆ ಬಸ್ಸಿನ ಮುಂದಿನ ಚಕ್ರ ಹತ್ಬಿಟ್ಟು, ಅವಾಗ ಎರಡೂ ಕಾಲುಗಳು ವಶ ಕಳೆದುಕೊಂಡು ಹಾಗೆ ಭುಜ ಒಂದು ರೋಡ್ ಡಿವೈಡರಿಗೆ ಹೊಡೆದಿರೋದ್ರಿಂದ ನಾನು 45 ದಿನ ಮಲಗಬೇಕಾಗಿತ್ತು, ತಿರುಗುವಷ್ಟು ಆಗ್ತಾ ಇರಲಿಲ್ಲ. ಆವಾಗ ನನ್ನ ಮನಸ್ಸಿಗೆ ದೃಢವಾದ ಇದು ಕೊಟ್ಟಿದ್ದು ಡಾಕ್ಟರ್, ನನ್ನದು ಎಡಗಾಲನ್ನು ತೆಗಿಬೇಕು ಅಂತ ಸಲಹೆ ಕೊಟ್ಟರು. ಆವಾಗ ನಂದು ನಂಬಿಕೆ ಕೊಟ್ಟಿದ್ದು ಯೋಗ. ಅಲ್ಲಿಂದ ಇಲ್ಲಿ ತನಕ ಇದು ಹೆಚ್ಚು ಕಮ್ಮಿ 23 ವರ್ಷಗಳ ಸಂದಿದೆ, ನನಗೆ ಯಾವುದೇ ಸಮಸ್ಯೆ ಇಲ್ಲ. ಇವತ್ತು ಮನಸ್ಸಿಗೆ ಆಳವಾದಂಥ ಶಕ್ತಿ ಕೊಡ್ತು ಆ ಘಟನೆಯಿಂದ. ನನ್ನ ಯೋಗದ ಮೇಲೆ ಇರುವಂಥ ನಂಬಿಕೆ ದುಪ್ಪಟ್ಟಾಯಿತು. ಅಲ್ಲಿಂದ ನಾನು ಒಬ್ಬ ಸಾಮಾನ್ಯ ಯೋಗ ಶಿಕ್ಷಕನಾಗಿದ್ದವನು, ಸಹಸ್ರಾರು ಯೋಗ ಶಿಕ್ಷಕರನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ನನ್ನ ಮನಸ್ಸು ದೃಢವಾಯಿತು. ಹಾಗೆ ಪೂರ್ತಿಯಾಗಿ ನನ್ನ ಸಮಯವನ್ನು ಯೋಗ ಕೊಟ್ಟೆ.
0: ಅಂದರೆ ಯೋಗ ಯಾವುದೋ ಒಂದು ರೋಗಕ್ಕೆ ಪರಿಹಾರವಾಗಿ ಅಥವಾ ಮೈಕೈ ನೋವಿಗೆ ಹೊಸ ವ್ಯಾಯಾಮವಾಗಿ ಸಿಕ್ಕಿದ್ದಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತದ್ದು.
1: ಖಂಡಿತವಾಗಿ ಮುಖ್ಯವಾಗಿ ಇದು ನನ್ನ ಆತ್ಮವಿಶ್ವಾಸ ವೃದ್ಧಿ ಮಾಡ್ತು. ಜೊತೆಗೆ ಸಮಸ್ಯೆಗಳಿರೋದು ದೇಹದಲ್ಲಲ್ಲ ಮನಸ್ಸಿನಲ್ಲಿ ಅನ್ನೋದು ತೋರಿಸ್ತು. ಯಾಕಂದ್ರೆ ನಮ್ಗೆ ಇವತ್ತು ಯಾವುದೇ ಒಂದು ಸಮಸ್ಯೆ ಬಂತು ಅಂದರೆ ನಾವೊಂದು ಇದರಲ್ಲಿ ಗಮನ ಕೊಡ್ತಾ ಇರ್ತೀವಿ, ಯಾವ ಒಂದು ಮಾತ್ರೆ ತೊಗೊಂಡು ಸರಿ ಹೋಗುತ್ತೆ ಅಂತ. ಖಂಡಿತವಾಗಿಲ್ಲ, ಮಾತ್ರೆ ಸಪ್ರೆಸ್ ಅಷ್ಟೇ ಮಾಡುತ್ತೆ. ಬಟ್ ಅದೇ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾಕೆ ಸಮಸ್ಯೆ ಆಯಿತು ಅಂತ ಹುಡುಕಿದ್ರೆ ಖಂಡಿತವಾಗಿ ಅದರಲ್ಲಿ ಬದಲಾವಣೆ ತಂದುಕೊಡತ್ತೆ ನಮಗೆ. ನನ್ನ ಜೀವನದಲ್ಲಿ ಅದಂತೂ ಮುಖ್ಯ ಘಟನೆ ಆಯಿತು. ಅಲ್ಲಿಂದ ಇಲ್ಲಿ ತನಕ ನಾನು ಯೋಗ ವೃತ್ತಿಯಲ್ಲಿ ನೋಡ್ತಾ ಇರುವಾಗ ಎಷ್ಟೊಂದು ಜನ ಎಷ್ಟೊಂದು ಸಮಸ್ಯೆಯಿಂದ ಬರ್ತಾರೆ, ಬಟ್ ಅವ್ರ ಸಮಸ್ಯೆ ಇರೋದು ದೇಹದಲ್ಲಲ್ಲ ಮನಸ್ಸಿನಲ್ಲಿ. ಮನಸ್ಸಿನಲ್ಲಿ ಇರುವಂಥ ಭಯ ನಮ್ಮನ್ನು ಕಾಡ್ತಾ ಇರುತ್ತೆ. ನನಗೆ ಯೋಗ ತುಂಬ ಹೆಲ್ಪ್ ಮಾಡಿದ್ದು ಆ ಭಯದಿಂದ ಹೊರಗಡೆ ಬರೋದು. ಜೊತೆಗೆ ನಾನು ಇವತ್ತಿನ ಶಿಕ್ಷಕ ವೃತ್ತಿಯಲ್ಲೂ ನೋಡ್ತಾ ಇರೋದು ಜನಕ್ಕಿರೋದು ಭಯ, ಅವ್ರ ಸಮಸ್ಯೆ ಇರೋದೇ ಮೂಲ ಭಯದಲ್ಲಿರೋದು. ಯೋಗ ತುಂಬ ಸಹಕಾರ ಮಾಡುತ್ತೆ ಅದರಿಂದ ಹೊರಬರಕ್ಕೆ.
0: ಯೋಗ ಒಂದು ಭರವಸೆಯ ವಿದ್ಯೆ. ಯೋಗ ಶಿಕ್ಷಣವನ್ನು ನಿಮ್ಮ ಅನುಭವದ ನೆಲೆಯಲ್ಲಿ ನೀವು ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರ, ಲಕ್ಷಣದಲ್ಲಿ ಬದಲಾವಣೆ ಮಾಡಿಕೊಂಡ್ರ ಕಲಿಕೆಯಲ್ಲಿ?
1: ಖಂಡಿತವಾಗಿ. ನಮ್ಮ ಮುಖ್ಯವಾಗಿ ಮೊದಲು ಶುರು ಮಾಡುವಾಗ ನನಗೆ ಯೋಗ ಆಸನಗಳಾಗಿ ಕಾಣಿಸ್ತಿತ್ತು, ಅದಾದ ನಂತರ ಅದೊಂದು ಜೀವನ ಕ್ರಮವಾಗಿ ಬದಲಾಯಿತು. ಮುಖ್ಯವಾಗಿ ನಾನು ಯೋಗ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋದಾಗ ಅನಿಸಿದ್ದು, ಅಲ್ಲಿ ಮುಖ್ಯವಾಗಿ ಪತಂಜಲಿ ಯೋಗದಲ್ಲೂ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಮುಖ್ಯವಾಗಿ ಹೇಳ್ತದೆ ಅಂತರಂಗ ಹಾಗೂ ಬಹಿರಂಗ. ಅದರಲ್ಲಿ ಮುಖ್ಯವಾಗಿ ಅವರು ಕರೆಯೋದು ದೇಹ, ಮನಸ್ಸು, ಉಸಿರಾಟ. ಹಾಗೆ ನಮ್ಮ ಉಪನಿಷತ್ತುಗಳಲ್ಲಿ ಕರೆಯೋದು ಪಂಚಕೋಶ ಸಿದ್ಧಾಂತ ಅಂತ ಬರುತ್ತೆ. ಅಲ್ಲೂ ಪ್ರಥಮವಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ಇವು ಮೂರು ಹೊರಗಡೆ ನಾವು ಮಾಡಬೇಕಾದಂಥ ಕೆಲಸಗಳು. ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ತುಂಬ ಆಸಕ್ತಿದಾಯಕವಾಗಿತ್ತು. ನಾವೆಲ್ಲ ದೇಹದ ಮಾತ್ರ ಗಮನ ಕೊಡ್ತೀವಿ, ದೇಹಕ್ಕಿಂತ ದೊಡ್ಡದು ಪ್ರಾಣ, ಪ್ರಾಣಕ್ಕಿಂತ ದೊಡ್ಡದು ಮನಸ್ಸು. ಅವುಗಳ ಸಮ್ಮಿಳನವಾದವಾಗ ಬದಲಾವಣೆ ಅಗತ್ಯವಾಗಿ ಆಗತ್ತೆ. ಆ ದಾರಿಯಲ್ಲಿ ತುಂಬ ಸಹಕಾರ ಆಯಿತು, ಯಾಕಂದ್ರೆ ಬದಲಾವಣೆಯೂ ತುಂಬ ಬಂತು.
0: ನಿಮ್ಮ ಯೋಗ ಶಿಕ್ಷಣದ ಸೂತ್ರ ಏನು ನೀವು ಕಲಿಸುವಾಗ?
1: ಮೇನ್ ಫೋಕಸ್ ಇಸ್ ಆನ್ ಬೀಯಿಂಗ್ ಪ್ರೆಸೆಂಟ್, ಈ ಕ್ಷಣದಲ್ಲಿ ಜೀವನ ಇರಬೇಕು. ಜೊತೆಗೆ ನಮ್ಮ ಪ್ರತಿಯೊಂದು ಹಂತದಲ್ಲೂ ದೇಹ, ಮನಸ್ಸು ಮತ್ತು ಉಸಿರಾಟ ಜೊತೆಗೆ ತಗೊಂಡು ಹೋಗ್ತಾ ಇರಬೇಕು. ಅವು ಮೂರು ಜೊತೆ ಇದ್ದಾವಾಗ ಯಾವುದೇ ಥರದ ದೈಹಿಕವಾದ, ಮಾನಸಿಕವಾದ ಅಥವಾ ಪ್ರಲೋಭಗಳಿಗೆ ನಾವು ಒಳಗಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರೆಸೆನ್ಸಲ್ಲಿ ಯಾರೂ ನಮ್ಮನ್ನೇ ತಪ್ಪಾಗಿ ತಿಳ್ಕೊಳ್ಳೋಕ್ಕಾಗಲ್ಲ, ತಪ್ಪು ಕೆಲಸಗಳು ಕಮ್ಮಿ ಆಗತ್ತೆ. ಆತ್ಮಸಾಕ್ಷಿ ಬೆಳೆಯತ್ತೆ. ಮನುಷ್ಯನ ಆತ್ಮಸಾಕ್ಷಿ ಬೆಳೆದವಾಗ ಖಂಡಿತವಾಗಿ ಆರೋಗ್ಯ ಸದೃಢವಾಗತ್ತೆ, ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಭೌತಿಕವಾಗಿ.
0: ಬಹಳ ಒಳ್ಳೆಯ ಮಾತನ್ನು ಹೇಳಿದಿರಿ. ಮನುಷ್ಯನ ಆತ್ಮಸಾಕ್ಷಿ ಜಾಗೃತವಾದಾಗ ಅವನ ಆರೋಗ್ಯ ಅಷ್ಟೇ ಅಲ್ಲ, ಅವನ ಸುತ್ತಲಿನ ಸಮಾಜದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಈ ಅನುಭವ ನಿಮಗಿದೆ, ನಿಮ್ಮ ಶಿಷ್ಯರು ಅಂದರೆ ನಾನು ಹೇಳಿದ ವಿದೇಶದಲ್ಲಿ ಯಾರು ಕಲಿತಾ ಇದ್ದಾರೋ ಅವರಿಗೂ ಕೂಡ ಈ ಅನುಭವ ಆಗಿದೆಯಾ?
1: ಖಂಡಿತವಾಗಿ. ತುಂಬ ಜನ ವಿದೇಶಿ ಶಿಷ್ಯರಲ್ಲಿ ಇರ್ಬೋದು, ಇಲ್ಲ ನಮ್ಮ ದೇಶದ ಶಿಷ್ಯರಲ್ಲೂ ಇರ್ಬೋದು. ಅವರು ಯೋಗ ಮೊದಲು ಹೇಳಿಕೊಡುವಾಗ ಏನಂದ್ರೆ ಆಸನಗಳನ್ನೇ ಪರಿಣತಿಯನ್ನು ಪಡೆಯೋದಕ್ಕಷ್ಟೇ ಗಮನ ಕೊಡ್ತಾ ಇದ್ರು. ಅಲ್ಲಿಂದ ಹಂತ ಹಂತವಾಗಿ ಈ ಹಂತಕ್ಕೆ ಬಂದಾವಾಗ ಅವರಲ್ಲಿ ಉಲ್ಲಾಸದಾಯಕವಾಗಿರುತ್ತೆ. ಅವರು ಹೇಳ್ತಾರೆ ನನಗೆ ತುಂಬ ಬದಲಾವಣೆ ಆಗುತ್ತೆ ನನಗೆ, ಯಾಕಂದರೆ ಟಯರ್ಡ್ನೆಸ್ ಆಗ್ತಾ ಇಲ್ಲ, ಇವಾಗ ಬೇಸರ ಆಗ್ತಾ ಇಲ್ಲ, ಯಾರೋ ಒಂದು ತಪ್ಪು ಮಾಡಿದ್ರಂದ್ರೆ ಆ ತಪ್ಪಿನ ಕಾರಣ ಏನಿದೆ ಅಂತ ಹುಡುಕ್ತಾ ಇದ್ದೀನಿ, ಬಿಟ್ಟರೆ ಅವ್ರು ತಪ್ಪು ಮಾಡಬೇಕಂತ ಮಾಡಿದ್ರು ಅನ್ಸಲ್ಲ, ತುಂಬ ಬದಲಾವಣೆ. ಹೆಚ್ಚಿನವರು ಪ್ರತಿ ವರ್ಷ ಬರ್ತಾರೆ. ಪ್ರತಿ ವರ್ಷ ಬಂದವಾಗ ಹೇಳ್ತಾರೆ ನಮ್ದು ಈ ಸಲ ಸಮಸ್ಯೆಗಳು ಬಂತು, ಸಮಸ್ಯೆಗಳನ್ನು ಅತ್ಯಂತ ಕ್ಷೀಣವಾಗಿ ನಾವು ಪರಿಹರಿಸ್ಕೊಂಡ್ವಿ. ಆ ಥರ ಬೇರೆ ಬೇರೆ ಉದಾಹರಣೆಗಳು ಬರ್ತಾ ಇರುತ್ತೆ.
0: ಒಂದು, ನೀವೇ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕಲಿಸ್ತಾ ಇದ್ದೀರಿ, ಅದಲ್ಲದೆ ಮೈಸೂರಿಗೆ ಬಂದು ನಿಮ್ಮ ಹತ್ರ ಕಲ್ತ್ಕೊಂಡು ಹೋಗುವವರು ಸಾಕಷ್ಟು ಜನ ಇದ್ದಾರೆ.
1: ಹೌದು.
0: ಅಂಥದ್ದೊಂದು ಪ್ರತಿ ವರ್ಷ ಇದೆ ಅಂತ ಹೇಳಿದ್ರಿ, ಆ ಪ್ರಮಾಣ ಎಷ್ಟಿರ್ಬೋದು? ಅಂದರೆ ಮೈಸೂರು ಯೋಗ ಶಿಕ್ಷಣದ ವಿಶ್ವ ಕೇಂದ್ರವಾಗಿ ಕಾಣಿಸ್ಕೊಳ್ತಾ ಇದೆಯಾ?
1: ಖಂಡಿತವಾಗಿ. ಮೈಸೂರಲ್ಲಿ ಹೆಚ್ಚು ಕಮ್ಮಿ 300 ಯೋಗ ಶಿಕ್ಷಣ ಸಂಸ್ಥೆಗಳಿವೆ. ಸಾಮಾನ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಇಂಡಿಯಾ ಯೋಗದಲ್ಲಿ ನಾವು ಒಂದು ತಿಂಗಳಲ್ಲಿ 72 ಜನರಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಜೊತೆಗೆ ಯೋಗ ಭಾರತದಲ್ಲಿ 72 ಮಂದಿಗೆ ಮಾತ್ರ ಅವಕಾಶ ಇರುತ್ತೆ. ಪ್ರತಿ ವರ್ಷ ನಾನು ಹೆಚ್ಚು ಕಮ್ಮಿ 8 ತಿಂಗಳು ಮೈಸೂರಲ್ಲಿ ಇರ್ತೀನಿ, 4 ತಿಂಗಳು ಟ್ರಾವೆಲ್.

0: ಮಾಡ್ತಾ ಇರ್ತೀನಿ. ಆ ಬದಲಾವಣೆಯಲ್ಲಿ ನೋಡಿದ್ರೆ ನಾವು ಬಂದವಾಗೆಲ್ಲ ತಿಂಗಳುಗಳಲ್ಲೂ ತರಗತಿಗಳು ಪೂರ್ತಿ ಇರುತ್ತೆ. ಹಾಗೆ ಹೆಚ್ಚಿನ ತರಗತಿಗಳಲ್ಲಿ ಇನ್ನೂ ಜಾಸ್ತಿ ಸಂಖ್ಯೆಯ ವಿದ್ಯಾರ್ಥಿಗಳು ಬರ್ತಾರೆ. ವರ್ಷದಲ್ಲಿ ಹೆಚ್ಚು ಕಮ್ಮಿ 8-10 ತಿಂಗಳು ಮೈಸೂರು ಪೂರ್ತಿಯಾಗಿ ವಿದೇಶಿಯರ ಆಗಮನ ಇರುತ್ತೆ. ಜೊತೆಗೆ ಕಳೆದೆರಡು ವರ್ಷದಲ್ಲಿ ತುಂಬಾ ಜನ ಇಲ್ಲಿಯವರೇ ಅದನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಆಸಕ್ತಿದಾಯಕವಾಗಿದೆ.
1: ಭಾರತವನ್ನು ಯೋಗದ ಮೂಲಕ ಅರ್ಥ ಮಾಡಿಕೊಳ್ಳುವ, ಯೋಗದ ಮೂಲಕ ಅದನ್ನು ಅನುಭವಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾಗ ಭಾರತದ ಕುರಿತಾದಂತಹ ಭಾವನೆ ಬದಲಾಗ್ತದಲ್ವಾ ಅವರಿಗೆ?
0: ಖಂಡಿತವಾಗಿ. ನಾನು 3 ವರ್ಷಗಳ ಹಿಂದೆ ಸ್ಪೇನ್ ದೇಶದಲ್ಲಿದ್ದೆ. ಆವಾಗ ನನ್ನ ಅಲ್ಲಿ ಸಂಭಾಷಣೆಗೆ ಬಂದಂಥ 2 ಮುಖ್ಯ ವಿಷಯಗಳು ಭಾರತ ಅಂದಾವಾಗ, ಯಾರು ಗೊತ್ತಿಲ್ಲದವನ ಜೊತೆ ಮಾತಾಡ್ತಾ ಇರಬೇಕೆ, ಭಾರತ ಅಂದಾವಾಗ 2 ಮುಖ್ಯ ವಿಷಯಗಳು ಅವನು ಹೇಳಿದ್ದು ಯೋಗ ಮತ್ತು ಮೋದಿ. ನನಗೆ ತುಂಬ ಆಸಕ್ತಿದಾಯಕವೂ ಆಯಿತು. ಅವನಿಗೆ ತುಂಬ ಯೋಗದಲ್ಲೂ ಆಸಕ್ತಿ ಇತ್ತು, ಮೋದಿಯಲ್ಲೂ ಆಸಕ್ತಿ ಇತ್ತು. ಆವಾಗ ನನಗೆ ಅನಿಸ್ತು 2015 ಇಸವಿಯಿಂದ ಪ್ರಪಂಚದಲ್ಲಿ ಯೋಗದ ಭಾವನೆ ತುಂಬ ಬದಲಾಗಿದೆ, ಹಾಗೂ ಭಾರತದ ಬಗ್ಗೆ ಗೌರವವೂ ತುಂಬ ಬದಲಾಗಿದೆ.
1: ಈಗ ಈ ತಿಂಗಳ 21ನೇ ತಾರೀಕು ನಾವು ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಇಂಡಿಯಾ ಯೋಗ ಮತ್ತು ಯೋಗ ಭಾರತ ಸಂಸ್ಥೆಗಳು ಯಾವ ರೀತಿ ಪಾಲ್ಗೊಳ್ತಾ ಇವೆ?
0: ನಾವು ಬೇರೆ ಬೇರೆ ಯೋಗ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀವಿ, ಆನ್ಲೈನ್ ಮತ್ತು ಆಫ್ಲೈನ್ ಅಂತ.
1: ಅಂದರೆ ಒಟ್ಟಾರೆಯಾಗಿ ನಮ್ಮ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಇಡೀ ವಿಶ್ವ ಅದಕ್ಕಾಗಿ ಸಿದ್ಧ ಆಗ್ತಾ ಇದೆ ಅನ್ನೋದು ನಿಮ್ಮ ಮಾತಿನಿಂದ ಅನ್ನಿಸ್ತಾ ಇದೆ. ಭಾರತ ಅಂದರೆ ಅದರ GDP, ಅದರ ಆರ್ಥಿಕ ಸಾಮರ್ಥ್ಯ, ಅದರ ಸೈನ್ಯ ಸಾಮರ್ಥ್ಯ ಅಲ್ಲ, ಅದರ ಯೋಗ ಸಾಮರ್ಥ್ಯ ಅಂತ ಹೇಳ್ಬೋದಾ?
0: ಖಂಡಿತವಾಗಿ. ಬೇರೆ ಬೇರೆ ಸಾಮರ್ಥ್ಯಗಳ ಜೊತೆಗೆ ಯೋಗ ಸಾಮರ್ಥ್ಯ ಒಂದು ನಮ್ಮ ದೇಶಕ್ಕೆ 2 ರೀತಿಯಾಗಿ ಕಾಣಿಸುತ್ತೆ. ಒಂದು, ನಮ್ಮ ದೇಶದ ಮೇಲಿನ ಜನರ ಗೌರವ ಜಾಸ್ತಿ ಆಗ್ತಾ ಇದೆ, ಹಾಗೂ ದೇಶದ ಮೇಲಿನ ಅವಲಂಬನೆಯೂ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ನಾವು ಮೋದಿಯವರು 2015 ಇಸವಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಘೋಷಿಸಿದ ನಂತರ ಮಹತ್ಕಾದ ಬದಲಾವಣೆ ಬಂದಿದೆ.
1: ಬಹಳ ಸಂತೋಷ. ಕೇಳುಗರೆ, ಭರತ್ ಶೆಟ್ಟಿಯವರು ತಮ್ಮ ಅನುಭವವನ್ನು ಹೇಳಿದ್ದಾರೆ, ಯೋಗದ ಮಹತ್ವವನ್ನು ಹೇಳಿದ್ದಾರೆ, ಭಾರತಕ್ಕೆ ಇದರಿಂದಾಗಿ ಬಂದ ಗೌರವವನ್ನು, ಪ್ರಪಂಚ ಭಾರತವನ್ನು ಯೋಗದ ಮೂಲಕ ಗುರುತಿಸುತ್ತಿರುವಂತಹ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
0: ಧನ್ಯವಾದಗಳು.
2: ಯೋಗ ಶಿಕ್ಷಕ ಭರತ್ ಶೆಟ್ಟಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-2582 ಅಥವಾ 251-5089. ಮೈಸೂರಿನ ಎಸ್ಟೇಟ್ ಕೋಡ್ 0821. ಬನ್ನಿ, ನಮ್ಮ ಇವತ್ತಿನ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
4: ಸರ್, ನಾ ಶಂಕರ ಅಂತ, ಸರ್ವ ತಾಲೂಕು ಚನ್ನಗುಂಡಿಯಿಂದ ಸರ್.
3: ಚನ್ನಗುಂಡಿಯಿಂದ ಶಂಕರ ಅವರು, ಯಾವ ಹಾಡು ಬೇಕಾಗಿತ್ತು
4: ಸರ್? ನನಗೆ ಗಣೇಶ ಸುಬ್ರಹ್ಮಣ್ಯದಿಂದ ಮೇಲೆ ಸರ್, ಅದು ಓ ಕುಸುಮ ಬಾಲೆ, ಆ ಸಾಂಗ್ ಆಯ್ತದ ನನಗೆ ಭಾರಿ ಇಷ್ಟ ಸರ್. ಸಾಂಗ್ ಅವರು
3: ತುಂಬಾ ಇಷ್ಟ. ನಾ ಹಾಡು ಫಿಲಮ್ ನೋಡಿದ್ದೀರಾ
4: ಏನ್ ಸರ್?
3: ಫಿಲಮ್ ನೋಡಿದ್ದೀರಾ?
4: ಹಾ, ಅದೇ ಅನಂತ್ ನಾಗ್ ಅಂತ ಸರ್.
3: ಅನಂತ್ ನಾಗ್ ಅವ್ರ ಫಿಲಮ್ ನೋಡಿದ್ದೀರಿ?
4: ಹೇಗಿದ್ರಿ ಸರ್?
3: ಆರಾಮ್. ನೀವೇನ್ ಮಾಡ್ತಾ ಇದ್ದೀರಿ ಶಂಕರ್ ಅವರು?
4: ನಮ್ದು ಎಸ್ ಎ ಸರ್, ರೈತಗಳಲ್ವಾ,
3: ಹ್ಮ್ ಹ್ಮ್ ಹ್ಮ್ ಹ್ಮ್,
4: ನಾವು ಒತ್ತಿ ಹೊಗಸ ಬೆಳಿತೀವಿ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಯೋಗವಾಣಿ,
4: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
5: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
3: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
4: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
6: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
3: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
4: ಆಲಿಸಿ, ಅನುಸರಿಸಿ.
3: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
4: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ. ಸರ್,
0: ಸುರೇಶ್ ಅವರಿಗೆ ಯಾವ ಹಾಡು ಬೇಕಾಗಿತ್ತು?
1: ಸರ್, ಈ ದಿನ ಜ್ಯೇಷ್ಠ ಸರ್ ಫಿಲಮ್, ಅದರಲ್ಲಿ ಗೋಕಾಂಚನ ಅಂತ ಇತ್ತಲ್ಲ, ಆ ಗೀತೆಯಲ್ಲಿ.
0: ಓಕೆ ಓಕೆ, ಫಿಲಮ್ ನೋಡಿದ್ದೀರಾ?
1: ಫಿಲಮ್ ನೋಡಿಲ್ಲ ಸರ್, ಗೀತೆಗಳನ್ನ ಆಕಾಶವಾಣಿ ಕೇಳ್ತಿರ್ತಾನೆ, ಚೆನ್ನಾಗಿತ್ತು ಗೀತೆ.
0: ಓಕೆ, ನಿಮ್ಮ ಕಡೆ ಹೇಗಿದೆ ಮಳೆ ಎಫೆಕ್ಟು?
1: ನಿನ್ನೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮ್ ಮಳೆ ಆಯ್ತು,
0: ಹೌದಾ? ಓಕೆ ಓಕೆ,
1: ವಾತಾವರಣ ಎಲ್ಲ ತಂಪೈತೆ,
0: ತಂಪಾಗಿದೆ. ಓಕೆ ಓಕೆ, ಸುರೇಶ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ನಮಸ್ತೆ ಸರ್.
0: ನಮಸ್ಕಾರ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕರೆಗೊಂದೋಗಿದೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ
4: ಸರ್, ನಾನು ಸಾನಿಯಾ ಅಂಜುಮ್ ಕಲ್ಯಾಣಗಿರಿಯಿಂದ ಮಾತಾಡ್ತಾ ಇದ್ದೀನಿ, ಕಲ್ಯಾಣಗಿರಿ ಮೈಸೂರು.
3: ಯಾವ ಹಾಡು ಬೇಕಾಗಿತ್ತು ಸಾನಿಯಾ ಅವರಿಗೆ?
4: ಬಂಧನ ಮೂವಿಯಿಂದ 101 ನೆನಪು.
3: 101 ನೆನಪು ಫಿಲಂ ನೋಡಿದ್ದೀರಾ?
4: ಹಾ ಸರ್, ನೋಡಿದ್ದೀನಿ.
3: ನೋಡಿದ್ದೀರಿ? ಏನ್ ಮಾಡ್ತಾ ಇದ್ದೀರಾ ಸಾನಿಯಾ ಅವರು ನೀವು?
4: ಸರ್, ನಾನು ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದೀನಿ.
3: ಯಾವ ಕಾಲೇಜು?
4: ಡಿ ಬನುಮಯಾಸ್ ಕಾಲೇಜ್.
3: ಬನುಮಯಾಸ್ ಕಾಲೇಜ್ ಅಲ್ಲಿ ಎಷ್ಟನೇ ಸೆಮಿಸ್ಟರ್? ಸೆಮಿಸ್ಟರ್ ಸ್ಕೀಮ್ ಅಲ್ವಾ?
4: ಹಾ, ಸೆಮಿಸ್ಟರ್ ಸ್ಕೀಮ್ ಸರ್.
3: ಓಕೆ ಓಕೆ ಓಕೆ. ಎಷ್ಟನೇ ಸೆಮಿಸ್ಟರ್ ಓದ್ತಾ ಇದ್ದೀರಿ?
4: ಸರ್, ಇವಾಗ ಸೆಕೆಂಡ್ ಇಯರ್, ಥರ್ಡ್ ಸೆಮಿಸ್ಟರ್.
3: ಥರ್ಡ್ ಸೆಮಿಸ್ಟರ್ ಓದ್ತಾ ಇದ್ದೀರಿ. ನಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಾ? ಲೈವ್ ಫೋನ್ ಇನ್,
4: ಮಹಿಳಾ ರಂಗ, SMS ಕಾರ್ಯಕ್ರಮ, ಫೋನ್ ಇನ್ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀನಿ ಸರ್.
3: ಫೋನ್ ಇನ್ ಅಲ್ಲಿ ಭಾಗವಹಿಸ್ತಾ ಇರ್ತೀರಾ ಇಲ್ಲ ಇದೇ ಫಸ್ಟ್ ಟೈಮ್? ಓಕೆ ಸಾನಿಯಾ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.
4: ಥ್ಯಾಂಕ್ಸ್.

0: ಕರೆಗೊಂದು ಗೀತೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವೇಳೆ ಸರಿಯಾಗಿ 9:06:10. ಹಲೋ ಆಕಾಶವಾಣಿ
1: ಸರ್, ನಾನು ಇಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾಯತಿಂದ ಸರ್, ಗಂಗಪ್ಪ ಅಂತ.
0: ಗಂಗಪ್ಪ ಅವರಿಗೆ ಯಾವ ಹಾಡು ಬೇಕಾಗಿತ್ತು
1: ಸರ್? ಅದು ಬೆಲೆ ಹುಚ್ಚ ಸರ್ ಚಿತ್ರ.
0: ಭಲೇ ಹುಚ್ಚ ಫಿಲ್ಮ್ ನೋಡಿದ್ದೀರಾ?
1: ಅದರಲ್ಲಿ ಬೆಳಿಗ್ಗೆ ಹೂವು ಚೆನ್ನಂತದಲ್ಲ ಸರ್, ನೋಡಿದ್ದೀರಿ ಸರ್?
0: ನೋಡಿದ್ದೀರಿ, ಓಕೆ ಓಕೆ. ಸಾಮಾನ್ಯವಾಗಿ ನೀವು ಕರೆ ಮಾಡಿದಾಗಲೆಲ್ಲ ಹಳೆ ಫಿಲಮ್ ಹಾಡುಗಳನ್ನೇ ಕೇಳ್ತಾ ಇರ್ತೀರಲ್ಲ?
1: ಹೌದು ಸರ್, ಹೌದು.
0: ಹೇಗಿದೆ ನಿಮ್ಮ ಕಡೆ ಮಳೆ
1: ಸರ್? ಮಳೆ ನಿನ್ನೆ ಸ್ವಲ್ಪ ಮೊನ್ನೆ ಆಗಿದೆ ಸರ್, ಮತ್ತೆ ಇವತ್ತೇನಿಲ್ಲ.
0: ಸ್ವಲ್ಪ ತಂಪಾಗಿದೆ
1: ವಾತಾವರಣ. ಕೂಲ್ ಇದೆ ಸರ್
0: ವಾತಾವರಣ, ಕೂಲ್ ಆಗಿದೆ. ಶೆಕೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಖುಷಿ ಆಗ್ತಾ ಇದೆ. ಮಳೆ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀರಿ. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.
1: ನಮಸ್ಕಾರ.

0: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ಸಾಧಿಸಿದರೆ ಚತುರವಧಾನ, 8 ಸಾಧಿಸಿದರೆ ಅಷ್ಟಾವಧಾನ, 100 ಸಾಧಿಸಿದರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರವರು. ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಕರೆಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ ಆಕಾಶವಾಣಿ.
3: ಹಲೋ, ನಮಸ್ತೆ ಸರ್.
2: ಯಾರು ಮಾತಾಡ್ತಾ ಇರೋದು?
3: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದ ಮುತ್ತಣ್ಣ ಚಿತ್ರಗಾರ ಸರ್ ಮಾತಾಡ್ತಾ ಇರೋದು.
2: ಮುತ್ತಣ್ಣ ಚಿತ್ರಗಾರ ಅವ್ರಿಗೆ ಯಾವ ಹಾಡು ಬೇಕಾಗಿತ್ತು
3: ಸರ್? ಇವತ್ತು ನನಗಾಗಿ ಡಾಕ್ಟರ್ ರಾಜ್ಕುಮಾರ್ ಆಡಿರುವ ಗೀತೆ ಗಂಧದ ಗುಡಿ ಚಿತ್ರದಿಂದ, ನಾವು ಹಾಡು ನೋಡಿ ಗಂಧದ ಗುಡಿ ಈ ಗೀತೆ ಬೇಕಾಯ್ತು ಸರ್.
2: ಈ ಹಾಡು ಯಾಕೆ ಇಷ್ಟ ಆಯ್ತು ಅಂತ ಕೇಳಲೇಬೇಕಾಗಿಲ್ಲ, ಈ ಹಾಡು ಎಲ್ಲರಿಗೂ ಇಷ್ಟವಾದಂತ ಹಾಡು.
3: ಇಲ್ಲ ಸರ್, ನಮ್ಮ ಕರ್ನಾಟಕದ ಹಲವು ಬಗೆಗಿನ ಕುರಿತ ಹಾಡು ಗೀತೆ ಬಹಳ ಇಷ್ಟ ಆಗುತ್ತೆ ಸರ್. ನಮ್ಗೆ ಇವತ್ತು ಬೇಜಾರಿಲ್ಲ ಸರ್ ಈ ಗೀತೆ.
2: ಹೌದು, ಈ ಹಾಡನ್ನು ಕೇಳ್ಬಿಟ್ರೆ ಸಾಕು, ಇಡೀ ಕರ್ನಾಟಕಕ್ಕೆ ಪ್ರದಕ್ಷಿಣೆ ಬಂದಂಗೆ ಆಗತ್ತೆ.
3: ಈ ಮಾತು ಒಪ್ಪಂದ ಮಾತು ಕರೆಕ್ಟ್ ಸರ್, ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್ ಈ ಗೀತೆ ಕೇಳಿದ್ರೆ.
2: ಫಿಲಂ ಎಷ್ಟು ನೋಡಿ ಸರ್? ಫಿಲಂ ಎಷ್ಟು ಸತಿ ನೋಡಿದ್ದೀರಿ ಗಂಧದ ಗುಡಿ? ಹಾಡುಗಳಂತೂ ಬೇಕಾದಷ್ಟು ಸತಿ ಕೇಳಿರ್ತೀರಿ.
3: ಈ ಹಾಡಂತ ನಮಗೆ ನಮಗೆ ಕರ್ನಾಟಕ ಒಂದ್ ರೌಂಡ್ ಹಾಕಿ ಬಂದಂಗೆ ಸಂತೋಷ
2: ಆಗುತ್ತೆ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ.
3: ಓಕೆ ಸರ್, ನಮಸ್ತೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಬಂಗಾರಮ್ಮ ಮರ್ಸೆಯಿಂದ ಸರ್.
0: ಬಂಗಾರಮ್ಮ ಅವರು ಮರ್ಸೆಯಿಂದ, ಯಾವ ಹಾಡು ಬೇಕಾಗಿತ್ತು?
1: ಭಾಗ್ಯ ಜ್ಯೋತಿ ಫಿಲಂ ಬೇಕಾಗಿತ್ತು ಸರ್.
0: ಭಾಗ್ಯ ಜ್ಯೋತಿ ಫಿಲಂ ನೋಡಿದ್ದೀರಾ?
1: ಹಣೆಯಲ್ಲಿ ಕುಂಕುಮ ಸರಿಯಿದೆ ಏನೇನು ಕತೆ ಹೇಳುತ್ತಿದೆ ಹಾಡು.
0: ಹಾಡು ಹೇಳೋದಕ್ಕೆ ಬರತ್ತೆ ನಿಮಗೆ? ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾರಲ್ಲ ಹಾಡನ್ನ, ನೀವು ಹಾಡಿ ಕೇಳಿ ಅಭ್ಯಾಸ ಅಷ್ಟೇನಾ?
1: ಹೌದು ಸರ್, ಅದು ತುಂಬಾ ಚಿಕ್ಕ ಹುಡುಗಿಯಿಂದ ನೋಡಿದ್ದು ಸರ್ ಅದ ಫಿಲಮ್. ಅದರಿಂದ ಹಾಡ್ಬೇಕು, ಅದು ಬಂದೇ ಇಲ್ವಲ್ಲ ಸರ್.
0: ನಮ್ಮ ಆಕಾಶವಾಣಿಯಲ್ಲಿ ಹಾಡನ್ನು ಕೇಳ್ತಾ ಕೇಳ್ತಾ ನೆನಪಲ್ಲಿ ಇಟ್ಕೊಂಡಿದ್ದೀರಿ?
1: ಹೌದು ಸರ್.
0: ಓಕೆ ಬಂಗಾರಮ್ಮ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ಕಾರ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ನಮಸ್ಕಾರ, ಆಕಾಶವಾಣಿ ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ, ಗುಡ್ ಮಾರ್ನಿಂಗ್.
2: ನಮಸ್ಕಾರ,
3: ಮೈಸೂರು ಆಕಾಶವಾಣಿ ಎಲ್ಲ
2: ಯಾರು ಮಾತಾಡ್ತಾ ಇರೋದು? ನಿಮ್ಮ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ನಿಮ್ಮ ಹೆಸರೇನು? ಒಂಚೂರು ಹೊರಗಡೆ ಬನ್ನಿ, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಯಾವ ಹಾಡು ಬೇಕಾಗಿತ್ತು
3: ನನಗೆ? ಕಾಣದ ಕೈಯಲ್ಲಿ
2: ಕಾಣದ ಕೈ ಅಂತಾನ? ಫಿಲಂ ನೋಡಿದ್ದೀರ? ತುಂಬಾ ಹಳೆ ಫಿಲಂ ಅನ್ಸತ್ತಲ್ಲ ಇದು. ಫಿಲಂ ನೋಡಿದ್ದೀರಿ, ಹಲಗೆ ಹುಚ್ಚಗೊಟ್ರೆ ಏನ್ ಮಾಡ್ತಾ ಇದ್ದೀರಿ ನೀವು?
3: ವ್ಯವಸಾಯ ಮಾಡ್ತೀವಿ ಸರ್. ಮತ್ತೆ
2: ನಿಮ್ಮ ಕರೆ ಅಷ್ಟು ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ ಕೇಳಿ. ಮತ್ತೆ ಕರೆ ಮಾಡಬೇಕಾದ್ರೆ ಸ್ವಲ್ಪ ಸ್ಪಷ್ಟವಾಗಿ ಕೇಳೋ ಕಡೆ ಕೂತ್ಕೊಂಡು ಮಾಡಿದ್ರೆ. ಹಲೋ, ಓಕೆ ಓಕೆ, ಇಲ್ಲ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ ಕೇಳಿ. ಹಾ, ನಮಸ್ಕಾರ.
3: ಇವಾಗ ಕೇಳಿಸ್ತಾ ಇದೆ ಸರ್?
2: ಹಾ, ಈಗ ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ.
3: ಅದೇ ಸರ್, ನಮ್ಮ ಮೈಸೂರಲ್ಲಿ ಎಂ ಕೆ ಶಂಕರ್, ಸುನೀತ್ ಅವರು ಬಂದಿದ್ದಾರೆ, ಮಲ್ಲಮ್ಮ ಮತ್ತು ನಮ್ಮ ಮನೆಯವರು ಡಾಕ್ಟರ್ ಚಂದ್ರಜ್, ಪೂರ್ಣಚಂದ್ರ ತೇಜಸ್ವಿ, ಅರುಣ್ ಕುಮಾರ್, ಉಚ್ಚೇಗೌಡ, ಕೆಂಪಮ್ಮ.
2: ಹಾಗಾಗಿ ಈ ಹಾಡು ನಿಮ್ಮ ಎಲ್ಲ ಸ್ನೇಹಿತರು ಮತ್ತೆ ಕುಟುಂಬಸ್ಥರಿಗಾಗಿ ಈ ಹಾಡು.
3: ಎಲ್ಲ ನಿಮಗೂ ನಿಮಗೂ ಸಹ.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ಹೇ, ನಮಸ್ಕಾರ.
3: ಓಕೆ ಸರ್,
2: ನಮಸ್ಕಾರ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

0: ವೇಳೆ ಸರಿಯಾಗಿ 9:30:40. ಹಲೋ ಆಕಾಶವಾಣಿ.
1: ನಮಸ್ತೆ ಸರ್, ಬೆಳಗಿನ ಶುಭೋದಯಗಳು ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು ಮೇಡಮ್?
1: ಜಯಲಕ್ಷ್ಮಿ ರವಿಶಂಕರ್ ಸರ್.
0: ದಟ್ಟಗಳ್ಳಿಯಿಂದ ಜಯಲಕ್ಷ್ಮಿ
1: ರವಿಶಂಕರ್.
0: ಓಕೆ ಓಕೆ ಮೇಡಮ್, ಯಾವ ಹಾಡು ಬೇಕಾಗಿತ್ತು
1: ಸರ್? ಗಂಧರ್ವಗಿರಿ ಚಿತ್ರದಿಂದ ಟೈಟಲ್ ಸಾಂಗ್ ಬೇಕಾಯ್ತು ಸರ್.
0: ಗಂಧರ್ವಗಿರಿಯಲ್ಲಿ ಟೈಟಲ್ ಸಾಂಗ್, ಓಕೆ. ಏನ್ ಮಾಡ್ತಾ ಇದ್ದೀರಿ ಮೇಡಮ್ ನೀವು? ಹೌಸ್ ವೈಫ್. ಓಕೆ ಓಕೆ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹೌದು ಸರ್, ನಾ ಆಕಾಶವಾಣಿ, ನನ್ನ ಆತ್ಮೀಯ ಗೆಳತಿ ಸರ್.
0: ಆತ್ಮೀಯ ಗೆಳತಿ ನಿಮ್ಮ ಆಕಾಶವಾಣಿ?
1: ಆಕಾಶವಾಣಿ, ಹೌದು ಸರ್.
0: ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸಗಳನ್ನ ಮಾಡ್ತಾ ಕಾಲ ಕಳೀತಾ
1: ಕಾರ್ಯಕ್ರಮ ಕೇಳ್ತಾ?
0: ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಫೋನ್ ಮಾಡ್ತಾ ಇರ್ತೀರಿ ಅನ್ಸತ್ತಲ್ಲ ನೀವು?
1: ಹೌದು ಸರ್, ಹೌದು ಸರ್, ನೇಮ್ ಶೋಗ್ ಮಾಡ್ತಾ ಇರ್ತೀನಿ ಸರ್, ಕರೆ ಒಂದು ಮೀಟಿಂಗ್ ಮಾಡ್ತಾ ಇರ್ತೀನಿ. ಎಸ್ಎಂಎಸ್ ಕಳ್ಸಿ, ಹಾಗಾಗಿ ಆರೋಗ್ಯ ಕಾರ್ಯಕ್ರಮ ಮತ್ತೆ ವೃತ್ತಿ ಪ್ರಶಿಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ ಸರ್.
0: ನಿಮ್ಮ ಲೈಫ್ ಗೆ ತುಂಬಾ ಅನುಕೂಲ ಆಗಿದೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಹಾಗಿದ್ರೆ.
1: ಖಂಡಿತ ಸರ್, ಖಂಡಿತ ಸರ್.
0: ಆಗ್ಲಿ ಮೇಡಮ್, ಸಂತೋಷ, ತುಂಬಾ ಸಂತೋಷ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ನಮಸ್ಕಾರ,
1: ಧನ್ಯವಾದಗಳು ಸರ್.
0: ನಮಸ್ಕಾರ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಹಲೋ ಆಕಾಶವಾಣಿ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಶ್ರೀ ಕೌಶಿಕ್ ಅಂತ ಸರ್ ಮಾತಾಡ್ತಿರೋದು.
0: ನಿಮ್ಮ

0: ಇನ್ನು ಸ್ಪಷ್ಟವಾಗಿ ಕೇಳಿಸ್ತಾ, ನಿಧಾನಕ್ಕೆ ಹೇಳಿ, ನಿಮ್ಮ ಹೆಸರು?
1: ವಿಜಯ್ ಕೌಶಿಕ್ ಅಂತ.
0: ವಿಜಯ್ ಕೌಶಿಕ್ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಕಾವೇರಿ ಬಡಾವಣೆಯಿಂದ.
0: ಕಾವೇರಿ ಬಡಾವಣೆಯಿಂದ. ಯಾವ ಹಾಡು ಬೇಕಾಗಿತ್ತು?
1: ಜಗನ್ನೆಚ್ಚಿದ ಮಗನಲ್ಲಿ, ಉಳಿದ ಕೃಷ್ಣಮೂರ್ತಿ ಅವರ ರಚನೆ, ಸತ್ಯನಾರ ಸಂಗೀತ, ಡಾಕ್ಟರ್ ಪ್ರತಿವಾದಿ ಭಯಂಕರ ಶ್ರೀನಿವಾಸ ಅವರ ಗಾಯನದಲ್ಲಿ. ಕೈ ಕೈ ಥಕ ಕುಣಿಯುವ ಹೆಣ್ಣಿನ ಕೈಯಿಗೆ ಕತ್ತಿಯೇತಕೆ, ಹೊಳೆಯುವ ಕಂಗಳೆ ಸಾಕಿ, ಈ ಹೊಳೆಯುವ ಕಂಗಳೆ ಸಾಕಿ.
0: ಅಷ್ಟು ಹಳೆ ಹಾಡಾದ್ರೂ ಸಾಹಿತ್ಯ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಿ. ನೀವು ಸಿಂಗರ್ರಾ? ಓಕೆ ಓಕೆ ಓಕೆ. ಸಂತೋಷ ಸಂತೋಷ. ಎಷ್ಟು ವರ್ಷಗಳಿಂದ ಹಾಡ್ತಾ ಇದ್ದೀರಿ?
1: ನಾನು 76 ಮಾಡ್ತಾ ಇದ್ದೀನಿ.
0: ಓಹೋಹೋ, ಸರಿ ಸರಿ, ತುಂಬಾ ವರ್ಷ.
1: ಈಗ ನಾನು ಹಾಡ್ತೀನಿ.
0: ಹಾಡ್ತಾ ಇದ್ದೀರಿ, ಓಕೆ ಓಕೆ, ತುಂಬಾ ಸಂತೋಷ. ಒಳ್ಳೆ ಹಾಡನ್ನ ಕೇಳಿದ್ದೀರಿ. ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸು ಸಿಗ್ಲಿ. ಆರ್ಕೆಸ್ಟ್ರಾದಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿದಿರಿ, ಇನ್ನು ಮುಂದೆ ಕೂಡ ಹಾಡ್ತಾ ಇರಬೇಕು ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಿಮ್ಮ
0: ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ. ನಮಸ್ಕಾರ,
1: ಧನ್ಯವಾದಗಳು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
4: ವಿಜಯಪುರದಿಂದ ಬಂದೆ ನವಾಜ್ ಅಂತೀರಿ ಸರ್?
3: ಬಂದೆ ನವಾಜ್, ಯಾವ ಹಾಡ್ ಬೇಕು?

0: ಆಗಿತ್ತು ಬಂದೆ ನಾವು ಅವ್ರಿಗೆ.
1: ನಮ್ಗೆ ನೋಡಿ ಸರ್ ರಂಗನಾಯಕ ಚಿತ್ರದಿಂದ ಸರ್
0: ಹಾ ಹಾ ಹಾ ಹಾ
1: ನಮ್ಮ ಎಸ್ ಪಿ ಜಿಯವ್ರು ಹಾಡ್ಯಾರ ನೋಡಿ ಸರ್.
0: ಹ್ಮ್ ಹ್ಮ್ ಹ್ಮ್
1: ಸ್ನೇಹದಲ್ಲಿ ಪ್ರೇಮದಲ್ಲಿ ಕೋಪ ತಾಪ ರೋಷ ದ್ವೇಷ ಯಾಕೆ ಭಾಷೆ ಬಣ್ಣ ಎಲ್ಲ ಒಂದೇ ಅಂತ ಹೇಳಿ ಒಂದು ಹಾಡಾದ ನೋಡಿ ಸರ್.
0: ಹ್ಮ್ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿರೋ ಹಾಡದು.
1: ಹೌನ್ರಿ ಚಿತ್ರ ನೋಡಿನ್ರಿ ಸರ್ ಅದು.
0: ಹ್ಮ್ ಫಿಲಂ ನೋಡಿದ್ದೀರಾ?
1: ಹಾ ನೋಡಿನ್ರಿ ಸರ್ ಅದು. ನಮ್ಮ ಅಂಬರೀಷ್ ಅವ್ರ ನಟಿಸ್ಯಾರಿ, ನಮ್ಮ ಆರತಿ ಅವ್ರಿ.
0: ಹ್ಮ್ ಹ್ಮ್ ಹ್ಮ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ ಅದು.
1: ಹ್ಞೂ ಸರ್.
0: ಓಕೆ ಓಕೆ ಓಕೆ ಬಂದಾ ನೆಹವಾಜ್ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ ನಮಸ್ಕಾರ ಕರೆ ಮಾಡಿದ್ದಕ್ಕೆ.
1: ಹ್ಞೂ ಸರ್ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು.
1: ನಮಸ್ತೆ.

0: ಓಕೆ, ಹಾಡುಗಳನ್ನೇ ಕೇಳ್ತಾ ಇರ್ತೀರಿ?
1: ಎಲ್ಲ ಹಾಡುಗಳನ್ನು ಕೇಳ್ತೀನಿ ಸರ್, ಕ್ಯಾಸೆಟ್ ಇದೆ.
0: ನಟರಾಜ್ ಅವರು ಏನ್ ಮಾಡ್ತಾ ಇರೋದು? ನಟರಾಜ್ ಅವರು ಏನ್ ಮಾಡ್ತಾ ಇದ್ದೀರಿ? ನಟರಾಜ್ ಅವರು ಏನ್ ಮಾಡ್ತಾ ಇದ್ದೀರಿ, ನೀವು ಉದ್ಯೋಗ ಏನ್ ಮಾಡ್ತಾ ಇದ್ದೀರಿ?
1: ನಾನು ಸೆಕ್ಯೂರಿಟಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
0: ಓಕೆ ಓಕೆ, ಇವತ್ತು ರಜಾನಾ ಇಲ್ಲ ಡ್ಯೂಟಿನೆಲ್ಲ ಇದ್ಕೊಂಡು ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ನಾನು ನೈಟ್ ಶಿಫ್ಟ್ ಹೋಗ್ಬೇಕು.
0: ನೈಟ್ ಶಿಫ್ಟ್ ಹೋಗಬೇಕು. ಓಕೆ ಓಕೆ ಓಕೆ, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಕೇಳಿ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.
1: ಧನ್ಯವಾದಗಳು.
0: ನಮಸ್ಕಾರ.

0: ನಮ್ಮ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್ ಮಹೇಶ್ ಹೊಸೂರು, ಶಿಕಾರಿಪುರ ಸರ್.
0: ಶಿಕಾರಿಪುರದ ಮಹೇಶ್ ಅವರು, ಯಾವ ಹಾಡು ಬೇಕಾಗಿತ್ತು
1: ಸರ್ ನನಗೆ ಇವತ್ತು? ಆದಿತ್ಯ ಫಿಲಂ ಇಂದ ಸರ್.
0: ಆದಿತ್ಯ ಫಿಲಂ ಅಲ್ಲಿ ಯಾವ ಹಾಡು?
1: ಅದರೊಳಗೆ ಬಿ ಜಯಶ್ರೀ ಹಾಡಿದ್ರೆ ಸರ್, ಇವತ್ತು ಅವ್ರ ಜನ್ಮದಿನ ಇದೆ ಹಾಗಾಗಿ.
0: ಓಕೆ.
1: ನೀವಯ್ಯಾರ ದರಂಬೆ ಗೊಂಬೆ ಕರ್ಪೂರದ ಗೊಂಬೆ, ಈ ಸಾಂಗ್ ಸರ್.
0: ಏನ್ ಮಾಡ್ತಾ ಇದ್ದೀರಿ ಮಹೇಶ್ ಅವ್ರು ನೀವು?
1: ಸರ್ ನಮ್ದು ಕಿರಾಣಿ ಅಂಗಡಿ ಇದೆ ಸರ್.
0: ಕಿರಾಣಿ ಅಂಗಡಿ ಇದೆ. ಓಕೆ ಓಕೆ. ಸಾಕಷ್ಟು ಕರೆಗಳನ್ನ ಮಾಡ್ತಾ ಇರ್ತೀರಲ್ವಾ ನೀವು? ಬೇರೆ
1: ಸರ್ ಮಾಡ್ತಾ ಇರ್ತೀನಿ, ಆಮೇಲೆ ಗೇಮ್ ಶೋದಲ್ಲಿ ಭಾಗವಹಿಸ್ತೀನಿ.
0: ಗೇಮ್ ಶೋನಲ್ಲಿ ಭಾಗವಹಿಸ್ತಾ ಇರ್ತೀರಿ. ಓಕೆ ಓಕೆ. ಸಂತೋಷ ಕರೆ ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ. ನಿಮ್ದು ಇವತ್ತಿನ ಕಾರ್ಯಕ್ರಮದ ಕೊನೆಯ ಕರೆ. ಸಾಕಷ್ಟು ಜನ ಟ್ರೈ ಮಾಡ್ತಾ ಇರ್ತಾರಲ್ವಾ ಕಾರ್ಯಕ್ರಮ ಕೇಳ್ತಿರೋರೆಲ್ಲ?
1: ಗೊತ್ತಾಗುತ್ತೆ, ಹಾಗಾಗಿ ಆದ್ರೂ ಟ್ರೈ ಮಾಡ್ತಾ ಇದ್ದೇನೆ ಸರ್.
0: ಅಂತೂ ಕೊನೆಗೂ ಸಿಕ್ಬಿಡ್ತು.

0: ಆಕಾಶವಾಣಿ ಮೈಸೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
5: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ ಸರಿಯಾಗಿ 10:00. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಷಾಚಾರ ಅವರ ಹಾಡುಗಾರಿಕೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದ್ದಾರೆ HK ನರಸಿಂಹಮೂರ್ತಿ, ಮೃದಂಗ ತುಮಕೂರು TV ಭದ್ರಾಚಾರ ಬರೆದು. ಕಾರ್ಯಕ್ರಮದ ಆರಂಭಕ್ಕೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗೋಪಿಕಾ ಮನೋಹರಂ, ಮೋಹನರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಉಷಾಚಾರ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದರೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದವರು ಹೆಚ್ ಕೆ ನರಸಿಂಹಮೂರ್ತಿ, ಮೃದಂಗ ತುಮಕೂರು ಟಿವಿ ಭದ್ರಾಚಾರ ಬರೆದು ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 10:31:20. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹಂಸಾಯ ಚಿತ್ರದ ಈ ಹಾಡು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಇನ್ಸಾನ್ ಚಿತ್ರದ ಈ ಹಾಡು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಜಿಸ್ಮ ಚಿತ್ರದ ಈ ಹಾಡು

Re-school. ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ ಸರಿಯಾಗಿ 11 ಗಂಟೆಗಳು. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಸಖಿ ತೇಜಸ್ವಿನಿ ಗಿರೀಶ್. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ.

ಎಲ್ಲ ಕೇಳುಗರಿಗೆ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ಕೇಳುಗರೇ, ಜಗದ ನಾವೆಲ್ಲರೂ ಪ್ರತ್ಯಕ್ಷ ಕಾಣುವ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವವರು. ಸಕಲ ಜೀವರಾಶಿಗೂ ಪ್ರಕೃತಿಯೇ ಮೂಲ ಅಲ್ವೇ? ಹಲವಾರು ವೈವಿಧ್ಯಮಯ ರೂಪಗಳಲ್ಲಿ ತನ್ನೊಡಲಿನ ಜೀವಿಗಳನ್ನು ಪೋಷಣೆ ಮಾಡ್ತಾ ಇದೆ ಈ ಪ್ರಕೃತಿ. ಇಂತಹ ವೈವಿಧ್ಯಮಯ ರೂಪಗಳಲ್ಲಿ ಒಂದಾದ ಇಳೆಗೆ ಆಧಾರವಾಗಿರುವ ಮಳೆ ಕೂಡ ಒಂದು. ಭುವಿಗೆ ತಂಪನ್ನೀಯುವ ಸಕಲ ಜೀವರಾಶಿಗಳ ಜೀವಸಲೆಯಾಗಿರುವ ಇಂತಹ ಮಳೆ ಹೇಗೆ ಉತ್ಪತ್ತಿಯಾಗುತ್ತದೆ? ರೈತರ ಕೃಷಿಯ ಜೀವನಾಡಿಯಾಗಿರುವ ಈ ಸುಂದರ ಮಳೆಯ ಹಿಂದಿರುವ ವೈಜ್ಞಾನಿಕತೆ ಏನು? ಆಬಾಲ ವೃದ್ಧರಾದಿಯಾಗಿ ಮಳೆಯಲ್ಲಿ ಒಂದು ಸಲ ತೊಯ್ದು ತೊಪ್ಪೆಯಾಗಿ ಬಿಡೋಣ ಎನಿಸದೇ ಇರುವ ಇಂತಿಪ್ಪ ಮಳೆಯ ಮೂಲಾಧಾರ ಏನು? ಭಾರತದಂತಹ ರಾಷ್ಟ್ರಗಳಲ್ಲಿ ಎರಡು ಋತುಗಳಲ್ಲಿ ಮಳೆಯ ನಿರೀಕ್ಷಣೆಯಲ್ಲಿ ಇರಲು ಕಾರಣ ನೈಋತ್ಯ ಮತ್ತು ಈಶಾನ್ಯ ಮುಂಗಾರು ಅಥವಾ ಹಿಂಗಾರು. ಏಕೆ ಇವೆರಡೇ ದಿಕ್ಕಿನಿಂದ ಮಾರುತಗಳು ಮಳೆಯನ್ನು ಹೊತ್ತು ತರುತ್ತವೆ? ಇದರ ಜೊತೆ ತಳುಕು ಹಾಕಿರುವ ವಿಜ್ಞಾನವೇನು ಎಂಬುದನ್ನೆಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ವೈಜ್ಞಾನಿಕವಾಗಿ ತಿಳಿಸಿಕೊಡಲಿದ್ದಾರೆ ನಮ್ಮ ಸಂಪನ್ಮೂಲ ಅಧಿಕಾರಿಗಳು. ಅಷ್ಟೇ ಅಲ್ಲ, ಮಳೆ ಬರುವ ಪ್ರಮಾಣ ಯಾವ ಪ್ರದೇಶಕ್ಕೆ ಹೆಚ್ಚು ಅನುಕೂಲ, ಎಲ್ಲೆಲ್ಲಿ ಅನಾಹುತ ಮಾಡುತ್ತೆ, ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು, ಕೃಷಿಕರು ಯಾವ ಮಳೆಗೆ ಯಾವ ರೀತಿಯ ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು, ಇವೇ ಮುಂತಾದ ವಿಷಯಗಳ ಬಗ್ಗೆ ಕೂಡ ಬೆಳಕು ಚೆಲ್ಲಲಿದ್ದಾರೆ ಅಧಿಕಾರಿಗಳು. ಅಷ್ಟೇ ಅಲ್ಲ, ನಮ್ಮ ಪೂರ್ವಜರು ಹೇಗೆ ಮಳೆ ನಕ್ಷತ್ರಗಳ ಆಧಾರದಲ್ಲಿ ಮಳೆ ಬರುವುದನ್ನು ಅಂದಾಜು ಮಾಡ್ತಾ ಇದ್ರು? ಮಳೆಯನ್ನು ವರುಣದೇವನೆಂದು ಕರೆದವರು ನಾವು. ಯಾವ ನಕ್ಷತ್ರದ ಮಳೆಗಳು ಎಷ್ಟು ಪ್ರಮಾಣದ ಮಳೆ ಸುರಿಸುತ್ತವೆ ಎಂಬುದನ್ನೆಲ್ಲ ಹೇಗೆ ಅಂದಾಜು ಮಾಡ್ತಾ ಇದ್ರು? ಇವೇ ಮುಂತಾದ ವಿಷಯಗಳ ಕುರಿತಾಗೂ ಕೂಡ ಮಾಹಿತಿ ನೀಡಲಿದೆ ಇವತ್ತಿನ ಹೊಂಗಿರಣ. ಇನ್ನು ನಿಮ್ಮ ಸಂದೇಶಕ್ಕಾಗಿ ವಿಷಯ ಬೇಕಲ್ಲ? ನೋಡಿ, ನಾವು ಎಲ್ಲೋ ಒಂದು ಕಡೆ ಇರ್ತೇವೆ, ಎಲ್ಲೋ ತುರ್ತಾಗಿ ಹೋಗ್ತಾ ಇರ್ತೀವಿ, ಮಳೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಈ ಮಳೆ ಈಗಲೇ ಬರಬೇಕಾ ಅನ್ನೋದು, ಸೆಕೆಯಲ್ಲಿ ಬಳಲಿ ಬೆಂಡಾದಾಗ ಆಕಾಶದತ್ತ ಮುಖ ಮಾಡಿ ಒಂದೆರಡು ಹನಿ ಮಳೆ ಬೀಳಬಾರ್ದೆ ಅನ್ನೋ ನಾವುಗಳು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮಳೆಯನ್ನು ಬರಬೇಕು ಅನ್ನೋರು ನಾವು ಮನುಷ್ಯರು. ವಿಷಯ ಏನಪ್ಪ ಅಂತಂದರೆ, ನಿಮ್ಮ ದೃಷ್ಟಿಯಲ್ಲಿ ಮಳೆಯನ್ನು ಒಂದೆರಡು ಸಾಲಿನಲ್ಲಿ ವ್ಯಾಖ್ಯಾನಿಸಿ. ನಿಮ್ಮ ಸಂದೇಶಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ, 9480858523. ಮತ್ತೊಮ್ಮೆ ಕೇಳಿ, 9480858853.

0: ಶ್ರೋತೃಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಮಳೆ ಅನ್ನೋದು ಹೇಗೆ ಆವಿರ್ಭವಿಸುತ್ತೆ, ಇದರ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮೊಟ್ಟಿಗೆ ಈಗ ಸಂಪರ್ಕದಲ್ಲಿ ಇದ್ದಾರೆ ಬೆಂಗಳೂರಿನ ಭಾರತೀಯ ಹವಾಮಾನ ಇಲಾಖೆಯ ಏರೋಡ್ರೋಮ್ ವಿಭಾಗದಲ್ಲಿ ವಿಜ್ಞಾನಿಗಳು ಹಾಗೂ ನಿರ್ದೇಶಕರಾಗಿರುವ ಸಿ ಎಸ್ ಪಾಟೀಲ್ ಸರ್ ಅವರು. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ನಮಸ್ತೆ.
1: ನಮಸ್ಕಾರ ಸರ್.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ನಮ್ಮ ಇಳೆಗೆ ಮೂಲಾಧಾರವಾಗಿರುವ ಪ್ರಕೃತಿಯ ಒಂದು ರೂಪ ಅಂತಂದರೆ ಮಳೆ. ನಮ್ಮ ಕೃಷಿಕರು ಯಾರೇ ಇರ್ಬೋದು, ಸಕಲ ಜೀವರಾಶಿಗಳಿಗೂ ಒಂದು ಜೀವಸಲಿಯಾಗಿರುವಂತಹ ಮಳೆ. ಇಂತಹ ಮಳೆ ಕೆಲವೊಮ್ಮೆ ಸುಂದರವಾಗಿರುತ್ತೆ, ಕೆಲವೊಮ್ಮೆ ರೌದ್ರವಾಗಿರುತ್ತೆ. ಈ ಮಳೆ ನಮಗಷ್ಟೇ ಗೊತ್ತಿರೋದು ಏನಂತಂದರೆ ಸಮುದ್ರದ್ದೋ ನದಿಯ ನೀರೋ ಸೂರ್ಯನ ಶಾಖಕ್ಕೆ ಆವಿಯಾಗಿ ಮೋಡವಾಗಿ ಮಳೆ ಸುರಿಯುತ್ತೆ ಅಂತ ಅಷ್ಟೇ ನಾವು ಓದ್ಕೊಂಡಿರೋದು. ಇಂತಹ ಮಳೆ ವೈಜ್ಞಾನಿಕವಾಗಿ ಒಂದು ಮಳೆ ಹನಿ ರೂಪುಗೊಳ್ಳಲು ಅದರ ಹಿಂದಿರುವ ವೈಜ್ಞಾನಿಕತೆ ಹೇಗಿರುತ್ತೆ ಸರ್, ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಡ್ತೀರಾ?
1: ಮಾಡಿಕೊಡ್ತೇನೆ. ಮಳೆ ಯಾವ ರೀತಿ ಉಂಟಾಗುತ್ತೆ ಅಂತ ನಾ ಹೇಳಿಕೊಡ್ತೇನೆ. ಮೊದಲನೇದಾಗಿ ಭೂಮಿಯಿಂದ ಮತ್ತು ಎಲ್ಲ ಸಾಗರದಿಂದ ನೀರು ಆವಿ ಆಗ್ತೈತ್ರಿ. ಈ ಆವಿ ಆಗಿ ಅಂದ್ರ ಈ ಆವಿ ಸುಮ್ಮನೆ ಮಿಂದಕ್ಕೆ ಏರೋದಿಲ್ಲ, ಒಂದು ಕಂಡೀಷನ್ಸ್ ಇರ್ತಾವ ಮೇಲೆ. ಅಂದ್ರ ಪ್ರತಿ ಒಂದು ಕಿಲೋಮೀಟರ್ಗೆ ನಾವು ಮೇಲಕ್ಕೆ ಹೋದಂತೆಲ್ಲ ಉಷ್ಣಾಂಶ ಒಂದು 6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. 6 ಡಿಗ್ರಿ ಸೆಲ್ಸಿಯಸ್
0: ಅಂದ್ರೆ ಮೇಲ್ಮುಖವಾಗಿ ಚಲಿಸಿದಂತೆಲ್ಲ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ.
1: ಕಡಿಮೆ ಆಗ್ಕಂತ ಹೋಗುತ್ತೆ. ಅದಕ್ಕೆ ಹಿಮಾಲಯ ಪರ್ವತ ಅಲ್ಲೆಲ್ಲ ಐಸ್ ಇರ್ತಕ್ಕೆ ಅವು ಎತ್ತರದಲ್ಲಿ ಹೋಗುತ್ತೆ. ಹಿಂಗ ಒಂದ್ ಸುಮಾರು 4-5 ಕಿಲೋಮೀಟರ್ ಮಧ್ಯದಲ್ಲಿ, ಅಂದ್ರೆ 4.5 ಕಿಲೋಮೀಟರ್ ಎತ್ತರದಲ್ಲಿ ಫ್ರೀಜಿಂಗ್ ಲೆವೆಲ್ ಇರ್ತದೆ, 0 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತಿದ್ರು. ಸುಮಾರು 12 ಕಿಲೋಮೀಟರ್ ಕೂದ್ರ ಅಂದ್ರ -40 ಡಿಗ್ರಿ ಸೆಂಟಿಮೀಟರ್
0: ಇರುತ್ತೆ.
1: ಹಿಂಗ ಈ ಆವಿ ಮೇಲಕ್ಕೆ ಏಳ್ಬೇಕದು, ಮೇಲಕ್ಕೆ ಎತ್ತಲ್ಪಡ್ಬೇಕು, ಅವಾಗ ನಾವು ಮಳೆ ಆಗತ್ತೆ. ಮೇಲಕ್ಕೆ ಎತ್ತಲ್ಪಡ್ಲಿಕ್ಕೆ ಕೆಲವೊಂದು ಮೆಕ್ಯಾನಿಸಮ್ಸ್ ಅದಾವ. ಒಂದೊಂದು ಬೆಟ್ಟಗಳಿಂದ ತನ್ನಿಂತಾನೆ ಮೇಲಕ್ಕೆ ಎತ್ತುತ್ತೆ. ಈಗ ವೆಸ್ಟರ್ನ್ ಘಾಟದಲ್ಲಿ ಅರಬ್ಬಿ ಸಮುದ್ರದಿಂದ ಗಾಳಿ ಪಶ್ಚಿಮ ಕಡೆ ಪಶ್ಚಿಮ ದಿಕ್ಕಿನಿಂದ ಚಲಿಸುವಾಗ ಮ್ಯಾಲೆ ಬೆಟ್ಟದಾಗ ಅದು ಪೋಚೆಬಲಿ ಮ್ಯಾಲೆ ಇರ್ತದೆ. 4 ಕಿಲೋಮೀಟರ್ 3 ಕಿಲೋಮೀಟರ್ ಹಿಂಗ ಬಹಳ ಮೇಲಕ್ಕೆ ಎತ್ತಿದಾಗ ಈ ಆವಿ ಏನಾಗಿತ್ತಂದ್ರ ಮೇಲೆ ಹೋದಂತೆ ಎಲ್ಲ ತಂಪಾಗತ್ತ. ಈ ಆವಿ ಒಂದಕ್ಕೊಂದು ಆವಿಯ ಒಂದಕ್ಕೊಂದು ಸೇರಿಕೊಂಡು ಸಣ್ಣ ಸಣ್ಣ ಹನಿಗಳ ಆಗ್ತಾವ. ಕೆಲವೊಮ್ಮೆ ಮೇಲೆ ಹೋದಂತೆಲ್ಲ ದೊಡ್ಡ ದೊಡ್ಡ ಹನಿಗಳಾಗಿ ಫಾರ್ಮ್ ಆಕ್ಕಾವು. ಇದಕ್ಕ ಪೂರಾ ಮ್ಯಾಲೆ ಹೋದಾಗ ಇದಕ್ಕೆ ಸೂಪರ್ ಕೂಲ್ಡ್ ವಾಟರ್ ಅಂತ ಕರಿತೀವಿ ನಾವು. ಕೆಲವೊಂದು ಮಂಜುಗಡ್ಡೆಗಳ ಆಗದೆ ಹೋಗ್ಬಹುದು ಫ್ರೀಜಿಂಗ್ ಲೆವೆಲ್ ನಲ್ಲಿ. ಇದಕ್ಕ ಕ್ಲೌಡ್ ಕಂಡೆನ್ಸೇಷನ್ ನ್ಯೂಕ್ಲಿಯರ್ ಅಂತ ಅಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಧೂಳು ಸೋಡಿಯಂ ಕ್ಲೋರೈಡ್ ಇದ ಹತ್ರ ಇತ್ತಂದ್ರ ಇದ್ರ ಮ್ಯಾಲೆ ಅಂಟಿಗೊಂತ ಹೋಗುತ್ತೆ.
0: ಅಂದ್ರೆ ವೇಪರ್ಸ್ ತರ.
1: ಅದ್ರ ಮ್ಯಾಲ ಒಂದು ಆಧಾರ ಅದಕ್ಕೆ. ಈಗ ಇಂಗ್ಲೆಂಡ್ದಲ್ಲಿ ಒಂದು ಸ್ಟಡಿ ಮಾಡಿದ್ರು, ಅಂದ್ರ ವೀಕೆಂಡ್ ಸ್ಯಾಟರ್ಡೆ ಸಂಡೇದೊಳಗ ಅಲ್ಲಿ ಮಳೆ ಬರ್ತಿದ್ದಿಲ್ಲ, ಬರೀ ವೀಕ್ ಡೇಸ್ ಒಳಗೆ ಬರ್ತೈತಿ. ಯಾಕಂದ್ರ ಅಲ್ಲಿ ಇಂಡಸ್ಟ್ರಿಯಲ್ ಇಂದ ಬರೋಂತ ಹೊಗೆ, ಇದು ಒಂದು ಹೊಗೆ ಮತ್ತು ಧೂಳು ವಾತಾವರಣದಲ್ಲಿರುವ ಇದ್ರ ಮ್ಯಾಲೆ ಕುಂತ್ಕೊಂಡು ಬೇಗ ಹೆಚ್ಚು ಮಳೆ ಆಗೋದು ಸೋಮವಾರದಿಂದ
0: ಶುಕ್ರವಾರ.
1: ಶನಿವಾರ ಇತರ ಕಡಿಮೆ ಆಗ್ತದೆ ಯಾಕ ಅನ್ನೋದಕ್ಕ ಅವ್ರು ಕಂಡಿರ್ತಾರೆ.
0: ಕಾರ್ಖಾನೆಗಳು ರಜೆ ಇರ್ತಾ ಇದ್ವು.
1: ರಜೆ ಇರ್ತದೆ, ಹಿಂಗಾಗಿ ಅವು ಅಷ್ಟೊಂದು ಪೊಲ್ಯೂಷನ್ ಎಮಿಟ್ ಮಾಡ್ತಿದ್ದಲ್ರಿ. ಪಾರ್ಟಿಕಲ್ ಮ್ಯಾಲೆ ಈ ಆವಿ ಕುಂತ್ಕೊಂತ ಹೋತಂದ್ರ ಬೇಗ ಹನಿಗಳಾಗಿ ಬೇಗ ಮಾರ್ಪಾಡಾಗ್ತಾವ. ಹಿಂಗ ಇದು ಒಂದು ಬೆಟ್ಟಗಳಿಂದ ಮೇಲೆ ಹೋದಂತೆಲ್ಲ ಈ ದೊಡ್ಡ ದೊಡ್ಡ ಹನಿಗಳು ಗಾತ್ರ ಹೆಚ್ಚಿಗೆ ಆದಂಗೆಲ್ಲ ಒಂದು ಗುರುತ್ವಾಕರ್ಷಣ ಬಲದಿಂದ ಇದು ಕೆಳಗೆ ಬೀಳುತ್ತೆ. ಇದು ಒಂದು ಮೆಕ್ಯಾನಿಸಮ್, ಮೆಕ್ಯಾನಿಕಲ್ ಲಿಫ್ಟಿಂಗ್ ಅಂತ ಕರಿತೀವಿ ನಾವು. ಇನ್ನ ಒಂದಂದ್ರೆ ಥರ್ಮಲ್ ಲಿಫ್ಟಿಂಗ್. ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಲಲ್ಲಿ ನೀವು ಮೋಡಗಳನ್ನ ನೋಡಿರ್ಬೋದು, ಬಬಲ್ ತರ ಮ್ಯಾಲೆ ಹೇಳ್ತಿರ್ತ.
0: ಹೌದು ಹೌದು.
1: ಅಂದ್ರ ಇಂಟೆನ್ಸ್ ಲ್ಯಾಂಡ್ ಹೀಟಿಂಗ್, ಭೂಮಿ ಜಾಸ್ತಿ ಕಾಯ್ದಿರೋದ್ರಿಂದ ಅಲ್ಲಲ್ಲಿ ನೀವು ಭೂಮಿಗೆ ಹತ್ತಿರ ಇರುವ ವಾಯುವಿನ ಪದರು ಬೇಗ ಕಾದು ಬಿಡ್ತೈತಿ. ಈ ವಾಯುವಿನ ಪದರು ಬೇಗ ಕಾಯುವುದರಿಂದ ಇದು ಹಗುರ ಆಗಿರ್ತ. ಹಗುರ ಆದ ಸ್ಥಳದಲ್ಲಿ ಸುತ್ತಮುತ್ತ ಇರುವ ಒಂದು ತಂಪು ಗಾಳಿ ಅಲ್ಲಿ ಮತ್ತೆ ಕೂಡಿಕೊಳ್ತಿರ್ತೈತಿ. ಇದು ಆವಿ ಈ ಗಾಳಿ ಮೇಲಕ್ಕೆ ಏರಿಕೊಂತ ಹೋಗುತ್ತೆ. ಈ ಗಾಳಿ ಇದಕ್ಕೆ ಥರ್ಮಲ್ ಇಫೆಕ್ಟ್ ಅಂತ ಕರಿತೀವಿ, ಈ ಒಂದು ಕನ್ವೆಕ್ಷನ್ ಅಂತ ಕರಿತೀವಿ. ಇದು ಮ್ಯಾಲೆ ಏರುತ್ತದೆ.
0: ಅಂದ್ರೆ ಸಾಕಷ್ಟು ಭೌತಶಾಸ್ತ್ರದ ವಿಷಯಗಳು ತುಂಬಾ ಅಡಗಿದೆ ಇದರಲ್ಲಿ.
1: ಇದರಲ್ಲಿ ಎಷ್ಟು ಭೌತಶಾಸ್ತ್ರದ ವಿಷಯಗಳು ಅದಾವ್ರಿ, ಅದಕ್ಕೆ ಎಲ್ಲ ಥರ್ಮೋಡೈನಾಮಿಕ್ಸ್, ಮಾಸ್ ಲಾಸ್ ಎಲ್ಲ ಅದಾವ್ರಿ. ಇದು ಮೇಲಕ್ಕೆ ಎತ್ತಿ ಇದು ಕೆಲವೊಮ್ಮೆ ಏಪ್ರಿಲ್ ಮೇ ತಿಂಗಳಲ್ಲಿ ಕ್ಯುಂಗ್ಲ ನಿಂಬಸ್ ಕ್ಲೌಡ್ಸ್ ಅಂತೇಳಿ ವರ್ಟಿಕಲ್ ಕ್ಲೌಡ್ಸ್ ಡೆವಲಪ್ ಆಗ್ತಾವ್ರಿ. ಬೇಸ್ ಆಫ್ ಹೈಟ್ ಆಫ್ ಕ್ಲೌಡ್ ಬರೀ 1 ಕಿಲೋಮೀಟರ್ ಎತ್ತರದಾಗ ಇರ್ತದೆ,
0: ಆದ್ರ
1: ಅದ್ ಮ್ಯಾಲೆ 12-16 ಕಿಲೋಮೀಟರ್ ಹೈಟ್ ತನಕ ಬೆಳಿತಿತ್ತು. ಇದ್ರ ಮುದ್ದಾಗಲ್ಲ ಬರೀ 10-20 ಕಿಲೋಮೀಟರ್ ಇರ್ತದೆ. ಇದು ಲೋಕಲೈಸ್ಡ್ ಕ್ಲೌಡ್ಸ್ ಇವು ಅಲ್ಲಲ್ಲಲ್ಲೇ ಬೆಳಿತಾವು. ಇದು ಒಂದು ಮೆಕ್ಯಾನಿಸಮ್. ಒಮ್ಮೆಮ್ಮೆ ಈ ರೀತಿ ಒಮ್ಮೆಮ್ಮೆ ಏನಾಗತ್ತ ಟ್ರಫ್ ಸರ್ಕ್ಯುಲೇಷನ್ ಅಂತ ಅಂತಿರ್ತೀವಿ ನಾವು. ಸರ್ಕ್ಯುಲೇಷನ್ ಅಂದ್ರೆ ಏನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಗಾಳಿ ಸುತ್ತಿರ್ತದೆ. ಈ ಗಾಳಿ ಸುತ್ತುವುದರಿಂದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅದು ಇದು ಮಾಯಿಶ್ಚರ್ ಮ್ಯಾಲೆ ಲಿಫ್ಟ್ ಆಗುತ್ತೆ ಆಟೋಮೆಟಿಕಲಿ.
0: ಒಂದ್ ರೀತಿ ಸುಂಟರ್ ಗಾಳಿನ ಟೈಪ್ ಅಲ್ಲಿ ಸುತ್ತಕೊಂಡು ಮೇಲೆ ಹೇಳುತ್ತೆ.
1: ಸುತ್ತಿಗುವಂತ ಮ್ಯಾಲೆ ಗಾಳಿ ಸುತ್ತಿಗುವಂತ ಮ್ಯಾಲೆ ಇರುತ್ತೆ. ಇದಕ್ಕೆ ಅತಿ ಇದ್ರ ಗಾಳಿ 64 ಪ್ರತಿ ಗಂಟೆಗೆ 64 ಕಿಲೋಮೀಟರ್ಕಿಂತ ಹೆಚ್ಚಿಗಿದ್ರನ ಇದಕ್ಕೆ ನಾವು ಸೈಕ್ಲೋನ್ ಅಂತ
0: ಕರಿತೀವಿ.
1: ಇದು ಇಂಟೆನ್ಸಿಫೈಡ್ ಸರ್ಕ್ಯುಲೇಷನ್. ಈಗ ಇದು ಒಂದು ಮೆಕ್ಯಾನಿಸಮ್. ಮತ್ತು ಈ ಒಂದು ಇದರಲಿಂದ ಈ ಒಂದು ನಾವೆಲ್ಲ ನಾವು ಸ್ಟಡಿ ಮಾಡ್ಬೇಕಾದ್ರೆ ಇವೆಲ್ಲ ಕಂಡೀಷನ್ ಅದ ಇಲ್ಲ ಅಂತ ನೋಡಿಕೊಂಡು ಮುಂದಿನ ಒಂದು 5-6 ದಿವಸ ಮಳಿ ಎಲ್ಲೆಲ್ಲಿ ಆಗತ್ತೆ ಅನ್ನೋದು ನಾವು ಕಟ್ಟೇವೆ.
0: ಸರ್, ಈಗ ನಾನು ಕೂಡ IMD ವೆಬ್ಸೈಟ್ ನಲ್ಲಿ ನೋಡ್ತಾ ಇರ್ತೀನಿ, ಸ್ಯಾಟಲೈಟ್ ಚಿತ್ರಗಳನ್ನು ಹಾಕಿರ್ತೀರಿ ಭಾರತ ಸೇರಿದಂತೆ. ಅಂದ್ರೆ ಏಷ್ಯಾ ಖಂಡದ ಒಂದು ಭಾಗದಲ್ಲಿ ಏನೇನು ನಡೀತಾ ಇರ್ತದೆ ಪ್ರಕ್ರಿಯೆಗಳು ಅನ್ನೋದನ್ನ ಆ ಚಿತ್ರದಲ್ಲಿ ತೋರಿಸಿರ್ತೀರಿ. ಬಿಳಿಯ ದಟ್ಟವಾದ ಬಿಳಿಯ ಮೋಡಗಳು ಎಲ್ಲೆಲ್ಲಿ ಕಾಣ್ತವೆ ಅಲ್ಲಲ್ಲಿ ಸಾಮಾನ್ಯವಾಗಿ

0: ಮಳೆ ಬರೋದನ್ನ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ.
1: ಇದರ ಮುಂದಿನ 6 ತಾಸಿಗೆ ನಾವು ಫೋರ್ಕಾಸ್ಟ್ ಕೊಡ್ತೀವಿ.
0: ಹೌದು, ಅದು ಅಪ್ಡೇಟ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ. ಇದನ್ನ ಹೇಗೆ ಪ್ರೆಡಿಕ್ಟ್ ಮಾಡ್ತೀರಿ ಸರ್? ಹೇಗೆ ಬರುವ ಮುನ್ಸೂಚನೆ ಹೇಗೆ ನೀವು ಇಂಥ ಕಡೆನೆ ಮಳೆ ಹೆಚ್ಚು ಬರುತ್ತೆ ಅನ್ನೋದನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡಿ ನೀವು ಆ ಚಿತ್ರಗಳನ್ನು ರೂಪುಗೊಳಿಸ್ತೀರಿ?
1: ಮೊದಲನೇದಾಗಿ ಸ್ಯಾಟಲೈಟ್ ಪಿಕ್ಚರ್ ನೋಡ್ತಿರ್ತೀವಿ ರೀ. ಮುಂದೆ ಮುಂದೆ ಈ ಸದ್ಯಕ್ಕೆ ಒಂದು 5-6 ತಾಸಿನ ನೋಡ್ಬೇಕಾದ್ರೆ ಸ್ಯಾಟಲೈಟ್, ರೇಡಾರ್, ವೆದರ್ ಅಬ್ಸರ್ವೇಷನ್ಸ್ ನೋಡಿ ಈಗ ಕೊಡಬಹುದು. ಇವು 1 ದಿವಸ 2 ದಿವಸ 1 ವಾರ ಕೊಡಕ್ಕೆ ಬರೀ ಸ್ಯಾಟಲೈಟ್ ರೇಡಾರ್ ಸಾಲಲ್ರಿ. ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ಸ್ ಯೂಸ್ ಮಾಡ್ತೀವಿ ನಾವು. ಇವೆಲ್ಲ ಫಿಸಿಕ್ಸ್ ಲಾಸ್, ಗ್ಯಾಸ್ ಲಾಸ್ ಇವನ್ನೆಲ್ಲ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಮುಂದಿನ ಒಂದು 24 hours 48 hours 72 96 120 hoursಗೆ ಅದನ್ನ ನಾವು ಪ್ರೋಗ್ರಾಮ್ ರನ್ ಮಾಡಿ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ಸ್ ಕರೆಂಟ್ ಡೇಟಾ ಅದಕ್ಕೆ ನಾವು ಕೊಡ್ತೀವಿ. ಅದು ಔಟ್ಪುಟ್ ಕೊಡ್ತ ಬೇರೆ ಬೇರೆ ದಿನಗಳಿಗೆ. ಇದಕ್ಕೆ ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೆಲ್ ಅಂತ ಕರಿತೀವಿ ನಾವು. ಇದು ಕಂಪ್ಯೂಟೇಷನ್ ಟೆಕ್ನಾಲಜಿ ಅಡ್ವಾನ್ಸ್ ಆದ್ಮೇಲೆ ಬಂತ್ರಿ. ಇದಕ್ಕಿಂತ ಒಂದು 30 ವರ್ಷದಿಂದ ನಾವು ಬರೀ 2 ದಿವಸ ಅಷ್ಟೇ ಮೊದಲು ಫೋರ್ಕಾಸ್ಟ್ ಕೊಡ್ತೀವಿ. ಆದ್ರೆ ಈಗ ಒಂದು ವಾರತನ ಕೊಡುವುದರಿಂದ ನಾವು ಸಾಕಷ್ಟು ಜೀವ ಹಾನಿ ಮತ್ತು ಆಸ್ತಿ ಪಾಸ್ತಿ ಹಾನಿಯನ್ನು ನಾವು ತಡೆಗಟ್ಟಬಹುದು ಈಗಿನ ಒಂದು.
0: ಅಂದ್ರೆ ಸರ್, ಈಗ ಲೋ ಪ್ರೆಷರ್ ಅಂದ್ರೆ ಕಡಿಮೆ ಒತ್ತಡ ಅಂತೆಲ್ಲ ಮಾತುಗಳು ಕೇಳಿ ಬರುತ್ತೆ ಈ ಸೈಕ್ಲೋನ್ ಎಲ್ಲ ಆದಾಗ. ಇದು ಏನು ಸರ್, ಇದ್ರ ಬಗ್ಗೆ ಒಂಚೂರು ವಿವರಣೆ ಕೊಡ್ತೀರಾ?
1: ಲೋ ಪ್ರೆಷರ್ ಅಂದ್ರೆ ಸಾಮಾನ್ಯವಾಗಿ ಇದರಲ್ಲಿ ಉಂಟಾಗ್ತಾವ್ರಿ ಸಾಗರಗಳಲ್ಲಿ, ಸಾಗರ ಮತ್ತು ಅರಬ್ಬಿ ಸಮುದ್ರದಲ್ಲಿ. ಅಂದ್ರ ಈಗ ಪೆಸಿಫಿಕ್ ಮಹಾಸಾಗರದಿಂದ ಕೆಲವೊಮ್ಮೆ ಲೋ ಪ್ರೆಷರ್ ಸಿಸ್ಟಮ್ ಈಗ ಪಾಸ್ ಆಗ್ತಿರ್ತಾವ್ರಿ ಪೂರ್ವದಿಂದ ಪಶ್ಚಿಮ ಕಡೆ, ಅವು ಬಂಗಾಳ ಉಪಸಾಗರದಲ್ಲಿ ಸೇರಿಕೊಂತಾವು. ಇವು ಸಿಸ್ಟಮ್ಸ್ ಇದ್ದಾಗ ಇವು ಇಂಟೆನ್ಸಿಫೈ ಆಗಿ ಮಳೆ ಬರ್ತಾವ. ಲೋ ಪ್ರೆಷರ್ ಸಿಸ್ಟಮ್ ಯಾಕಾಗತ್ತ ಅಂದ್ರೆ ಮೊದಲು ಬರೀ ಎಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ವಿಂಡೋ ಸರ್ಕ್ಯುಲೇಟ್ ಆಗ್ತಿರ್ತದೆ. ಒಂದು 500 ರಿಂದ 1000 ಕಿಲೋಮೀಟರ್ ಉದ್ದ ಅಳತೆಯಲ್ಲಿ ಅದು ಮುದ್ದ ಇದು ವಾಟರ್ ವೇಪರ್ ಐತಲ್ರಿ, ಇದು ಮ್ಯಾಲೆ ಲಿಫ್ಟ್ ಆಗ್ತದ ಲಿಫ್ಟ್ ಮಾಡ್ತದ. ವಾಟರ್ ವೇಪರ್ ಏನ್ ಮಾಡ್ತ್ರಿ, ನೀರ್ ಆಗ್ಬೇಕಾಗಿತ್ತಂದ್ರ ರಿಲಿಜಿಯಸ್ ಎನರ್ಜಿ ರೀ, ಅದಕ್ಕ ಲೇಟೆಂಟ್ ಹೀಟ್ ಅಂತ ಕರಿತೀವಿ ನಾವು. ಈ ಹೀಟ್ ಏನ್ ಮಾಡ್ತಾ, ಇಟ್ ಹೆಲ್ಪ್ಸ್ ಟು ಫರ್ದರ್ ಇಂಟೆನ್ಸಿಫೈ. ಈ ಹೀಟ್ ಮತ್ತೆ ಇದನ್ನ ಇಂಟೆನ್ಸಿಫೈ ಮಾಡಕ್
0: ಪ್ರಯತ್ನ ಮಾಡ್ತದೆ.
1: ಹಿಂಗ ಇವು ಲೋ ಪ್ರೆಷರ್ ಸಿಸ್ಟಮ್ಸ್ ಆಗ್ತಾವ್ರಿ. ಇವು ಅತಿ ಇಂಟೆನ್ಸಿಫೈಡ್ ಲೋ ಪ್ರೆಷರ್ ಸಿಸ್ಟಮ್ ನಾವು ಸೈಕ್ಲೋನ್ ಅಂತ ಕರಿತೀವಿ.
0: ಸರ್, ಈಗ ಅದು ಒಮ್ಮೆ ಅಷ್ಟು ಇಂಟೆನ್ಸಿಫೈ ಆಗಿ ಬಲವಾದ ಒಂದು ವೇಗದಲ್ಲಿ ಬರ್ತಾ ಇರುವಂತ ಒಂದು ಸೈಕ್ಲೋನು ಭೂಮಿ ತಾಗಿದ ಕೂಡಲೇ ಅದು ವೀಕ್ ಆಗೋದಕ್ಕೆ ಕಾರಣ ಏನು ಸರ್?
1: ಕರೆಕ್ಟ್, ಅಲ್ಲಿ ಇಲ್ಲಿ ಆವಿ ಕಡಿಮೆ ಆಗಿಬಿಡ್ತಿತ್ತು ಭೂಮಿ ಮೇಲೆ ಆವಿ ಅಷ್ಟೊಂದು ಸಪ್ಲೈ ಆಗಲ್ಲ. ಹಿಂಗಾಗಿ ಅದು ಒಂದು ಸಿಸ್ಟಮ್ ಮೇಂಟೈನ್ ಮಾಡಿಕೊಳ್ಳಕ್ ಆಗಲ್ಲ. ಹಿಂಗಾಗಿ ಅದು
0: ಒಂದು ಉಷ್ಣಾಂಶ ಭೂಮಿ ಮೇಲಿರುವ ಉಷ್ಣಾಂಶನೂ ಕಾರಣ ಆಗ್ಬೋದ.
1: ಭೂಮಿ ಉಷ್ಣಾಂಶ ಏನಲ್ರಿ, ಆವಿ ಕಡಿಮೆ ಆಗುತ್ತೆ,
0: ಆವಿ ಕಮ್ಮಿ ಆಗುತ್ತೆ,
1: ಆವಿ ವಾಟರ್ ವೇಪರ್ ಕಡಿಮೆ ಇರುತ್ತೆ. ಅದೇ ನೀವು ಸಮುದ್ರದಲ್ಲಿ ವಾಟರ್ ವೇಪರ್ ಜಾಸ್ತಿ ಇರ್ತದೆ, ಅದು ಸಸ್ಟೇನ್ ಅದನ್ನ ಸರ್ವೈವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಭೂಮಿ ಹತ್ರ ಕ್ರಾಸ್ ಆಯ್ತಂದ್ರೆ ಅದು ವೀಕ್ ಆಗಿಬಿಡ್ತದೆ.
0: ಸರಿ, ಈ ಸೈಕ್ಲೋನಿಗೂ ಚಂಡಮಾರುತಕ್ಕೂ ಏನ್ ವ್ಯತ್ಯಾಸಗಳೇನು ಸರ್?
1: ಇಲ್ಲ, ಎರಡು ಒಂದೇ. ನಾವು ಸೈಕ್ಲೋನ್ ಅಂತೀವ್ರಿ, ಕನ್ನಡದಲ್ಲಿ ಚಂಡಮಾರುತ
0: ಅಂತ ಹೇಳ್ತೀವಿ. ಕೆಲವೊಮ್ಮೆ ನಾವು
1: ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಮತ್ತು ಅಕ್ಟೋಬರ್ ನವೆಂಬರ್ದಲ್ಲಿ ಆಗ್ತವೆ.
0: ಸರ್, ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಭಾರತದಲ್ಲಿ ನಾವು ನೆಚ್ಕೊಂಡಿರ್ಬೋದು, ಅಂದ್ರೆ ನಾವು ಮೀನ್ಸ್ ಕೃಷಿಕರು ಮಳೆಯನ್ನ ನೆಚ್ಕೊಂಡಿರುವಂತವ್ರು ಗಮನಿಸೋದು ಒಂದು ನೈಋತ್ಯ ಮುಂಗಾರು, ಸೌತ್ ವೆಸ್ಟ್ ಮಾನ್ಸೂನ್ ಅಥವಾ ಮಾನ್ಸೂನ್, ಮತ್ತೆ ಇನ್ನೊಂದು ಹಿಂಗಾರು ಮಳೆ ಅಂದ್ರೆ ಈಶಾನ್ಯ ಮಾರುತಗಳು ನಾರ್ತ್ ಈಸ್ಟ್,
1: ತಮಿಳುನಾಡು, ಕೇರಳ ರೀ, ಕರ್ನಾಟಕದ ದಕ್ಷಿಣ ಒಳನಾಡು,
0: ಹೌದು,
1: ಆಂಧ್ರ ಪ್ರದೇಶದಲ್ಲಿ ಮಾತ್ರ ಮಳೆ
0: ಆಗ್ತದೆ. ಸರಿ, ಈ ಎರಡೇ ದಿಕ್ಕಿನಿಂದ ಮಾರುತ್ತೆ.

0: ಮೋಡಗಳು ಬೀಸೋಕೆ ಕಾರಣ ಏನು ಮಳೆ ಆಗೋದಕ್ಕೆ?
1: ಅದಕ್ಕೆ
0: ಏನಾದ್ರು ವೈಜ್ಞಾನಿಕವಾದ ಕಾರಣ ಇದೆಯಾ ಸರ್?
1: ಇದು ಒಂದು ಒಳ್ಳೆಯ ಪ್ರಶ್ನೆ ರೀ. ಈಗ ನಾವು ಸಮ್ಮರ್ ಬಂತಂತ ತಿಳ್ಕೊರಿ, ಸಮ್ಮರ್ ಬಂದ್ಗಳ ಡೇ ಟೈಮ್ ಹೆಚ್ಚಿಗೆ ಆಗತ್ತೆ,
0: ಹೌದು, ಹಗಲು ಜಾಸ್ತಿ ಆಗುತ್ತೆ,
1: ಕಡಿಮೆ ಆಗ್ತದೆ. ಈ ಡೇ ಟೈಮ್ ಈ ಒಂದು ಸೂರ್ಯನ ಬೆಳಕು ಸಾಗರದ ಮೇಲೂ ಬೀಳುತ್ತೆ ಮತ್ತು ಭೂಮಿ ಮೇಲೂ ಬೀಳುತ್ತೆ.
0: ಹೌದು,
1: ಭೂಮಿ ಬೇಗ ಕಾಯ್ತರಿ, ಆದ್ರೆ ಸಾಗರಗಳು ಸ್ಲೋ ಆಗಿ ಕಾಯ್ತಾವ. ಈ ಭೂಮಿ ಬೇಗ ಕಾಯುವುದರಿಂದ ಏನಾಗತ್ರಿ, ಅದರ ಹತ್ರ ಇರುವ ವಾಯುವಿನ ಪದರಗಳು ಮೇಲಕ್ಕೆ ಏಳ್ತಾವ, ಅದರಾಗಿ ಮೇಲಕ್ಕೆ ಎದ್ದುಗಳನ್ನ ಅಲ್ಲಿ ಒಂದು ವಾಯುವಿನ ಒತ್ತಡ ಕಡಿಮೆ ಆಗುತ್ತೆ, ವಾಯುವಿನ ಒತ್ತಡ ಕಡಿಮೆ
0: ಆಗುತ್ತೆ.
1: ಇದಕ್ಕೆ ಹೋಲಿಸಿದ್ರೆ ಸಾಗರದಲ್ಲಿ ವಾಯುವಿನ ಒತ್ತಡ ಜಾಸ್ತಿ ಇರ್ತದೆ. ಅವಾಗ ಏನಾಗತ್ತ, ಸಾಗರದಿಂದ ಭೂಮಿ ಕಡೆ ಗಾಳಿ ಚಲಿಸಕತ್ತೆ, ಸಾಗರದಿಂದ ಭೂಮಿ ಕಡೆ ಗಾಳಿ ಚಲಿಸುವಾಗ ಅದ್ರ ಜೊತೆಗೆ ಸಾಕಷ್ಟು ಅದ್ರ ತೇವಾಂಶನು ಕೂಡ
0: ಹತ್ತರ್ತೈತಿ,
1: ಹೊತ್ಕೊಂಡ್ಬರುತ್ತೆ. ಇದು ಇದು ಮೂಲ ಇದು ಇದು ಮಳೆಗೆ ಕಾರಣ ಆಗತ್ತೆ. ಇದು ಲಾರ್ಜ್ ಸ್ಕೇಲ್ ಸಿಸ್ಟಮ್ ರೀ, ಒಂದು 10,000 kilometers ಉದ್ದಾಳತೆಯಲ್ಲಿ ಇರುತ್ತೆ. ಸೌತ್ ಆಫ್ರಿಕಾದ ಮ್ಯಾಸ್ಕ್ರೀನ್ ಐಲ್ಯಾಂಡ್ ಅಂತೇಳಿ ಹೈ ಪ್ರೆಷರ್ ಸೆಲ್ ಡೆವಲಪ್ ಆಗುತ್ತೆ ಈ ಟೈಮ್. ಇದು ನಾರ್ತ್ ಇಂಡಿಯಾದಲ್ಲಿ ಲೋ ಪ್ರೆಷರ್ ಸಿಸ್ಟಮ್
0: ಫಾರ್ಮ್ ಆಗುತ್ತೆ.
1: ಈ ಸೌತ್ ವೆಸ್ಟರ್ಲಿ ವಿಂಡ್ಸ್ ಬರಾಕತ್ತಾವ್ರಿ. ಇದು ಒಂದು ದೊಡ್ಡ ಸಿಸ್ಟಮ್ ಇದೆ. ಅಂದ್ರ ಇದಕ್ಕ ನಾವು ಡಿಫರೆನ್ಸಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ಓಷನ್ ಅಂತ ಕರಿತೀವಿ. ಅಂದ್ರ ಸಾಗರ ಮತ್ತು ಭೂಮಿ ಬೇರೆ ಬೇರೆ ವೇಗದಲ್ಲಿ ಕಾಯೋದ್ರಿಂದ ಈ ರೀತಿ ಒಂದು ಮನ್ಸೂನ್ ಫಾರ್ಮ್ ಆಗ್ತಾವ. ಅದೇ ಈಗ ಜೂನ್ ಲಿಂದ ಅಕ್ಟೋಬರ್ 15 ತನೂ ನೈಋತ್ಯ ಮನ್ಸೂನ್ ಇರ್ತೈತ್ರಿ, ಸೌತ್ ವೆಸ್ಟರ್ಲಿ ವಿಂಡ್ಸ್ ಬರ್ತಾವ. ಮುಂದ ಸಡನ್ ಆಗಿ ವಿಂಡ್ಸ್ ಚೇಂಜ್ ಆಗಿ ನಾರ್ತ್ ಈಸ್ಟರ್ಲಿ ವಿಂಡ್ಸ್ ಈಶಾನ್ಯ ಮಾರುತಗಳು ಬರ್ತಾವ. ಅವಾಗ ಯಾಕೆ ಬರ್ತಾವ ಅಂದ್ರ ಡೇ ಟೈಮು ಮುಂದೆ ಕಡಿಮೆ
0: ಆಗ್ತದೆ. ಹೌದು,
1: ಅವಾಗ ಭೂಮಿ ಬೇಗ ಕೂಲ್ ಆಕ್ಕವ್ರಿ, ಆದ್ರ ಸಾಗರಗಳು ಬೇಗ ಕೂಲ್ ಆಗಲ್ರಿ, ನೆಲ್ಲಕ ಕೂಲ್ ಆಕ್ಕವ್. ಅವಾಗ ಸಿಬೇರಿಯಾದಲ್ಲಿ ಹೈ ಪ್ರೆಷರ್ ಸೆಲ್ ಡೆವಲಪ್ ಆಗುತ್ತೆ ರಷ್ಯಾದಲ್ಲಿ.
0: ಎರಡೂ ಋತುಗಳು ವ್ಯತ್ಯಾಸ ತುಂಬಾ ವಿರುದ್ಧವಾಗಿ ವ್ಯತ್ಯಾಸ ಇರ್ತವೆ,
1: ಪೂರಾ ಅಪೋಸಿಟ್
0: ಅಪೋಸಿಟ್ಲಿ ಇರ್ತವೆ. ಹೌದು,
1: ಲೋ ಪ್ರೆಷರ್ ಸಿಸ್ಟಮ್ ಹಿಂದೂ ಮಹಾಸಾಗರದಲ್ಲಿ ಉಂಟಾಗುತ್ತೆ. ಅವಾಗ ಸಿಬೇರಿಯಲ್ಲಿಂದ ಗಾಳಿ ಈ ಕಡೆ
0: ಬರ್ತದೆ,
1: ದಿಕ್ಕಿನಿಂದ ಬರ್ತೈತಿ. ಹಿಂಗಾಗಿ ಬರೀ ನಮ್ದು ಸೌತ್ ಇಂಡಿಯಾ ಅಷ್ಟ ನಮ್ಗ ಈಶಾನ್ಯ ಮಾರುತಗಳಿಂದ ಮಳೆ ಆಗುತ್ತೆ.
0: ಸರಿ, ಈ ಪ್ರಕ್ರಿಯೆ ಈ ತರ ಏನು ವಿರುದ್ಧ ದಿಕ್ಕಿನಲ್ಲಿ ಒಂದು ವಾತಾವರಣದಲ್ಲಿ ಹೀಗೆ ಒಂದು ವಾತಾವರಣದಲ್ಲಿ ಹಾಗೆ, ಈ ಪ್ರಕ್ರಿಯೆ ಪ್ರತಿ ದೇಶಗಳಲ್ಲೂ ಹೀಗೆ ನಡೆಯುತ್ತಾ?
1: ಹಾ, ಹೌದು, ಬಹಳ ಕಡೆ ಈ ಒಂದು ಮನ್ಸೂನ್ ಬಹಳ ಕಡೆ ಐತ್ರಿ, ಆಸ್ಟ್ರೇಲಿಯಾ ಐತ್ರಿ, ಚೈನಾ ಐತಿ, ಆಫ್ರಿಕಾ. ಆದ್ರ ನಮ್ಮ ದೇಶದಷ್ಟು ಇದು ಇಲ್ರಿ, ಡಾಮಿನೆಂಟ್ ಇಲ್ಲ.
0: ಹಾ,
1: ಬಹಳ ಕಡೆ ಮನ್ಸೂನ್ ಐತ್ರಿ.
0: ಸರಿ, ಈಗ ನಿಮಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಿ, ನಿಖರವಾದ ಒಂದು ಮಾಹಿತಿಯನ್ನು ಕೊಡ್ತೀರಿ ಅಂತ ಕಾರಣಕ್ಕೆ ನಿಮಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ನಿಖರವಾದ ಮಾಹಿತಿಗಳನ್ನ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸರ್? ಅಂದರೆ ನಮ್ಮ ಮೀನುಗಾರರಿಗಿರ್ಬೋದು, ಕೃಷಿಕರಿಗಿರ್ಬಹುದು, ಇಂಥ ಕಡೆ ಹೆಚ್ಚು ಮಳೆ ಆಗುತ್ತೆ, ಇಂಥ ಕಡೆ ಕಡಿಮೆ ಮಳೆ ಆಗುತ್ತೆ, ಇಂಥ ಕಡೆ ಸೈಕ್ಲೋನ್ ಆಗುತ್ತೆ, ಎಚ್ಚರದಿಂದಿರಿ, ಹೀಗೆಲ್ಲ ಹೇಗೆ ಪ್ರೆಡಿಕ್ಟ್ ಮಾಡಿ ಹೇಗೆ ನಿಖರವಾಗಿ ತಯಾರು ಮಾಡ್ತೀರಿ ವರದಿನ?
1: ಮೊದಲನೇದಾಗಿ ನಾವು ಸ್ಯಾಟಲೈಟ್ ಪಿಕ್ಚರ್ ನೋಡ್ತೀವಿ, ಸ್ಯಾಟಲೈಟ್ ಪಿಕ್ಚರ್, ರಾಡಾರ್ ಪಿಕ್ಚರ್, ಕರೆಂಟ್ ಡೇಟಾ ಅದಾವ್ರಿ. ಅಂದ್ರ ನಮ್ಮ ಎಲ್ಲ ಪ್ರತಿ ಜಿಲ್ಲಾ ಅದರಲ್ಲಿ ಹವಾಮಾನ ಕೇಂದ್ರಗಳು ಅದಾವು, ಮತ್ತು ಕೆಲವೊಂದ್ ಕಡೆ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಅಂತ ಅದಾವು. ಆಟೋಮೆಟಿಕ್ ಆಗಿ ಅವು ನಮಗ ಡೇಟಾ ಟ್ರಾನ್ಸ್ಮಿಟ್ ಮಾಡ್ತಾವ್ರಿ. ಮತ್ತು ಹಡಗುಗಳಲ್ಲಿ ಶಿಪ್ ಮತ್ತು ಬೋವೀಸ್ ಅಂತ ಸಮುದ್ರದಲ್ಲಿ ಕೂಡ ಅಲ್ಲಿಂದ ನಮ್ಗ ಡೇಟಾ ಬರ್ತೈತ್ರಿ. ಮತ್ತು ಅದ ಅಲ್ಲದೆ ನಾವು ಕೆಲವೊಂದು ಹೈಡ್ರೋಜನ್ ಬಲೂನ್ ತುಂಬಿ ನಾವು ಮೇಲೆ ಲಾಂಚ್ ಮಾಡ್ತೀವ್ರಿ. ಅದ್ರ ಜೊತೆಗಳ ಪ್ರೆಷರು, ಟೆಂಪರೇಚರು, ಹ್ಯೂಮಿಡಿಟಿ ಚಾನ್ಸಸ್ ಎಲ್ಲ ನಾವ್ ಅದ್ ಕಟ್ಟಿರ್ತೀವಿ. ಅದು ಒಂದ್ 35 kilometers ತನ ಮೇಲೆ ಅದು ಬಲೂನ್ ಹೋಗುತ್ತೆ, ಅಲ್ಲಿ ತನ ನಮ್ಗೆ ಡೇಟಾ ಬರ್ತದೆ. ಈ ಒಂದು 35 stations ನಮ್ ದೇಶದೊಳಗ ಅದಾವು. ಜಗತ್ತಿನಾದ್ಯಂತ ಇವೆಲ್ಲ ಇವೆಲ್ಲ ಇವನ್ನೆಲ್ಲ ನಾವು ಇವೆಲ್ಲ ಬರೋ ಒಂದು ಡೇಟಾ ಇದನ್ನ ಕ್ರೋಢೀಕರಿಸಿ ನಾವು ಅನಾಲಿಸಿಸ್ ಮಾಡ್ತೀವಿ, ಮ್ಯಾನ್ಯುವಲ್ ಮಾಡ್ತೀವಿ. ಮ್ಯಾನ್ಯುವಲ್ ಮಾಡಿದ್ರೆ ಒಂದು ಎರಡು ದಿವಸ ತನ ನಾವು ಫೋರ್ಕಾಸ್ಟ್ ಕೊಡ್ಬಹುದು. ನಾವು ಸೂಪರ್ ಕಂಪ್ಯೂಟರ್ ನಲ್ಲಿ ರನ್ ಮಾಡಿದ್ರ ಮುಂದ 10 ದಿವಸದ ತನೂ ನಮಗ ವೆದರ್ ಫೋರ್ಕಾಸ್ಟ್ ನಮ್ಗೆ ಸಿಗುತ್ತೆ
0: ಸಿಗುತ್ತೆ.
1: ಇಲ್ಲಿ ರೀತಿ ಇದು ಗಾಳಿ ವಿಂಡ್ ಸ್ಪೀಡ್ ಎಷ್ಟಿರ್ತತಿ, ರೇನ್ಫಾಲ್ ಎಷ್ಟಿರ್ತತಿ, ಮುಂದ ಟೆಂಪರೇಚರ್ ಎಷ್ಟಿರ್ಬಹುದು, ಹಿಂಗ ಎಲ್ಲಾ ಹವಾಮಾನದ ಎಲಿಮೆಂಟ್ಸ್, ರೇನ್ಫಾಲ್, ಟೆಂಪರೇಚರ್, ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡ್, ಫಾಗ್, ಇವೆಲ್ಲ ಇದರಲ್ಲಿಂದ ನಾವು ಮಾಡೆಲ್ ಇಂದನು ನಾವು ಪತ್ತೆ ಹಚ್ಚಿ ನಾವು ಮೀನುಗಾರರಿಗೆ ಇರ್ಬಹುದು, ರೈತರಿಗೆ ಇರ್ಬಹುದು, ಟ್ರಾನ್ಸ್ಪೋರ್ಟ್ ಮತ್ತು ವಿಮಾನಗಳ ಹಾರಾಟಕ್ಕೆ ಇವಕ್ಕೆಲ್ಲ ನಾವು ಬಳಕೆ ಮಾಡ್ತೀವಿ.
0: ಒಟ್ಟಾರೆಯಾಗಿ ಭಾರತೀಯ ಹವಾಮಾನ ಇಲಾಖೆ ತನ್ನ ಒಂದು ಮಾಹಿತಿಯನ್ನ ಎಲ್ಲ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ, ಎಲ್ಲ ಜಿಲ್ಲೆಗಳೊಂದಿಗೆ ಹಂಚಿಕೊಳ್ಳುತ್ತೆ.
1: ಬರೀ ಎಲ್ಲ ಜಗತ್ತಿನಾದ್ಯಂತ ಇದು ನಾವು ಡೇಟಾ ಎಕ್ಸ್ಚೇಂಜ್
0: ಮಾಡ್ತೀರಿ. ಅಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳಿಗೂ ಕೂಡ ನೀವು ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಇದ್ರ ಕುರಿತಂತೆ. ಒಳ್ಳೇದು ಸರ್. ಸಾಕಷ್ಟು ವೈಜ್ಞಾನಿಕವಾಗಿ ಮಳೆ ಹೇಗೆ ರೂಪುಗೊಳ್ಳುತ್ತೆ, ಮಳೆಯಿಂದಾಗುವ ತೊಂದರೆಗಳ ಸಂದರ್ಭದಲ್ಲಿ ಏನು ಮಾಡ್ಬೋದು, ಕೃಷಿಕರು ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ವೈಜ್ಞಾನಿಕವಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
0: ನಮಸ್ತೆ.
2: ಸಾಕಷ್ಟು ಸಂದೇಶಗಳು ಬಂದಿದೆ. ಮಳೆ ಬಂದಾಗ ಮಣ್ಣಿನ ಸುಗಂಧ ಹರಡುತ್ತೆ, ಮರ ಗಿಡಗಳು ಹೊಸ ಚೈತನ್ಯದಿಂದ ನಲಿಯತ್ತೆ, ರೈತನ ಮುಖದಲ್ಲಿ ಸಂತಸ ನಗು ಮೂಡತ್ತೆ, ಪ್ರಕೃತಿಯ ಸೌಂದರ್ಯ ಇನ್ನಷ್ಟು ಹೆಚ್ಚತ್ತೆ ಅಂತ ಶಕ್ತಿನಗರದಿಂದ ಹರ್ಷಿತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು ಹೇಳ್ತಾರೆ, ಮಳೆ ಬಂದರೆ ರೈತನಿಗೆ ನಗುಮುಖ, ಮಳೆ ಬಂದರೆ ದನಕರುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕೆ ಆನಂದ, ಮಳೆ ಬಂದರೆ ರೈತರಿಗೂ ಬೆಳೆ ಬೆಳೆಯೋದಕ್ಕೆ ಸೊಗಸು, ಮಳೆ ಬಂತು ಮಳೆ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಹೊಂಗಿರಣದ ವಿಷಯ ಬಹಳ ಚೆನ್ನಾಗಿದೆ. ಹಾಗೂ ಮುಖ್ಯ ಅಂಶ ಅಂದರೆ ಇಳೆಗೆ ಮಳೆ ಎಷ್ಟು ಮುಖ್ಯ ಅಂದರೆ ಮೇಲಿಂದ ಇಡೀ ಜೀವ ಜಗತ್ತಿನ ಉಳಿವು ಅಳಿವು ಎಲ್ಲ. ಈಗಂತೂ ಹಿಂದಿನವರು ಹೇಳ್ತಿದ್ದಂತೆ ಸಕಾಲ ಮಳೆಗಳು ಕಡಿಮೆ, ಅದಕ್ಕೂ ನಾವೇ ಅಲ್ವೇ ಕಾರಣ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದೆಡೆ ಅನಾವೃಷ್ಟಿ ಇರೋದ್ರಿಂದ ಕೃಷಿಕರಿಗೆ ಹೇಳತಿರದ ಯಾತನೆ. ಮಳೆ ಬಗ್ಗೆ ಹೇಳ್ತಾ ಹೋದರೆ ದಿನಾನೇ ಸಾಲೋದಿಲ್ಲ. ನಾವಂತೂ ಬಾಲ್ಯದಲ್ಲಿ ಮೊದಲ ಮಳೆಗೆ ಮೈವೊಡ್ಡಿ ಆಟ ಆಡ್ತಾ ಇದ್ದಿದ್ದು ಇನ್ನೂ ನೆನಪಿದೆ ಅಂತ ಇವರು ಹೆಸರನ್ನು ಹೇಳಿಲ್ಲ, ಸಂದೇಶವನ್ನು ಕಳಿಸಿದ್ದಾರೆ. ಉಮಾ ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ಮಳೆ ಇದ್ದರೆ ಇಳೆ, ಇಳೆ ಇದ್ದರೆ ಬೆಳೆ, ಬೆಳೆ ಬೆಳೆ ಇಳೆಗೆ ಕಳೆ, ಮಳೆ ಇಳೆ ಇಲ್ಲದಿದ್ದರೆ ನಮ್ಮ ಬಾಳೆ ಶೂನ್ಯ ಅಂತ ಸುಧಾರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಚೆನ್ನೈಯಿಂದ ಹೇಳ್ತಾರೆ, ಇವತ್ತಿನ ಹೊಂಗಿರಣ ಕಾರ್ಯಕ್ರಮ ಮಾಹಿತಿಯುಕ್ತವಾಗಿದೆ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಕಲಾಪ್ರಸಾದ್ ಅವರು ಬೆಮ್ಮೆಲ್ ನಗರದಿಂದ ಹೇಳ್ತಾ ಇದ್ದಾರೆ, ಇಳೆಗೆ ಮಳೆ ಬಿದ್ದರೇ ಪ್ರಕೃತಿಯಲ್ಲಿ ಶೃಂಗಾರಧಾರೆಯ ವೈಭವವನ್ನು ನೋಡಬಹುದು. ಇಳೆ ಮೈ ತೊಳೆದು ಮಕರಂದ ಅರಿಶಿನದ ಹೂ ಮುಡಿದು ಮದುಮಗಳನ್ನು ಹೋಲುತ್ತಿತ್ತು ಎಂಬ ಚೆಂಬೆಳಕಿನ ಕವಿ ಕಣವಿಯ ಕವನದ ಸಾಲುಗಳು ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೈಲರ್ ಸುರೇಶ್ ಹಗಿನವಾಳಿನಿಂದ ಹೇಳ್ತಾ ಇದ್ದಾರೆ, ಬೊಬ್ಬರಿಸಿ ಆರ್ಭಟಿಸಿ ಗುಡುಗು ಸಿಡಿಲಿನ ಜೊತೆಗೆ ಬರುವ ಅಶ್ವಿನಿ ಭರಣಿ ರೋಹಿಣಿ ಮಳೆ ಈ ಬಾರಿ ನಮ್ಮ ಪ್ರದೇಶದಲ್ಲಿ ಅಷ್ಟೇನು ಬರದ ಕಾರಣ ನಮ್ಮ ರೈತ ಮಿತ್ರರಲ್ಲಿ ನಿರಾಸೆ ಮೂಡಿದೆ, ಕೃಷಿ ಚಟುವಟಿಕೆಗೆ ಅಡಚಣೆ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ.

0: ಶ್ರೋತೃಗಳೇ, ಮತ್ತೆ ಹೊಂಗಿರಣ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯವಾದ ಸ್ವಾಗತ. ಈಗ ನಮ್ಮೊಟ್ಟಿಗಿದ್ದರೆ ಚಾಮರಾಜನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗ್ರೋ ಮೆಟ್ರೋಲಜಿ ವಿಭಾಗದಲ್ಲಿ ವಿಷಯ ತಜ್ಞರಾಗಿರುವಂತಹ ರಜತ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಸರ್, ಹೇಳಿ, ಈ ಮಳೆ ಅನ್ನೋದನ್ನು ಹೇಗೆ ನೀವು ಮುನ್ಸೂಚನೆಯನ್ನು ಅಂದಾಜು ಮಾಡ್ತೀರಿ, ಮತ್ತು ರೈತರಿಗೆಲ್ಲ ನಮಗೆ ಹೇಗೆ ಮಾಹಿತಿ ಕೊಡ್ತೀರಿ ಸಾಮಾನ್ಯ ಜನಕ್ಕೆಲ್ಲ? ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ್ಯಾವ ಮಳೆಗೆ ಯಾವ್ಯಾವ ಬೆಳೆಯನ್ನು ಬೆಳೀಬಹುದು ಅನ್ನೋದನ್ನು ರೈತರಿಗೆ ಹೇಗೆ ಅಂದಾಜು ಮಾಡಿ ಕೊಡ್ತೀರಿ?
1: ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಸೊ ಈ ಹವಾಮಾನ ಮುನ್ಸೂಚನೆ ಅನ್ನೋದು ನಮ್ಮ ದೇಶದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಂತ ಇದೆ, IMD ಅಂತ ಹೇಳ್ತೀವಿ ಆ ಕಡೆಯಿಂದ. ಸೊ ನಾವು IMD ಇಂದ ತುಂಬಾ ವಿಭಾಗಕ್ಕೆ, ಅಂದ್ರೆ ಈಗ ನಾವು ಟೂರಿಸಂ ಆಗಿರ್ಬೋದು ಅಥವಾ ಈ ಏವಿಯೇಷನ್ ಅಂದ್ರೆ ವಿಮಾನಗಳ ಹಾರಾಡಕ್ಕಾಗಿರ್ಬೋದು, ಅದೇ ರೀತಿ ಪ್ರಮುಖವಾಗಿ ನಮ್ಮ GDPಗೆ 14-15% ಕೊಡುಗೆ ನೋಡುತ್ತಿರುವ ಪ್ರಮುಖವಾಗಿರುವಂತಹ ಈ ನಮ್ಮ ಕೃಷಿ ವರ್ಗಕ್ಕೂ ಹವಾಮಾನ ಮುನ್ಸೂಚನೆಯನ್ನ ಕೊಡ್ತೀವಿ. ಸೊ ಇದರಲ್ಲಿ ಎರಡು ವಿಧ ಇದೆ ಕೃಷಿ ಹವಾಮಾನ ಮುನ್ಸೂಚನೆ. ಒಂದೇನಂತಂದ್ರೆ ಆಟೋಮೇಟೆಡ್, ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ನೋಡ್ಬೋದು ನಮ್ಮ ಮೊಬೈಲ್ಗಳಲ್ಲಿ ಅಪ್ಡೇಟ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸೊ ಅದೇನಂತಂದ್ರೆ ಹವಾಮಾನ ಹೆಂಗೆ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂತೆ ಆ ಒಂದು ಮುನ್ಸೂಚನೆ ಚೇಂಜ್ ಆಗುತ್ತೆ. ಸೊ ಅದು ಒಂದು ವಿಭಾಗ. ಇನ್ನೊಂದೇನಂತಂದ್ರೆ ನಾವು ಕೃಷಿಯಲ್ಲಿ ನಮಗೆ ಪ್ರಮುಖವಾಗಿ ನಾವು ಇದು ಮಧ್ಯಮವಾದಿ ಮುನ್ಸೂಚನೆ ಅಂತ ಹೇಳ್ತೀವಿ. ಸೊ ಇಲ್ಲೇನಂತಂದ್ರೆ ನಾವು 5 ದಿನಕ್ಕೆ ಮುನ್ಸೂಚನೆಯನ್ನು ನೀಡ್ತೀವಿ. ಈ 5 ದಿನಕ್ಕೆ ಯಾಕೆ ಅಂತಂದ್ರೆ ಮೇನ್ಲಿ ನಮ್ಮ ಕೃಷಿ ವರ್ಗ ಒಂದು ಕೃಷಿ ಚಟುವಟಿಕೆಗಳನ್ನ ಪ್ಲಾನ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಕೊಡ್ತೀವಿ. ಸೊ ಇದನ್ನ ನಾವು ದೇಶವ್ಯಾಪಿ ಎಲ್ಲ ಏನು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದೇ ರೀತಿ ನಮ್ಮ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಾಗಿರ್ಬೋದು, ಇದನ್ನ ನಾವು ಮುನ್ಸೂಚನೆಯನ್ನ ಒಂದೊಂದು ಇಲಾಖೆ ಒಂದೊಂದು ಘಟಕವನ್ನ ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಿ ಅದನ್ನ ಅವರೇ ನಿರ್ವಹಿಸ್ತಾ ಇದ್ದಾರೆ.
0: ರೈತರಿಗೆ ಇಂಥ ಟೈಮ್ನಲ್ಲಿ ಇಂಥ ಬೆಳೆ ಬೆಳಿಬೇಕು, ಇಷ್ಟು ಮಳೆ ಆಗುತ್ತೆ ಅಂತ ಅಂದಾಜನ್ನ ಹೇಗೆ ಮಾಡ್ತೀರಿ ಸರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ?
1: ಸರ್, ಇದೇನಂತಂದ್ರೆ ನಮ್ಗೆ IMD ಅಲ್ಲಿ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂತ ಇರುತ್ತೆ, ಅದರ ಸಹಾಯದಿಂದ ಮತ್ತೆ ಅಲ್ಲಿ ಬೇರೆ ವಿಜ್ಞಾನಿ ಇದಾರೆ, ಇದಕ್ಕೆ ಯಾರು ಬೇರೆ ವಿಜ್ಞಾನಿಗಳಿದ್ದಾರೆ, ಇದನ್ನ ಅವರು ಅಂದಾಜ್ ಮಾಡ್ತಾರೆ ನಮ್ಮ ಸಮುದ್ರ ಮಟ್ಟದಲ್ಲಿರುವ ತಾಪಮಾನ ಮತ್ತೆ ಗಾಳಿಯ ದಿಕ್ಕು. ಸೊ ಮೋಡಗಳ ಪ್ರಮಾಣ, ಮೋಡ ಎಷ್ಟಿದೆ ಅಂತ ಸೆಟಲೈಟ್ ಇಂದ ಇರ್ಬೋದು, ಕೆಳಗಡೆ ರಡಾರ್ ಇಂದ ನಾವು ಎಷ್ಟು ಪ್ರಮಾಣದಲ್ಲಿ ಮೋಡ ಇದೆ, ಮೋಡದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇದೆ, ಯಾವ ದಿಕ್ಕಿಗೆ ಬರುತ್ತೆ, ಸೊ ಇದರ ಮೇಲೆ ಅಂದಾಜು ಮಾಡ್ತೀವಿ. ಪ್ರಸ್ತುತ ನೀವು ನೋಡ್ಬೋದು ನಮ್ಮ ದೇಶದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ನೀನೋ ಅನ್ನೋ ಪ್ರಮಾಣದಿಂದ. ಸೊ ಈಗೇನು ನಮ್ಮ ಒಂದು ಏನು ಮಳೆ ಬರುತ್ತೆ, ಮಳೆಯ ಪ್ರಮಾಣ 10-12% ಕಮ್ಮಿ ಆಗುತ್ತೆ ಅಂತ ಆಲ್ರೆಡಿ ಅಂದಾಜು ಲೆಸಲಾಗಿದೆ. ಏನು ನಾವು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ನಮ್ಮ ದೇಶದಲ್ಲಿ ಮಳೆ ಬರುತ್ತೆ ಅದರಂತೆ. ಸೊ ಅದೇ ರೀತಿ ನಾವು ಕೃಷಿಗೆ ಅನುಗುಣವಾಗಿ ನಮ್ಮಲ್ಲಿ ಹೆಂಗೆ ಮುನ್ಸೂಚನೆ ಅಂದ್ರೆ ಮಳೆ ಯಾವಾಗ ಬರುತ್ತೆ ಬರಲ್ಲ, ಈಗೆಲ್ಲ ನೋಡ್ಬೋದು ನಮ್ಮಲ್ಲಿ ಈ ಒಂದು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿದೆ, ನಮ್ಮ ಭಾಗದಲ್ಲಿ ಇದು ಪ್ರತಿ ಸಾರಿನೂ ಈಗಿನ. ಸೊ ಅಲ್ಲಿ ನಮ್ಗೆ ಹೆಚ್ಚು ಮಳೆ ಆದಾಗ ಇಲ್ಲಿ ಸಣ್ಣದಾಗಿ ಚದುರಿದಂತೆ ಮಳೆ ಆಗುತ್ತೆ ಮೈನ್ ಆಗಿ. ಮತ್ತೆ ಈ ಪ್ರಮಾಣ ವಿತರಣೆ ಏನೈತೆ ನಮ್ಗೆ ಯಾವಾಗ್ಲೂ ಯೂನಿಫಾರ್ಮ್ ಆಗಿರಲ್ಲ, ಅಂದ್ರೆ ಎಲ್ಲಾ ಕಡೆ ಬರಲ್ಲ. ಸೊ ಇದೊಂದು ಈ ಸಮಯದಲ್ಲಿ ಇದಾಗದು. ಸೊ ಮುಂಗಾರು ಆಲ್ರೆಡಿ ನಮ್ಗೆ 4 ತಾರೀಕು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಎಂಟ್ರ್ ಆಗಿದೆ. ಸೊ ನಿನ್ನೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಮುಗಿಸಿ ಮುಂಗಾರು ಮುಂದೆ ಹೋಗ್ತಾ ಇದೆ.

0: ಈ ಸಮಯದಲ್ಲಿ ನಾವೇನಂತಂದ್ರೆ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ನೆಲಗಡ್ಲೆ ಹಾಗೂ ವಿವಿಧ ತರಕಾರಿ ಬೆಳೆಗಳನ್ನ ಮಾಡಬಹುದು. ಸೊ ಇಲ್ಲೇನಂತಂದ್ರೆ ಈ ವರ್ಷ ಸಾಮಾನ್ಯವಾಗಿ ನಮ್ಮ ಚಾಮರಾಜನಗರ ಅಂತಂದ್ರೆ ಇಲ್ಲಿ ಒಂದು ವಿಶೇಷತೆ ಅಂದ್ರೆ ಪೂರ್ವ ಮುಂಗಾರಲ್ಲಿ ನಾವು ಬೆಳೆ ಬೆಳಿತೀವಿ. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳನ್ನ ಮಳೆಯನ್ನ ಸಾಕಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಏನಂತಂದ್ರೆ ಸೊ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಮಳೆ ಪ್ರಮಾಣ ಚೆನ್ನಾಗಿದೆ. ಸೊ ಸರಾಸರಿ 15.3 mm ಗೆ 18.9 mm ಬಿದ್ದು ಚೆನ್ನಾಗಿದೆ. ಬಟ್ ಏಪ್ರಿಲ್ ಅಲ್ಲಿ ನಮ್ಗೇನಾಗಿದೆ, ಶೇಕಡ 75% ಕೊರತೆ ಆಗಿದೆ. ಸೊ ಈ ಏಪ್ರಿಲ್ 75 ಕೊರತೆಯಿಂದ ನಮ್ಗೆ ಗುಂಡ್ಲುಪೇಟೆ ಭಾಗದಲ್ಲಿ ನಾವು ಮೇನ್ ಆಗಿ ನಾವು ಸೂರ್ಯಕಾಂತಿ ಮತ್ತೆ ಹತ್ತಿಯನ್ನ ಬೆಳೀತಾ ಇದ್ದು. ಸೊ ಈ ಸಲ ಏನಾಗಿದೆ, ಈ ಮಳೆಯ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಆ ಒಂದು ಬೆಳೆಯನ್ನ ಮಾಡಕ್ಕೆ ಈ ಸಲ ಕಷ್ಟ ಆಗಿದೆ.
1: ಸರಿ, ಈಗ ಮಳೆ ಕಡಿಮೆ ಆದಾಗ ಏನ್ ಮಾಡಬಹುದು ಅಂತ ಹೇಳ್ತೀರಿ. ಅದೇ ರೀತಿ ಈಗ ನೀರಾವರಿ ಜಮೀನ್ ಇರಬಹುದು ಅಥವಾ ನೀರಾವರಿ ಅಲ್ಲದೆ ಇರೋ ಜಮೀನ್ ಇರಬಹುದು, ಮಳೆ ಹೆಚ್ಚಾದಾಗ ಏನ್ ಮಾಡ್ಬೇಕು ಸರ್ ರೈತರು, ಅದನ್ನ ಹೇಗೆ ಇದು ಮಾಡ್ತೀರಿ, ಅವರಿಗೆ ಕಮ್ಯುನಿಕೇಟ್ ಮಾಡ್ತೀರಿ?
0: ಸರ್, ಮಳೆ ಹೆಚ್ಚಾಗೋದು ಅಂದಾಗ ನಮ್ಗೆ ಇಲ್ಲಿ ನಮ್ಮ ಒಂದು ವಾಸ್ತುಸ್ಥಿತಿ ನೋಡಿದಾಗ ನಮ್ಗೇನಾಗುತ್ತೆ, ಚಾಮರಾಜನಗರ ಬಂದು ಮೇ ತಿಂಗಳಲ್ಲಿ ನಮ್ಗೆ ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುತ್ತೆ. ಇದನ್ನ ಏನಂತಂದ್ರೆ ಆ ಟೈಮಲ್ಲಿ ನಮ್ಗೆ ತುಂಬಾ ಜೋರಾಗಿ ಗುಡುಗು ಮತ್ತೆ ಮಿಂಚಿನಿಂದ ಸಾಮಾನ್ಯವಾಗಿ ಒಂದ್ 2 ಗಂಟೆ ಒಳಗಡೆನೆ ಮಳೆ ಮುಗಿತದೆ. ಸೊ ಇಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಮೇನ್ ಆಗಿ ನಾವು ಭೂಮಿಯಲ್ಲಿ ಬೆಳೆ ಹಾಕಿಲ್ಲ ಅಂತಂದ್ರೆ ಮಾಗಿ ಉಳುಮೆಯನ್ನ ಮಾಡ್ಬಿಡ್ಬೇಕಾಗತ್ತೆ ಮೊದಲನೇದು. ಯಾಕಂದ್ರೆ ನಾವು ಖಾಲಿ ಬಿಟ್ಟಾಗ ಏನಾಗುತ್ತೆ, ಈ ರಭಸಕ್ಕೆ ಮಳೆ ಜೋರ ಬರೋದ್ರಿಂದ ನಮ್ಮ ಮೇಲ್ಮಣ್ಣು ಕೊಚ್ಕೊಂಡೋಗುತ್ತೆ. ಹಂಗಾಗಿ ಆ ಸಂದರ್ಭದಲ್ಲಿ ಕ್ಲೀನ್ ಆಗಿ ನಾವು ಉಳುಮೆ ಮಾಡಿ ಬಿಡ್ಬೇಕಾಗತ್ತೆ ಮೊದಲನೇದು. ಮತ್ತೆ ಇಲ್ಲಿ 2 ವರ್ಗ ಬರುತ್ತೆ ನಮ್ಮ ಮಣ್ಣಿನ ವಿಧದ ಮೇಲೆ. ಈಗ ನಮಗ್ ಚೆನ್ನಾಗಿ ಗೊತ್ತಿರುತ್ತೆ ನಮ್ ಭೂಮಿ ನೀರನ್ನ ಹೀರ್ಕೊತದೋ ಅಥವಾ ನಮ್ದು ಕಪ್ಪು ಒಂದ್ ಸ್ವಲ್ಪ ಹಂಟು ಜಾಸ್ತಿ ಇದೆ ಅಂದ್ರೆ ಏನಾಗುತ್ತೆ, ನೀರೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೊಚ್ಕೊಂಡು ಹೋಗ ಜಾಸ್ತಿ ಇರುತ್ತೆ. ಸೊ ಅಂತ ಮಣ್ಣಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಕಾಲುವೆಗಳನ್ನ ಮಾಡ್ಬೇಕಾಗತ್ತೆ. ಸೊ ಹೆಚ್ಚು ನೀರನ್ನ ಹೊರ ಹಾಕಕ್ಕೆ ನಾವು ಕಾಲುವೆಯನ್ನ ಮಾಡ್ಬೇಕಾಗತ್ತೆ.
1: ನೀರ್ ಸರಾಗವಾಗಿ ಹರಿದು ಹೋಗ್ಬೇಕು,
0: ಹರಿದು ಹೋಗ್ಬೇಕು ಹೆಚ್ಚಿಗೆ ಮಳೆ.
1: ನೀರು ಹಿಡಿದಿಟ್ಕೊಳ್ಳುವಂತ ಕೆಂಪು ಮಣ್ಣಾದ್ರೆ ಪರವಾಗಿಲ್ಲ,
0: ಅದರಲ್ಲಿ ಏನೋ ಸಮಸ್ಯೆ ಆಗಲ್ಲ ಸರ್. ಈ ರೀತಿ ಇದರಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಅದರಲ್ಲಿ ಏನಂತಂದ್ರೆ ತುಂಬಾ ನಮ್ಗೆ ಕೊಚ್ಚಣಿಕೆ ಅಂದ್ರೆ ನೀರು ಜಾಸ್ತಿ ವೇಗವಾಗಿ ಹೋಗಿ ಇರೋ ಮಣ್ಣನ್ನ ಕೊಚ್ಕೊಂಡು ಹೋಗುತ್ತಲ್ಲ, ಅಂತ ಜಾಗಕ್ಕೆ ಅದನ್ನ ಮಣ್ಣಿನ ವಿಧ ಮತ್ತೆ ಮಳೆಯ ಪ್ರಮಾಣ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬೀಳುತ್ತೆ ಅನ್ನೋದನ್ನ ನೋಡ್ಕೊಂಡು ನಾವು ಅಲ್ಲಲ್ಲಿ ಬದು ಹಾಕ್ಬೇಕು. ಈ ರೀತಿ ಕಪ್ಪು ಮಣ್ಣು ತುಂಬಾ ಅದು ಬದು ತಡಿತಾ ಇಲ್ಲ ನಮ್ಗೆ ನೀರು ಜಾಸ್ತಿ ಬರುತ್ತೆ ಅನ್ನೋ ಜಾಗ ಆಯ್ತು ಅಂದ್ರೆ ಅಲ್ಲಿ ಕಾಲುವೆನ ಮಾಡಿ ಸರಾಗವಾಗಿ ನೀರು ಹೊರ ಹಾಕಕ್ಕೆ ನಾವು ಪ್ಲಾನ್ ಮಾಡ್ಬೇಕಾಗತ್ತೆ. ಇದು ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಆಗತ್ತೆ, ಅದನ್ನ ಬಿಟ್ರೆ ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈ ಸಮಸ್ಯೆ ನಮ್ಮ ಚಾಮರಾಜನಗರ ಭಾಗದಲ್ಲಿ ಕಾಣಬರುತ್ತೆ. ಬಟ್ ಈ ಸಲ ಮಳೆ ಕಮ್ಮಿ ಇರೋದ್ರಿಂದ ಆ ರೀತಿ ಒಂದು ಪ್ರಾಬ್ಲಮ್ ಯಾವುದೇ ರೀತಿ ಆಗ ಚಾನ್ಸಸ್ ಬಹಳ ಕಮ್ಮಿ.
1: ಮಳೆ ಕಮ್ಮಿ ಅಂತ ಹೇಗೆ ಪ್ರೆಡಿಕ್ಟ್ ಮಾಡ್ತೀರಿ ಸರ್? ಅಂದ್ರೆ ಈಗ ಕೆಲವು ಟೈಮ್ ಎಲ್ ನೀನೋ ಅಂತ ಹೇಳ್ತಾರೆ ನಮ್ಮ ಜನಕ್ಕೆ, ಎಲ್ ನೀನೋ ಅಂತ ಎಲ್ ನೀನೋ ಅನ್ನೋ ಪದಗಳನ್ನ ಪೇಪರ್ಲ್ಲಿ ಓದಿಯೋ ಅಥವಾ ರೇಡಿಯೋದಲ್ಲಿ ಕೇಳಿಯೋ ಮಾತ್ರ ಗೊತ್ತು, ಇದು ಏನು ಅಂತ ಒಂಚೂರು ವಿವರಿಸ್ತೀರಾ
0: ಸರ್? ಇದು ಸಮುದ್ರದಲ್ಲಿ ಆಗುವಂತ ಒಂದು ವಿದ್ಯಮಾನ. ಸಮುದ್ರದಲ್ಲಿ ಏನಾಗುತ್ತೆ, ಈಗ ನಮ್ದು ಭಾರತ ದೇಶ ಏನಿದೆ ಮತ್ತೆ ಕೆಳಗಡೆ ನಮ್ಮ ಶ್ರೀಲಂಕಾ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶ್ರೀಲಂಕಾ ಇದೆ, ಅಲ್ಲಿ ಸಮುದ್ರ ಇದೆ. ಸಮುದ್ರದಿಂದ ಗಾಳಿ ನಮ್ಗೆ ನಮ್ಮ ದೇಶ ಕಡೆ ಬರಬೇಕು. ಸೊ ಈ ಕಡೆ ಬರ್ಬೇಕಾದ್ರೆ ನಮ್ಮ ದೇಶದಲ್ಲಿ ತಾಪಮಾನ ಜಾಸ್ತಿ ಇರಬೇಕು ಮತ್ತೆ ಒತ್ತಡ ಕಮ್ಮಿ ಇರಬೇಕು. ಅವಾಗ ಏನಾಗುತ್ತೆ, ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ನಮ್ಮ ದೇಶಕ್ಕೆ ಬರುತ್ತೆ. ಸೊ ಅದೇನಾಗುತ್ತೆ, ಈ ಒಂದು ಎಲ್ಲಿನ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ದೇಶಕ್ಕಿಂತ ಆ ಕಡೆ ನಮ್ಮ ಆಸ್ಟ್ರೇಲಿಯಾ ಭಾಗ ಏನಿದೆ ಕೆಳಗಡೆ ಭಾಗದಲ್ಲಿ ಬಲಭಾಗದಲ್ಲಿ ಅಲ್ಲೇನಾಗುತ್ತೆ ನಮ್ಗೆ ಹೆಚ್ಚಿನ ಒಂದು ಒತ್ತಡ ಇದಾಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗಿ ಒತ್ತಡ ಕಮ್ಮಿ ಆಗುತ್ತೆ. ಒತ್ತಡ ಕಮ್ಮಿ ಆಗಿ ಗಾಳಿಯ ದಿಕ್ಕು ಆ ಕಡೆ ಹೋಗುತ್ತೆ. ಗಾಳಿಯ ದಿಕ್ಕು ಯಾವಾಗ ಆ ಕಡೆ ಹೋಗುತ್ತೆ, ನಮ್ಮ ಸಮುದ್ರದಲ್ಲಿ ಏನು ನೀರು ಆವಿಯಾಗಿ ಮೋಡ ಆಗಿರುತ್ತೆ, ಆ ಮೋಡಗಳು ಮಾರುತಗಳು ನಮ್ಮ ದೇಶಕ್ಕೆ ಬರುವ ಪ್ರಮಾಣ ಕಮ್ಮಿ ಆಗಿ ಮಳೆ ಕಮ್ಮಿ
1: ಆಗುತ್ತೆ.
0: ಹೌದು ಸರ್, ಈ ಕಡೆ ಬದಲು ಆ ಕಡೆ ಹೋಗುತ್ತೆ. ಇದು ಕನಿಷ್ಠ 1 ವರ್ಷ 2 ವರ್ಷದಿಂದ 7 ವರ್ಷಕ್ಕೊಂದ್ಸಲ ಇದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಹಾಗೆ ಆಗುತ್ತೆ ಸರ್.
1: ಅಂದ್ರೆ 8 ವರ್ಷಕ್ಕೊಂದ್ಸಲ ಇದು ಅಂದಾಜು ಮಾಡ್ತೀರಿ?
0: ಅಂದಾಜು ಬಂದೇ ಬರುತ್ತೆ ಸರ್.
1: ಸರ್, ಈಗ ಕೃಷಿ ವಿಜ್ಞಾನ ಕೇಂದ್ರ ಅಂತಂದ್ರೆ ಬರೀ ಕೃಷಿಕರಿಗೆ ಮಾಹಿತಿ ಮಾಡ್ಕೊಡೋದು ಮಾತ್ರನ ಅಥವಾ ಸಾಮಾನ್ಯ ಜನರಿಗೂ ಕೂಡ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಅಂದ್ರೆ ಈ ಮಳೆಯಿಂದ ಆಗುವ ಅನಾಹುತಗಳಿರ್ಬೋದು, ಮಳೆ ಇದ್ದಾಗ ಹೇಗಿರ್ಬೇಕು, ಎಷ್ಟು ಮಳೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ
0: ಸರ್. ಮೇನ್ ಆಗಿ ಇದನ್ನ ಏನ್ ಮಾಡ್ತೀವಿ ನಾವು, ಸಾಮಾನ್ಯವಾಗಿ ನಮ್ಮ ಏನು ನ್ಯೂಸ್ ಪೇಪರ್ ಇದೆ ಅಥವಾ ನಿಮ್ ರೀತಿ ರೇಡಿಯೋ ಚಾನೆಲ್ ಆಗಿರ್ಬೋದು, ಟಿವಿ ಮಾಧ್ಯಮ, ಸೊ ಎಲ್ಲರಿಗೂ ನಾವು ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲರಿಗೂ ಈ ಮಾಹಿತಿಯನ್ನ ಕೊಡ್ತೀವಿ. ಬಟ್ ಮೇನ್ಲಿ ಏನಂತಂದ್ರೆ ಇಲ್ಲಿ ಮಳೆ ಪ್ರಮಾಣವನ್ನ ಅನುಸರಿಸಿಕೊಂಡು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮೇನ್ಲಿ ಹೇಳ್ತೀವಿ. ಇದು ಬಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕೃಷಿ ಹವಾಮಾನ ಮುನ್ಸೂಚನಾ ಘಟಕ
1: ಅಂದ್ರೆ ಕೃಷಿಕರಿಗೆ ಮುಖ್ಯವಾಗಿ ಇರುವಂತದ್ದು,
0: ಕೃಷಿಕವಾಗಿ ಪ್ರಮುಖವಾಗಿ ಇದು ಮಾಡ್ತೀವಿ. ಈಗ ನೋಡೋದಾದ್ರೆ ನಮ್ಗೆ ಈಗ ಬಿತ್ತನೆ ಯಾವಾಗ ಮಾಡ್ಬೇಕು ಅಂತ ಡೌಟ್ ಬರುತ್ತೆ. ಈಗ ಮಳೆ ಹಿಂಗಾಗಿದೆ, ಸಾಮಾನ್ಯವಾಗಿ ಸಲ ನಮ್ಮಲ್ಲಿ ಹತ್ತತ್ರ 70% ಕರೆಕ್ಟ್ ಆಗಿ ಸೋಯಿಂಗ್ ಆಗಿಲ್ಲ ಯಾವ್ದು ತಾಲೂಕಲ್ಲಿ. ಏನೊಂದು 30-35% ನಮ್ ಚಾಮರಾಜನಗರ ಬಿಟ್ರೆ ಮಳೆ ಅಷ್ಟಿತ್ತ. ಇನ್ನು ಗುಂಡ್ಲುಪೇಟೆ ಬಂದ್ರೆ 80% ಕಮ್ಮಿ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು? ಈಗ ನಮ್ಮಲ್ಲಿ ಏನಂತಂದ್ರೆ ಸರ್, ಬಿತ್ತನೆ ಆದ್ಮೇಲೆ ಸತತವಾಗಿ ನಮ್ಗೆ
1: ಹಲೋ
0: ಮೊಳಕೆ ಬಂದಿರೋಂತ ಗಿಡಗಳು ಬೇಗ ಸಾಯ್ತವೆ. ಸೊ ಹಂಗಾಗಿ ಏನಂತಾರೆ, ಈಗ ತಿಳಿಸಿ ನೋಡಿ, ಈಗ ಏನು ಸಮಯ ಇದೆ ನಮ್ಗೆ, June 11-18 ನಮ್ಗೆ ಚಾಮರಾಜನಗರ ಎಲ್ಲಾ ತಾಲೂಕುಗಳಲ್ಲಿ ಸಾಮಾನ್ಯದಿಂದ ಸ್ವಲ್ಪ ಹೆಚ್ಚಿನ ಮಳೆ ಆಗ ಸಾಧ್ಯತೆ ಐತೆ. ಅದು ಏನಂತಂದ್ರೆ ಸಂಜೆ ಟೈಮಲ್ಲಿ ಮಳೆ ಬಿಡ್ಬೋದು. ಸೊ ಈ ವಾತಾವರಣ ನಮ್ಗೆ ಬಹಳ ಅನುಕೂಲ ಆಗೈತೆ ಬಿತ್ತನೆಗೆ. ಯಾಕಂದ್ರೆ ನಮ್ಗೆ 11-25 ತುಂಬಾ ಚೆನ್ನಾಗಿ ಮಳೆ ಇದೆ. ಸೊ ಈ ಟೈಮಲ್ಲಿ ನಾವು ಬಿತ್ತನೆ ಮಾಡ್ತು ಅಂದ್ರೆ ಅದನ್ನ ನಾವು ಆರಾಮಾಗಿ, ಸೊ ಆ ಬೆಳೆ ಸ್ಟ್ಯಾಂಡ್ ಆಗುತ್ತೆ. ಇನ್ ಕೇಸ್ ನಾವೇನಾದ್ರು ಈಗ ಒಂದೆರಡು ಮಳೆಗೆ ನಾವು ಬಿತ್ತನೆ ಮಾಡಿ ಸಡನ್ಲಿ ಮಳೆ ಕಮ್ಮಿ ಆಗಿದೆ ಅಂದಾಗ ನಾವು ಈ ರೀತಿ ಮಾಹಿತಿಯನ್ನು ಅವ್ರಿಗೆ ತಿಳಿಸಲ್ಲ. ಸೊ ಹಂಗೆ June 25-2. ಸೊ ನೋಡಿ ಈ ಸಮಯ June 25-2 ನಮ್ಗೆ ಮಳೆ ಸ್ವಲ್ಪ ಈ ಚಾಮರಾಜನಗರ ಜಿಲ್ಲೆಗೆ ಮಳೆ ಕಮ್ಮಿ ಆಗೋ ಚಾನ್ಸಸ್ ಬಹಳ ಇದೆ. ಸೊ ಅಂತ ಟೈಮಲ್ಲಿ ನಾವೇನು ಬಿತ್ತನೆನ ಮಾಡಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ಮಾಡ್ತೀವಿ ಅಂತಂದ್ರೆ ನಾವೇನಂತಂದ್ರೆ ರಕ್ಷಣಾತ್ಮಕ ಒಂದು ನೀರಾವರಿ, ಈಗೇನು ಕೃಷಿ ಹೊಂಡ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಸಂದಿಗ್ಧ ಹಂತಗಳು ಅಂತೇಳಿ ಕ್ರಿಟಿಕಲ್ ಸ್ಟೇಜಸ್ ಅಂತ, ಒಂದು ಬೆಳಗ್ಗೆ ಏನು ಮೊಳಕೆ ಹೊಡೆ ಟೈಮಲ್ಲಿ ಮತ್ತೆ ಚೆನ್ನಾಗಿ ಬೆಳೆದಿರೋ ಟೈಮಲ್ಲಿ, ಸೊ ಹೂ ಬಿಡೋ ಅಂತ, ಕಾಳು ಕಚ್ಚುವ ಅಂತ, ಸೊ ಇಂಥ ಹಂತದಲ್ಲಿ ನಾವು ಒಂದು ನೀರನ್ನ ಕೊಟ್ರೆ ಆ ಬೆಳೆ ತುಂಬಾ ಉತ್ತಮವಾಗಿ ಬರುತ್ತೆ ಸರ್. ಸೊ ಈ ರೀತಿ ಮಾಹಿತಿಗಳನ್ನ ನಾವು ಕೃಷಿಕರಿಗೆ ಮೇನ್ಲಿ ಅನುಕೂಲ ಆಗ್ಲಿ ಅಂತಾನೆ ಕೃಷಿ ವಿಜ್ಞಾನದಿಂದ ನಾವು ಕೊಡ್ತಾ ಇದೀವಿ.
1: ಸರ್, ನೀವೇ ಹೇಳಿದಾಗೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತದೆ ಎನ್ನುವ ಮಾತನ್ನ ಹೇಳಿದ್ರಿ. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಕೃಷಿಕರಿಗೆ, ಕೃಷಿ ವಿಜ್ಞಾನ ಕೇಂದ್ರದ ಒಬ್ಬ ಅಧಿಕಾರಿಯಾಗಿ, ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ? ಅವರು ಯಾವ ರೀತಿಯ ಕೃಷಿ ಚಟುವಟಿಕೆನ ತೊಡಗಿಸ್ಕೋಬೇಕು ಅಂತ ಒಂದೆರಡು ಸಾಲಿನಲ್ಲಿ ಹೇಳ್ಬಿಡಿ ಸರ್.
0: ಸರ್, ಮೊದಲಿಗೆ ನಾವು ಮಣ್ಣು ಮತ್ತೆ ನೀರಿನ ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಏನಂತಂದ್ರೆ ಏಕ ಬೆಳೆ ಪದ್ಧತಿ ಬದಲು ನಾವು ದ್ವಿದಳ ಪದ್ಧತಿ, ಆ ರೀತಿ ತೊಗರಿ ಮೆಕ್ಕೆಜೋಳ, ತೊಗರಿ ಅಲಸಂದೆ, ರಾಗಿ ತೊಗರಿ, ಶೇಂಗಾ ತೊಗರಿ, ರಾಗಿ ಅವರೆ, ಹುರುಳಿ ಉಚ್ಚೆಳ್ಳು, ಸೊ ಈ ರೀತಿ ಬೆಳೆಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಈ ಒಂದು ನಮ್ಮ ಏನು ಕ್ಲೈಮೇಟ್ ಚೇಂಜ್ ಯುಗದಲ್ಲಿ ಏನಾಗ್ತಿದೆ ಅಂದ್ರೆ ಮಳೆಯ ಪ್ರಮಾಣ ಒಂದೊಂದು ಜಾಗದಲ್ಲಿ ಚೆನ್ನಾಗಾಗುತ್ತೆ, ಇನ್ನೊಂದ್ ಕಡೆ ಚೆನ್ನಾಗಾಗಲ್ಲ. ಸೊ ಅದರಿಂದ ತಮ್ಮ ಜಮೀನಿನ ಮಣ್ಣಿನ ತೇವಾಂಶವನ್ನ ಪರೀಕ್ಷಿಸಿ ಆಮೇಲೆ ಅವರು ಬಿತ್ತನೆಗೆ ಹೋಗ್ಬೇಕಾಗತ್ತೆ.
1: ಇದರಲ್ಲೂ ಕೂಡ ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತೀರಿ.
0: ಹೌದು ಸರ್, ಮಣ್ಣು ಪರೀಕ್ಷೆ ಮತ್ತೆ ಮಣ್ಣಿನ ತೇವಾಂಶ, ಮಣ್ಣಿನ ತೇವಾಂಶ ಎಷ್ಟಿದೆ ಅದ್ರ ಮೇಲೆ ನಾವು ಒಂದು ಬಿತ್ತನೆಯನ್ನ ಮಾಡ್ಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಈಗ ಹೆಂಗಾಗತ್ತೆ ಅಂದ್ರೆ ನಮ್ಗೆ ಇಲ್ಲಿ ಒಂದು ಒಂದು ಜಾಗದಲ್ಲಿ ಮಳೆ ಆಗಿರುತ್ತೆ, 1-2 kilometers ಬಿಟ್ರೇನೆ ಮಳೆ ಆಗಿರಲ್ಲ. ಸೊ ವಿತರಣೆ ಅಂತೂ ತುಂಬಾ ಚೇಂಜ್ ಆಗಿದೆ, ವಿತರಣೆ ಕರೆಕ್ಟ್ ಆಗಲ್ಲ, ಹಂಗಾಗಿ ನಾವು ನೋಡಿ ಹಾಕ್ಬೇಕಾಗತ್ತೆ.
1: ಒಟ್ಟಾರೆಯಾಗಿ ನಮ್ಮ ಕೃಷಿಕರು ಆಗಾಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು ಕೊಡುವ ಸಲಹೆ ಸೂಚನೆಗಳನ್ನು ಪಾಲಿಸಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಕಲಿ ಅಂತ ನಾವು ಕೂಡ ಆಶಿಸ್ತ. ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಮಳೆ ಬಂದರೆ ಇಳೆ ಸುಂದರ, ಬೇಸಿಗೆಯ ಬಿಸಿಲಿಗೆ ಬೆಂದ ಧರಣಿಯನ್ನು ತಂಪಾಗಿಸಲೆಂದೇ ಬರುವ ಮೆಚ್ಚಿನ ಮಳೆರಾಯ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಆಷಾಢ ಮಾಸದಲ್ಲಿ ಕರಿಮೋಡ ನೋಡಿದರೆ ಸಾಕು, ನಮ್ಮ ಮನಸ್ಸು ಸಹ ನವಿಲಿನಂತೆ ನರ್ತಿಸುತ್ತದೆ. ಏಕೆಂದರೆ ಮಳೆ ಬಂದಾಗ ಮಾತ್ರ ನಾಡಿನ ಜಲಾಶಯಗಳೆಲ್ಲ ತುಂಬಿ ಎಲ್ಲಿಯೂ ಸಹ ನೀರಿನ ತತ್ವಾರ ಬಾರದಂತೆ ನೋಡಿಕೊಳ್ಳುತ್ತದೆ. ಇಳೆಯ ಸಕಲ ಜೀವ ಸಂಕುಲಕ್ಕೂ ಮಮತೆಯ ಮಾಯೆಯಾದ ಮಳೆಯ ಕುರಿತಾದ ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೆಲ್ಲರಿಗೂ ನನ್ನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಟಿ ನರಸೀಪುರದಿಂದ ಗೀತಾ ರೇವಣ್ಣ. ಭೂಮಿಯ ಮೇಲಿರುವ ಸಕಲ ಜೀವರಾಶಿಗಳಿಗೂ ಸೂರ್ಯನ ಬೆಳಕು ಬೀಸುವ ಗಾಳಿಯಂತೆ ಇಳಿಗೆ ಬೀಳುವ ಮಳೆರಾಯನು ಕೂಡ ಬಹುಮುಖ್ಯ ಅಂತ ಮೌನೇಶ್ ಅವರು ಹೇಳ್ತಾ ಇದ್ದಾರೆ. ರಾಧಾ ಹಿರಿಯಣ್ಣ ಅವರು ನಾಗಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಳೆ ಯಾವಾಗಲೂ ಜನರಿಗೆ ಅನುಕೂಲ ಆಗುವಂತೆ ಬರಬೇಕು, ಅತಿವೃಷ್ಟಿ ಅನಾವೃಷ್ಟಿ ಆಗಬಾರದು, ಪ್ರಕೃತಿಯ ವಿರುದ್ಧ ಮಾನವರು ಕೂಡ ನಡೆದುಕೊಳ್ಳಬಾರದು. ಇತ್ತೀಚೆಗೆ ಮಳೆ ಕೂಡ ಮನುಕುಲಕ್ಕೆ ಅನುಕೂಲ ಮಾಡಿಕೊಡುವುದಕ್ಕಿಂತ ತೊಂದರೆಯೇ ಹೆಚ್ಚು ಮಾಡುತ್ತಿದೆ. ಒಟ್ಟಿನಲ್ಲಿ ಪ್ರಕೃತಿ ಮಾನವರಿಗೆ ಅನುಕೂಲವಾಗುವಂತಿರಬೇಕು, ಹಾಗೆಯೇ ನಾವು ಕೂಡ ಪರಿಸರವನ್ನು ಕಾಪಾಡಿಕೊಳ್ಳಬೇಕು. ಆಗಲೇ ಆರೋಗ್ಯ ಜೀವನ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಳೆ ಬಂದರೆ ಇಳೆಗೆ ಬೆಳೆ, ಅದರಲ್ಲೂ ಶ್ರಾವಣ ಮಾಸದ ಮಳೆಗೆ ಭೂದೇವಿ ಹಸಿರುಟ್ಟು ನಲಿಯುವುದನ್ನು ನೋಡಲು ಎರಡು ಕಣ್ಣು ಸಾಲದು. ನಾನು ಚಿಕ್ಕವಳಿದ್ದಾಗ ಹಳ್ಳಿಯಲ್ಲಿ ಇದ್ದೆವು. ಹೊಲಗಳಲ್ಲಿ ಸಾಗಿ ಶಾಲೆಗೆ ಹೋಗಬೇಕಿತ್ತು. ಆಗ ರಾಗಿಯ ತೆನೆ, ಸಜ್ಜೆ ತೆನೆ, ಜೋಳದ ತೆನೆಯನ್ನು ಉಜ್ಜಿ ಎಳೆಯ ಕಾಳುಗಳನ್ನು ತಿನ್ನುತ್ತಿದ್ದೆವು. ನಮ್ಮ ಜೀವನಕ್ಕೆ ಅದೇ ಆಧಾರ, ನಮ್ಮ ಜೀವನಕ್ಕೆ ಜೀವಕ್ಕೆ ಆಧಾರ ಈ ಮಳೆ ಅಂತ ಸ್ವರ್ಣಲತಾ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಹೊಂಗಿರಣದ ವಿಷಯ ತುಂಬ ಚೆನ್ನಾಗಿದೆ. ಮಳೆಯ ಬಗ್ಗೆ ಮತ್ತು ಮಳೆಯ ನಕ್ಷತ್ರ, ನನ್ನ ಪ್ರಕಾರ ಮಳೆ ಎಂದರೆ ನಭೋಮಂಡಲದಿಂದ ಧರೆಗೆ ಬೀಳುವ ಜಲಧಾರೆ. ಮಳೆ ರೂಪುಗೊಳ್ಳುವ ಬಗ್ಗೆ ಮಾತು ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು. ಋತುಮಾನಗಳಲ್ಲಿ ವರ್ಷ ಋತು ಬಹಳ ಆಪ್ಯಾಯಮಾನವಾದದ್ದು. ಸ್ವಾತಿ ಮಳೆ ರೈತ ನಂಬಿರುವ ಮಳೆ, ಭರಣಿ ಮಳೆ ಭಾಷೆ ಕೊಟ್ಟ ಮಳೆ, ಚಿಕ್ಕಮಗಳೂರಿನಲ್ಲಿ ಮಳೆಯಗಾಲದ ರೋಚಕ ಅನುಭವ, ಇದನ್ನು ನಾನು ಅನುಭವಿಸಿದ್ದೇನೆ. ನಮ್ಮ ಮನೆ ತೋಟಕ್ಕೆ ಮಳೆ ನೀರಿನಿಂದ ಗಿಡ ನಳನಳಿಸುತ್ತದೆ. ಈ ವಿಷಯ ಚರ್ಚಿಸಿದ್ದಕ್ಕೆ ಧನ್ಯವಾದಗಳು ಅಂತ ಶ್ರೀರಾಮ್ಪುರದಿಂದ ಡಾಕ್ಟರ್ MD ಕೃಷ್ಣ ಅವರು ತಿಳಿಸ್ತಾ ಇದ್ದಾರೆ. ಇಂದಿನ ಹೊಂಗಿರಣದಲ್ಲಿ ಮಳೆಯ ವಿಷಯವನ್ನು ಹೇಳ್ತಾ ಇದ್ದೀರಿ. ನನಗೆ ಬಹಳ ಇಷ್ಟವಾದ ಮಳೆಗಾಲ. ಈ ಪರಿಸರದಲ್ಲಿ ಮಾನವನಿಗೆ, ಪ್ರಕೃತಿಗೆ, ಪ್ರಾಣಿ ಸಂಕುಲಕ್ಕೆ ಬೇಕಾಗಿರುವುದು ಮಳೆ. ಮಳೆ ಬರದಿದ್ದರೆ ಎಲ್ಲರಿಗೂ ತೊಂದರೆ. ಕಾವೇರಿ ಮಾತೆ ನಮಗೆ ಸಕಾಲಕ್ಕೆ ಮಳೆ ಸುರಿಸಿ ನಮ್ಮೆಲ್ಲರನ್ನು ಕಾಪಾಡಮ್ಮ. ನಮ್ಮ ತಂದೆಯವರು ಈಗ ಇಲ್ಲ, ಅವರು ಹೇಳ್ತಾ ಇದ್ರು 6 ತಿಂಗಳು ಮಳೆ ಬರುತ್ತಿತ್ತು. ಇಲ್ಲಿ ಬೇಸಿಗೆ ಚಳಿಗಾಲ ಎಂದು ಮತ್ತೆ ಯಾವ ಯಾವ ಟೈಮ್ನಲ್ಲಿ ಮಳೆ ಬರುತ್ತೆ ಆ ಮಳೆ ಹೆಸರು ಸಹ ಹೇಳ್ತಾ ಇದ್ರು ಅಂತ ಮಂಡ್ಯದಿಂದ ಪಾರ್ವತಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮ ದೇವರಿಗೆ ಗೌಡ ಅಂಕುಶಪುರದಿಂದ ಬಸವರಾಳು ಹೋಬಳಿ. ಇಂದಿನ ಹೊಂಗಿರಣ ಕಾರ್ಯಕ್ರಮದಲ್ಲಿ ಮಳೆಯ ವೈಜ್ಞಾನಿಕ ಮಳೆಯ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ಒಂದು ಮಗುವಿಗೆ ತಾಯಿಯ ಹಾಲು ಎಷ್ಟು ಮುಖ್ಯ, ಅದೇ ರೀತಿ ಪ್ರಕೃತಿಯಲ್ಲಿ ಬೆಳೆ, ಗಿಡ, ಮರ, ಸಸ್ಯಗಳಿಗೆ ಮಳೆಯು ತಾಯಿಯ ಹಾಲಿನಂತೆ. ಮಳೆ ಅತಿಯಾದರೂ ಕಷ್ಟ, ಇಲ್ಲದಿದ್ದರೂ ಕಷ್ಟ, ನಿಯಮಿತವಾದ ಪ್ರಕೃತಿಯಲ್ಲಿ ಸಮತೋಲನ ಇರುತ್ತದೆ. ಒಟ್ಟಿನಲ್ಲಿ ಪ್ರತಿಯೊಂದು ಜೀವರಾಶಿಗೂ ಅಮೃತದಂತೆ ಮಳೆ ನೀರು ಕೊಯ್ಲು ಮಾಡುವುದರಿಂದ ನೀರಿನ ಸದ್ಬಳಕೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
1: ಶ್ರೋತೃಗಳೇ, ಈಗ ನಮ್ಮೊಟ್ಟಿಗಿದ್ದಾರೆ ಭಾಸ್ಕರ್ ತೆರಣಮಂಡಿಯವರು. ಈ ಮಳೆ ವಿಚಾರಕ್ಕೆ ಬಂದಾಗ ನಾವು ಧಾರ್ಮಿಕವಾಗಿ ಏನೇನೆಲ್ಲ ಅನ್ಕೋತೀವೋ ಅಂದರೆ ಮಳೆ ನಕ್ಷತ್ರಗಳು ಅಂತ ನಮ್ಮ ಪೂರ್ವಜರು ಏನು ಹೇಗೆ ಮಳೆಯನ್ನು ಅಂದಾಜು ಮಾಡ್ತಿದ್ರು, ಮಳೆಯನ್ನು ನಾವು ವರುಣ ದೇವ ಅಂತ ಕೂಡ ಕರಿತೀವಿ. ನಿಖರವಾಗಿ ಹಿಂದಿನ ಕಾಲದಲ್ಲಿ ಮಳೆಯನ್ನು ಹೇಗೆ ಅಂದಾಜು ಮಾಡ್ತಾಯಿದ್ರು, ಕೆಲವೊಮ್ಮೆ ಎಲ್ಲ ಗಾದೆ ಮಾತುಗಳೆಲ್ಲ ಹೇಳ್ತಾರೆ, ರೋಣಿ ಮಳೆ ಬಂದರೆ ಓಣಿ ಉಬ್ಬೆ ಎಲ್ಲ ಒಂದು ಮಾಡ್ತು, ಹಸ್ತ ಅನ್ನೋ ಮಳೆ ರೈತನಿಗೆ ಭಾಷೆ ಕೊಟ್ಟಿರೋ ಮಳೆ, ಯಾವುದೇ ಮಳೆ ಕೈ ಕೊಟ್ಟರು ಈ ಮಳೆ ಕೈ ಕೊಡಲ್ಲ, ಹೀಗೆ ಕೆಲವೊಂದು ನಕ್ಷತ್ರಗಳ ಮಳೆಯನ್ನು ಹೆಸರಿಸ್ತಾ ಇದ್ರು. ಈ ಎಲ್ಲ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ಭಾಸ್ಕರ್ ತಿರಣಿಮಂಟಿಯವರು. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ. ಹಲೋ ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
3: ತಮ್ಮೆಲ್ರಿಗೂ ಸ್ವಾಗತ. ಮಾತಾಡ್ಬೋದಾ?
1: ಹಾಂ ಸರ್, ಹೇಳಿ ಸರ್. ಸಕಲ ಜೀವರಾಶಿಗಳಿಗೂ ಜೀವಸಲಿಯಾಗಿರುವ ಮಳೆಯನ್ನು ನೀವು ಧಾರ್ಮಿಕವಾಗಿ ಹೇಗೆ ಅಂದಾಜಿಸ್ತೀರಿ?
3: ಮೈಸೂರು ಆಕಾಶವಾಣಿ ಅವ್ರಿಗೆಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದಾಗ ನಾವು ಹಿಂದೆಯಿಂದನು ಧಾರ್ಮಿಕವಾಗೇನೆ ಎಲ್ಲವೂ ನಡೀತಾ ಇವೆ. ಈಗಲೇ ಎಷ್ಟು ವ್ಯತ್ಯಾಸಗಳು ಸೈಂಟಿಫಿಕ್ ಆಗಿ ಏನೆಲ್ಲ ಬಂದಿದ್ರು, ಪಂಚಾಂಗ ಶ್ರವಣ ಮತ್ತೆ ನಕ್ಷತ್ರ ರಾಶಿ ಮಳೆ ನಕ್ಷತ್ರಗಳು ಇದನ್ನೆಲ್ಲ ಗಣನೆಯನ್ನ ತಗೊಳ್ತಾನೆ ಇದ್ದಾರೆ. ಇನ್ನೂನು ಅದನ್ನ ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ರೈತರೆಲ್ಲ. ಹಾಗೆ ಈ ನಕ್ಷತ್ರಗಳು ರಾಶಿಗಳು ಅಂತ ಇದೆಯಲ್ಲ, ಅವೆಲ್ಲ ಏನಪ್ಪ ಅಂತಂದ್ರೆ, ಭೂಮಿ ಮೇಲೆ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವನಿಗೆ ಒಂದು ನಕ್ಷತ್ರ, ಒಂದು ರಾಶಿ ಅಂತ ಬರುತ್ತೆ. ಅದು ಶಾಸ್ತ್ರದಲ್ಲಿ 27 ನಕ್ಷತ್ರ ಇದೆ, 12 ರಾಶಿ ಇದೆ. ಅದನ್ನೊಂದ್ಸತಿ ನಾನು ನಿಮ್ಗೆ ನೆನಪು ಮಾಡ್ತೇನೆ ನೋಡಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಉಬ್ಬ, ಉತ್ತರ, ಅಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ.
1: ಹಲೋ ನಮ್ಮ ಸಂಪರ್ಕದಲ್ಲಿ ಅಡಚಣೆ ಉಂಟಾಗಿದೆ.

0: ಬರಲೇಬೇಕು. ಆದ್ರಿಂದ ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ, ಜೋಬಿನಲ್ಲಿ ಹಣ ಇದ್ರೆ ಅವಳು ಧನಲಕ್ಷ್ಮಿ, ಬೆಳೆ ಲಕ್ಷ್ಮಿ, ದೀಪ ಬೆಳಗಿಸ್ತೀವಿ, ಜ್ಯೋತಿ ಲಕ್ಷ್ಮಿ, ಮತ್ತೆ ಧಾನ್ಯ ಲಕ್ಷ್ಮಿ, ಅಡವಿ ತಾಯಿ, ಎಲ್ಲ ಹೆಣ್ಣಿಗೆ ನಮ್ಮ ಧರ್ಮದಲ್ಲಿ ಸಂಪ್ರದಾಯಗಳು ಕೊಟ್ಟಿದ್ದಾರೆ. ಗಂಡು ಎಲ್ಲೋಯ್ತು ಅಂತ ಉಲ್ಲೇಖ ಮಾಡಿದ್ರೆ ಆಕಾಶ ಮೇಲೆತ್ತಿ ತಲೆ ಎತ್ತ ನೋಡಿದ್ರೆ ದೇವೇಂದ್ರಿ ಅಂತ ಹೇಳಲ್ಲ, ದೇವೇಂದ್ರ ವರುಣ ಅಂತ ಕರಿತೀವಿ. ಅಂತಹ ಮಳೆಯನ್ನ ನಾನು ಆಕಾಶವಾಣಿಗೂ ಹೋಲಿಸ್ತಿದ್ದೀನಿ. ಹೆಂಗೆ ಅಂದ್ರೆ, ಆಕಾಶ ಅಂದ್ರೆ ಮೇಲ್ಗಡೆ ಬಾಣ ಅಂತ ಹೇಳ್ತೀವಿ ಹಳ್ಳಿ ಕಡೆ, ವಾಣಿ ಅಂತಂದ್ರೆ ಸರಸ್ವತಿಯವಳು ಹೆಣ್ಣು, ಎರಡರ ಸಮ್ಮಿಲನ ಆಕಾಶವಾಣಿ. ಆದ್ರಿಂದ ಈ ಮಳೆ ನಕ್ಷತ್ರಗಳ ಬಗ್ಗೆ ನಾನೀಗ ಮಾತಾಡ್ತೇನೆ. ಈ ಯುಗಾದಿ ಹಬ್ಬ ಪ್ರಾರಂಭ ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಅಂತ ಹಿಂದೂ ಪಂಚಾಂಗದಲ್ಲಿ ಸೌರಮಾನ ರೀತಿನೂ ಲೆಕ್ಕ ಇದೆ, ಚಾಂದ್ರಮಾನ ರೀತಿ ಇದೆ. ಚಾಂದ್ರಮಾನ ರೀತಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಸೌರಮಾನ ರೀತಿ ಏನಪ್ಪಾ ಅಂದ್ರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. ಇದನ್ನ ರಾಶಿನೂ ಅಂತೀವಿ, ತಿಂಗಳೂನು ಅಂತೀವಿ. ಅದೇ ತರಾನೇ ಮಳೆ ನಕ್ಷತ್ರಗಳನ್ನು ನಾವು ಗಣನೆಗೆ ತಗೋತೀವಿ, ಜನ್ಮ ನಕ್ಷತ್ರಗಳನ್ನು ಸಹ ನಾವು ಗಣನೆಗೆ ತಗೋತೀವಿ. ಇಲ್ಲಿ ರೇವತಿ ಮಳೆ ಏನಾಗುತ್ತೆ, ಚಾಂದ್ರಮಾನ ಯುಗಾದಿ ದಿವಸ ಹಳೆ ಮಳೆ, ಅದು ಯುಗಾದಿ ಹಬ್ಬದ ದಿವಸನೇ ಹೊಸ ಮಳೆ ಹುಟ್ಟಲ್ಲ. ಯಾವಾಗ್ಲೂ ಚಾಂದ್ರಮಾನ ಯುಗಾದಿ ದಿನ ರೇವತಿ ಮಳೆ ನಡೀತಾ ಇರುತ್ತೆ. ಆ ರೇವತಿ ಮೂರು ಪಾದ ಅಥವಾ ನಾಲ್ಕು ಪಾದ ಹಿಂಗೆಲ್ಲ ಜನ ಲೆಕ್ಕ ಹೇಗ್ತಾರ ಅಂದ್ರೆ, ಮಳೆ ಶುರು ಆದಾಗ ಇದು ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ಹುಯ್ತಾ ಇದೆಯಾ ಇಲ್ವಾ ಅಂತ ಅವರು ಲೆಕ್ಕ ತಗೋತಾರೆ ರೈತರು.
1: ಇಂಥ ಮಳೆ ಎಷ್ಟನೇ ಪಾದದಲ್ಲಿ ಇದೆ ಅಂತ ಹೇಳ್ತಾರೆ.
0: ಕರೆಕ್ಟ್. ಸೌರಮಾನ ಯುಗಾದಿ ಯಾವತ್ತು ಬರುತ್ತೋ ಆ ಸೌರಮಾನ ಯುಗಾದಿಯ ವಾರನೇನೆ ಮಂತ್ರಿ ಆಗಿರ್ತಾನೆ ಈ ಪಂಚಾಂಗದ ಪ್ರಕಾರ. ಚಾಂದ್ರಮಾನ ಯುಗಾದಿಯಲ್ಲಿ ಯಾವ ವಾರ ಬರುತ್ತೋ ಚಾಂದ್ರಮಾನ ಯುಗಾದಿ ಪ್ರತಿ ವರ್ಷ ಆ ತಾನೇ ರಾಜ ಆಗಿರ್ತಾನೆ. ಇದು ಲಾಜಿಕ್, ಯಾವಾಗ್ಲೂ ಅದನ್ನ ತಿರ್ಗಾ ಪುಸ್ತಕ ತೆಗೆದು ನೋಡ್ಬೇಕಾಗಿಲ್ಲ. ಯುಗಾದಿ ಹಬ್ಬದ ದಿವಸ ರವಿ ದನ, ಸೂರ್ಯ, ಸೋಮ, ಮತ್ತೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇಷ್ಟು ಜನ ಇರ್ತಾರೆ. ಯಾವ ವಾರ ಬಂದಿರುತ್ತೆ ಚಾಂದ್ರಮಾನ ಯುಗಾದಿ ಅವನು ರಾಜ ಆಗಿರ್ತಾನೆ. ಸೌರಮಾನ ಯುಗಾದಿ ಯಾವತ್ ಬಂದಿರುತ್ತೆ ಅವನು ಮಂತ್ರಿ ಆಗಿರ್ತಾನೆ. ಯಾಕೆ ಇದನ್ನೆಲ್ಲ ಹೇಳದೆ ಅಂದ್ರೆ, ಸೌರಮಾನ ಯುಗಾದಿಯ ದಿನವೇ ಅಶ್ವಿನಿ ಮಳೆಯು ಪ್ರಾರಂಭ ಆಗೋದು. ಪ್ರತಿ ವರ್ಷನು ಅಷ್ಟೇನೆ, ಅಶ್ವಿನಿ ಮಳೆ ಪ್ರಾರಂಭ ಆಗೋದು ಸೌರಮಾನ ಯುಗಾದಿ ದಿವಸ
1: ಏಪ್ರಿಲ್ ಸಂದರ್ಭದಲ್ಲಿ.
0: ಅದು ಚಿತ್ತಿರೈ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾಕೆ ಅಂದ್ರೆ, ನಮ್ ತಮಿಳು, ಆಂಧ್ರ, ಕೇರಳ ಕಡೆ ನಾವು ಸೌತ್ ಇಂಡಿಯಾದವರು ಮೂರ್ ತರ ಗಣನೆ, ಚೈತ್ರ ವೈಶಾಖ ವೈಸಲ್ ಕರ್ನಾಟಕದಲ್ಲ ಗಣನೆ ತಗೊಂಡ್ರೆ ಸೌರಮಾನ ರೀತಿ ಮೇಷ ವೃಷಭ ಅಂದಾಗ ಅರವು ಅಂತಾರೆ. ಅರವು ಅನ್ನೋ ಭಾಷೆ ಏನು ಅಂದ್ರೆ ತಮಿಳು ಅಂತ. ಚಿತ್ತಿರೈ, ವೈಯಾಶಿ, ಆನೆ, ಆಡಿ, ಆವಣಿ, ತೆರಟಾಶಿ, ಅಲ್ಪಿಸಿ, ಕಾರ್ತಿಹೈ, ಮಾರಹಳಿ, ತೈ, ಮಾಶಿ, ಪಂಗುನಿ, ಇದು ಸಹ ಹನ್ನೆರಡು ತಿಂಗಳುಗಳು. ಅದೇ ತರ ಮೊಹರಂ, ಸಫರ್, ರಬ್ಬಿ ಲವಲ್, ರಬ್ಬಿ ಸಾನಿ, ಜಮಾದಿ ಲವಲ್, ಜಮಾದಿ ಸಾನಿ, ರಜಬ್, ಶಾಬಾನ್, ರಂಜಾನ್, ಶೌವಾಯ್, ಜಿಕಾಯ, ಜಿಲ್ಲಜ್. ಮುಸ್ಲಿಂನವರು ಅದನ್ನು ತಿಂಗಳ ಲೆಕ್ಕ ತಗೋತಾರೆ. ಹಾಗೇನೆ ಮಳೆ ಲೆಕ್ಕ ಹೇಗ್ ತಗೋತಾರೆ ಅಂದ್ರೆ, ಅಶ್ವಿನಿ ಮಳೆ ಎಷ್ಟು ಪಾದ ಇದೆ, ಕಂಡವೃಷ್ಟಿನ ಇದು ಯಾವ ಲಗ್ನದಲ್ಲಿ ಹುಟ್ಟುತ್ತೆ ಅನ್ನೋದನ್ನ ಜ್ಯೋತಿಷಿಗಳ ಹತ್ರ ತಿಳ್ಕೊತಾರೆ. ಆಮೇಲೆ ಈ ಭರಣಿ ಮಳೆ ಏನಪ್ಪಾ ಅಂದ್ರೆ, ಧರಣಿ ಎಲ್ಲ ಮಳೆ ಜೋರಾಗುತ್ತೆ. ಭರಣಿ ಮಳೆ ಹುಯ್ದ್ರೆ ಧರಣಿ ಎಲ್ಲ ಪೂರ್ತಿ ಶೀತಾಂಶ ಆಗುತ್ತೆ. ಮುಂಚೆ ಎಲ್ಲ ರೇವತಿ ಮಳೆ, ಅಶ್ವಿನಿ ಮಳೆ, ಭರಣಿ ಮಳೆನ ಭೂಮಿಗೆ ಸಂಪೂರ್ಣವಾಗಿ ನೀರು ಉಣಿಸ್ತಾ ಇತ್ತು. ಹೇಗೆ ಅಂದ್ರೆ ಅದು ಕಂಪ್ಲೀಟ್ ಕೆರೆ, ಕೊಳ್ಳಗಳು, ನದಿಗಳು ಎಲ್ಲ ತುಂಬಿ ಹರಿತಾ ಇದ್ದಿದ್ದು ನಾನೇ ನೋಡಿದ್ದೆ ಆರನೇ ತರಗತಿ, ಏಳನೇ ತರಗತಿಯಿಂದನು. ಈಗ ಯಾಕೆ ಈ ತರ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ, ಅದೆಲ್ಲ ತಮಗೆ ಗೊತ್ತಿದೆ. ಅರಣ್ಯೀಕರಣ ಇರ್ಬೋದು ಅಥವಾ ಏನೋ ಅರಣ್ಯ ನಾಶ ಇರ್ಬೋದು ಅಥವಾ ಏನೇನೋ ವ್ಯತ್ಯಾಸಗಳಾಗಿರೋದ್ರಿಂದ ಮಳೆಯಲ್ಲೂ ಸ್ವಲ್ಪ ವ್ಯತ್ಯಾಸಗಳು,
1: ಹವಾಮಾನ ವೈಪರೀತ್ಯಗಳು.
0: ಹವಾಮಾನ ವೈಪರೀತ್ಯ, ಸಮುದ್ರದಲ್ಲಿ ಏನಾದ್ರೂ ಒಂದು ಏರುಪೇರು ಆಗೋದು, ಇದೆಲ್ಲ ನಡೀತಾ ಇರುತ್ತೆ. ಹಾಗೇನೆ ಅಶ್ವಿನಿ ಆಯ್ತು, ಭರಣಿ ಆಯ್ತು. ಕೃತ್ತಿಕಾ ಮಳೆ, ಅದನ್ನ ಕುರ್ತಿಗೆ ಕುರ್ತಿಗೆ ಅಂತ ಕರೀತಾರೆ ಹಳ್ಳಿನಲ್ಲಿ. ಕುರ್ತಿಗೆ ಮಳೆ ಒಂಥರ ಕ್ಷೌರಿಕನ ಕತ್ತಿಯ ತರ ಇದೆ ಅದು. ಆಕಾಶದಲ್ಲಿ ಕ್ಷೌರಿಕನ ಕತ್ತಿಯ ಆಕಾರದಲ್ಲಿ ನಕ್ಷತ್ರ ಕಾಣುತ್ತೆ ಅದು. ಅದು ಆ ಒಂದು ನಕ್ಷತ್ರ ಬಹಳ ಚೆನ್ನಾಗಿ ಮಳೆನ ಕೊಡುತ್ತೆ. ಅದು ಬಿತ್ತನೆ ಬೀಜ ಹಾಕೋದು ರೈತನಿಗೆ ಮುಂದಿನ ಜೀವ ಅಂದ್ರೆ, ಅವನಿಗೆ ಮತ್ತೆ ಬೆಳೆ ಹಾಕೋದಕ್ಕೆ ಅದು ಬೇಕು. ಆ ಕೃತಿಕಾ ಮಳೆ ಹತ್ತಿ ಬೀಜ ಹಾಕೋದಾಗ್ಲಿ, ರಾಗಿ ಬಿತ್ತೋದಾಗ್ಲಿ, ಎಲ್ಲವನ್ನು ಮಾಡ್ತಾರೆ. ಅಶ್ವಿನಿ, ಭರಣಿ.

0: ಚಿಕ್ಕ. ರೋಹಿಣಿ ಮಳೆ ಜೋರು ಬರ್ತಾ ಬರ್ತಾ ರಭಸ ಜಾಸ್ತಿ ಆಗುತ್ತೆ ಮಳೆ. ಆ ರೋಹಿಣಿ ಮಳೆ ಏನಾದ್ರೂ ಇದ್ದಕ್ಕಿದ್ದಂಗೆ ಉಯ್ದು ಬಿಟ್ರೆ ಓಣಿನೇ ಕೊಚ್ಕೊಂಡು ಹೋಗುತ್ತೆ ಅಂತ,
1: ಓಣಿ ಉಬ್ಬ ಎಲ್ಲ ಒಂದ್ ಮಾಡ್ಬಿಡುತ್ತೆ ಅಂತ ಹೇಳೋರು.
0: ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಏನು ಬಹಳ ರಭಸವಾಗಿ ಬಿದ್ಬಿಟ್ಟು ಮಣ್ಣು ಸವೆತ ಇರೋ ಗೊಬ್ಬರ ಗೋಡು ಎಲ್ಲಾನು ಕೊಚ್ಕೊಂಡೆ ಹೊಟ್ಟೋಗುತ್ತೆ. ರೋಣಿ ಮಳೆ, ರೋಣಿ ರೋಣಿ ಅಂತ ಕರೀತಾರೆ ಅಲ್ಲಿ, ರೋಹಿಣಿ ಅದು ರೋಹಿಣಿ, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ. ಮೃಗಶಿರ ಮಳೆ ಅಂತ ಒಂದಿದೆ ಅದಾದ್ಮೇಲೆ, ಆ ಮೃಗಶಿರ ಮಳೆಯನ್ನ ಮುಗುಟರ್ಲು ಅಂತ ಹಳ್ಳಿನಲ್ಲಿ ಕರೆಯೋದು. ಆ ಮುಗುಟರ್ಲು ಮಳೆಗೆ ಸ್ವಲ್ಪ ದೀವ ಎಲ್ಲ ಈ ಕೆರೆಗಳೆಲ್ಲ ನೀರ್ ಬಂದಿರುತ್ತೆ, ಆ ಕಪ್ಪೆಗಳೆಲ್ಲ ಕೂಗ್ತಾ ಇರುತ್ತೆ ಜಾಸ್ತಿ ಮುಗುಟರ್ಲು ಮಳೆ. ಆ ಮುಗುಟರ್ಲು ಮಳೆ ಸ್ವಲ್ಪ ರಭಸಾನು ಜೋರಾಗಿರುತ್ತೆ. ಮೃಗಶಿರ ಮಳೆ, ಮೃಗಶಿರ ಆದ್ಮೇಲೆ ಆರಿದ್ರ ಮಳೆ, ಆದ್ರಿ ಮಳೆ. ಅದಕ್ಕೊಂದು ಗಾದೆ ಮಾತಿದೆ, ಆದ್ರಿ ಮಳೆ ಹೋದ್ರೆ ಪೂರ್ತಿ ಬಡತನ ಎಲ್ಲ ಇರಲ್ಲ, ಎಲ್ಲವೂ ಸಮೃದ್ಧಿ ಆಗುತ್ತೆ. ಅರೋಡೆ ಅಂತ ಆರಿದ್ರ ಮಳೆಗೆ ಅರೋಡೆ ಅಂತ. ಅರೋಡೆ ಅಂದ್ರೆ ಏನು, ಈ ರಾಗಿ ಬಿತ್ತಿದ್ರೆ ಹತ್ತಿ ಬಿತ್ತಿದ್ರೆ ಅಂದ್ರೆ ಅದು ಹೂವಾಗಿ ಒಡೆ ಬರೋ ಅಂತ ಸಮಯ ಅಂತ ಹೇಳುತ್ತದೆ ಆರಿದ್ರ ಮಳೆ. ಆರಿದ್ರೆ ಮಳೆಗೆ ಅರೋಡೆ ಅಂತ ಕರೀತಾರೆ. ಅಂದ್ರೆ ಆಗ್ತಾನೆ ರಾಗಿ ತೆನೆ ಚಿಕ್ಕದಾಗಿ ಬರಂದಿರುತ್ತೆ ಅದು ಆರಿದ್ರ ಮಳೆ. ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ. ಇವೆರಡು ಮಳೆನ ನಮ್ಮ ಹಳ್ಳಿ ಕಡೆ ಏನ್ ಮಾಡ್ತಾರೆ, ಇದು ಕಗಟೆ ಅಂತ ಕರೀತಾರೆ. ಕಗಟೆ ಮಳೆಗೆ ವಿಶೇಷತೆ ಏನಿದೆ ಜ್ಯೋತಿಷ್ಯದಲ್ಲಿ, ಆ ಕಗಟೆ ಮಳೆ ಬಂದಾಗ ಹೊಸದಾಗ ಮದುವೆ ಆಗಿರೋ ಅಳಿಯ ಹೆಂಡತಿನ ತವ್ರ ಮನೆಗೆ ಕಳಿಸ್ಬಿಡ್ತಾನ, ಅಂದ್ರೆ ತಾಯಿ ಮನೆಗೆ ಬಂದ್ಬಿಡ್ತಾಳೆ. ಹೊಸ ಮದುವೆ ಜೋಡಿ ಆಗಿರ್ತಾರಲ್ಲ ಅವರು, ಹಳೆ ಜೋಡಿ ಅಲ್ಲ, ಹೊಸದಾಗ ಮದುವೆ ಆಗಿರುವಂತವ್ರು ಅಳಿಗುಳಿ ಅಂತಾರೆ. ಅಳಿಗುಳಿಗೆ ಕಳಿಸ್ತಿದೀವಿ, ಅಳಿಯ ಬರ್ತಾರೆ. ಆಮೇಲೆ ಇನ್ನೇನ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಅಳಿಯನ್ಗೆ ಛತ್ರಿ ಅಂತೆ ಇನ್ನೇನೇನೋ ಉಡುಗೊರೆಗಳೆಲ್ಲ ಕೊಟ್ಟು ಅವನ್ಗೆ ಊಟ ಎಲ್ಲ ಚೆನ್ನಾಗ್ ಹಾಕಿ ಮತ್ತೆ ಹೆಣ್ಣನ್ನ ಕಳಿಸೋದು. ಅದಕ್ಕೇನಾಗುತ್ತೆ ಈ ಪುನರ್ವಸು ಮಳೆ, ಸೋನೆ ಮಳೆ ಇದು. ಸುಮ್ಮನೆ ಅಂದ್ರ ಉಯ್ತಾನೆ ಇರುತ್ತೆ ಕಣ್ಮುಚ್ಕೊಂಡು, ಎಲ್ಲ ಚೀಲ ಏನು ಬಟ್ಟೆ ಒಣಗಿದ್ರೆ ಬಟ್ಟೆ ಒಣಗಲ್ಲ ಏನು ಒಂಥರ ತುಂಬಾನೆ ಗ್ಲಿಡರಿಂಗ್. ಅದಲ್ದೆ ನಮ್ಮ ಕಬಿನಿ ಡ್ಯಾಮ್ ಕಡೆ ನಾನಿರೋದು, ಕೇರಳಿಂದ ಬಂದ್ಬಿಡುತ್ತೆ ಅದು ತುಂಬಾನೇ ಸೋನೆ ಮಳೆ. ಡ್ಯಾಮ್ಗೆ ನೀರ್ ತುಂಬೋದೇ ಆವಾಗ ನೋಡಿ, ಜೂನ್ ಜುಲೈ, ಜುಲೈ ಎಂಡ್ಗೆ, ಜೂನ್ ಜುಲೈಗೆ ಕಬಿನಿ ಡ್ಯಾಮ್ ತುಂಬುತ್ತೆ ನಮ್ಮ ಲೆಕ್ಕ. ನಾನು ಡೈರಿ ಮೇಂಟೈನ್ ಮಾಡ್ತೀನಲ್ಲ ಅದ್ರ ಪ್ರಕಾರ.
1: ಭಾಸ್ಕರ್ ಅವರೇ,
0: ಈಗ ಕಡಿಮೆ ಬರದಾಗ್ಬಿಟ್ಟಿದೆ ಡ್ಯಾಮ್.
1: ಭಾಸ್ಕರ್ ಅವರೇ,
0: ಬರ್ತಾನೆ ಇದೆ ಮಳೆ, ಖಂಡ ವೃಷ್ಟಿ ಅಂತ.
1: ಭಾಸ್ಕರ್ ಅವರೇ,
0: ಖಂಡ ವೃಷ್ಟಿ ಅಂದ್ರೇನು ಅಂದ್ರೆ ಇಲ್ಲಿ ಉಯ್ಯುತ್ತೆ, ನೀವು ಯಾದವಗಿರಿಗೆ ಉಯ್ಯುತ್ತೆ, ತಿರ್ಗಾನು ಅಲ್ಲಿ ವಿಜಯನಗರಕ್ಕೆ ಮಳೆನೇ ಇಲ್ಲ.
1: ಭಾಸ್ಕರ್ ಅವರೇ,
0: ವಿಜಯನಗರಕ್ಕೆ ಉಯ್ಯುತ್ತೆ.
1: ಭಾಸ್ಕರ್ ಅವರೇ, ಈಗ 27 ನಕ್ಷತ್ರಗಳನ್ನು ಕೂಡ ಪೂರ್ತಿಯಾಗಿ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಮಯದ ಅಭಾವ ಇದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಇನ್ನು ಒಂದೂವರೆ ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ, ದಯಮಾಡಿ ಸಂಕ್ಷಿಪ್ತವಾಗಿ ಹೇಳ್ಬಿಡಿ.
0: ಖಂಡಿತ ಪುನರ್ವಸು ಪುಷ್ಯ ಕಗಟೆ ಮಳೆ, ಅಳಿಯೋ ಕಗಟೆ, ಇಡಿಯೋ ಕಗಟೆ. ಇಡಿಯೋ ಕಗಟೆ ಆದ್ಮೇಲೆ ಅಳಿಯೋ ಕಗಟೆ, ಅಳಿಯ ಬರ್ತಾನೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಪುನರ್ವಸು ಪುಷ್ಯ. ಆಶ್ಲೇಷ ಮಳೆಗೆ ಮೀನು ಮರಿ ಹಾಕೋ ಮಳೆ, ಅದು ಸುಸಲ್ ಬೆಟ್ಟ ಹತ್ತಂತೆ ಮೀನುಗಳು. ಎಲ್ಲಿಂದ ಮಳೆ ನೀರು ಬರ್ತಾ ಇರುತ್ತೆ ಅವು ಹೊಸ ಜಾಗಕ್ಕೆ ಪ್ರವೇಶ ಮಾಡಿ ಮೀನ್ ಮೊಟ್ಟೆ ಇಡುತ್ತೆ, ಮೀನೆಲ್ಲ ವಂಶಾಭಿವೃದ್ಧಿ ಮಾಡ್ಕೊಳುತ್ತೆ. ಅಷ್ಟೇ ಮಳೆ, ಆಶ್ಲೇಷ ಮಳೆ ಆಶ್ಲೇಷ ಪುನರ್ವಸು ಪುಷ್ಯ ಆಶ್ಲೇಷ. ಮಕ, ಮಕ ಮಳೆ ಕೊಡಗಿನಲ್ಲಿ ಹಬ್ಬ ಮಾಡ್ತಾರೆ, ಮಕ್ಕೆ ಹಬ್ಬ ಮಾಡ್ತಾರೆ, ಅದು ಚೆನ್ನಾಗಿ ಉಯ್ಯುತ್ತೆ. ಮಕ್ಕೆ ಪುಬ್ಬೆ ಮಳೆ ಉಯ್ದ್ರೆ ಗುಬ್ಬಿ ತಲೆನೂ ಒದ್ದೆ ಆಗಲ್ಲ, ಉಯ್ದು ಬಿಟ್ರೆ ಜೋರಾಗಿ ಬೇಲಿನೇ ಕೊಚ್ಕೊಂಡು ಹೋಗುತ್ತೆ ಅದನ್ನು. ಪುಬ್ಬೆ ಮಳೆ ಪುನರ್ವಸ ಅದಾಯ್ತಲ್ಲ, ಪುಬ್ಬೆ ಮಕ್ಕೆ ಪುಬ್ಬೆ ಉತ್ತರೆ ಹಸ್ತ, ರೈತನಿಗೆ ಭಾಷೆ ಕೊಟ್ಟ ಮಳೆ ಅಂತ ಹೇಳ್ತಾರೆ ಹಸ್ತ
1: ಅಂದ್ರೆ ಮಿಸ್ ಮಾಡಲ್ಲ ಅಂತ. ಮಿಸ್ ಮಾಡಲ್ಲ,
0: ಮಿಸ್ ಮಾಡಲ್ಲ. ಚಿಟ್ಟೆ ಮಳೆ, ಚಿಟ್ಟೆ ಕುರುಡು ಚಿಟ್ಟೆ ಅಂತ ರಾತ್ರಿ ಎಲ್ಲ ಉಯ್ತಂತೆ ಅದು. ಚಿಟ್ಟೆ ಮಳೆಗೆ ಹುಳುಗಳೆಲ್ಲ ಬರುತ್ತೆ ಮನೆಯಲ್ಲಿ, ಬೆಳಕಿಗೆ ಹುಳುಗಳೆಲ್ಲ ಅವಳಿ ಮಾಡ್ತಾ ಇರುತ್ತೆ ಚಿಟ್ಟೆ ಮಳೆಗೆ. ಚಿಟ್ಟೆ ಸ್ವಾತಿ, ಆಮೇಲೆ ವಿಶಾಖ, ಅನುರಾಧ. ಅನುರಾಧಾಗೆ ಚಳಿ ಜಾಸ್ತಿ, ಆನ್ಗಂಪ್ಲು ಆನೆನೆ ನಡಗಿಸ್ಬಿಡುತ್ತಂತೆ ಆ ಮಳೆ. ಆನೆ ಹಿಂಗೆ ಮೈ ಶರೀರ ನಡಗೋಕ್ ಶುರು ಆಗ್ಬಿಡುತ್ತೆ ಅಂತ ಮಳೆ ಅದು, ಆನ್ಗಂಪ್ಲು ಅಂತಾರೆ ಅನುರಾಧ ಮಳೆ.
1: ಆಗ್ಲಿ ಭಾಸ್ಕರ್ ಅವರೇ, ಸಮಯ ಮುಗಿತಾ ಇದೆ, ಹಾಗಾಗಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋಣ.
0: ಈ ಮಳೆ ಚೆನ್ನಾಗಿ ನಡೀಲಿ, ಪ್ರತಿಯೊಂದು ಭೂಮಿಗೂ ಮಳೆ ಬೀಳಲಿ
1: ಅಂತ
0: ಮಾಡೋಣ, ಎಲ್ರಿಗೂ ಒಳ್ಳೇದಾಗ್ಲಿ.
1: ನಮಸ್ಕಾರ.
0: ಸರ್ವಜೀವಿನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
1: ನಮಸ್ಕಾರ ಶ್ರೋತೃಗಳೇ, ಕೇಳಿದ್ರಲ್ಲ ಮಳೆಯ ಒಂದು ವಿವರ ಹೇಗಿತ್ತು ಅಂತ. ಧಾರ್ಮಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರಬಹುದು, ಮಳೆ ಮಾತ್ರ ಬಹಳ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಜೀವನದಲ್ಲಿ. ಹಾಗಾಗಿ ಸಾಧ್ಯ ಆದಷ್ಟು ಮಳೆಯ ನೀರನ್ನು ಸಂರಕ್ಷಣೆ ಮಾಡಿ ಮಳೆ ಕೊಯ್ಲು ಮಾಡಿಕೊಂಡು ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ದಿನಗಳಿಗೆ ಉಪಯೋಗಿಸಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ನೈರುತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನು ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30 ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
3: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
4: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗೆ ಹೋಗೋಣ?
5: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
4: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
6: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5 ಹೊರಟ್ಬಿಡ್ಬೇಕು ಆಯ್ತಾ?
7: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
3: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
4: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
5: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
4: ಇಲ್ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
6: ಹಾ ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
7: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
3: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದ್ ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ?
4: ಹೂ, ಇಲ್ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
5: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆದಿದೆ ನೋಡಿ.
4: ಈ ಭೂತಾಯಿ ವರ್ಣನೆ ಇರೋ ನಮ್ ಎಚ್ ಆರ್ ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು! ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡುತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ, ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಆ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ

0: ಆ ನೀರು ಕಲುಷಿತವಾಗುತ್ತೆ.
1: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
2: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
3: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡ್ಬೇಕು.
4: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
0: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡೂ ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
5: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂಥ ಸರಳ ಮತ್ತು ಪ್ರಮುಖ ವಿಧಾನಗಳನ್ನು ನಾ ಹೇಳ್ತೀನಿ, ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನು ಸದಾ ಬಿಡಬಾರ್ದು. ಮತ್ತು ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನು ತಕ್ಷಣ ರಿಪೇರಿ ಮಾಡೋದು.
1: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
2: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
4: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
0: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
5: ಹಾಗೆ ನೀರಿನ ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
1: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ನೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನು ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನು ಬೇರೆ ಬೇರೆ ರೂಪದಲ್ಲೂ, ಅಂದರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ದಲು, ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ, ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ಟರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಸುನೀತಾ ಹೆರಮೆಟ್ ಅವರಿಂದ ಭಕ್ತಿಗೀತೆಗಳು, 12:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತರಾದ ಗುರುಪ್ರಸಾದ್ ತುಂಬಸೋಗೆ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸಿಂಚನ ಅವರಿಂದ ಭಾವಗೀತೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಪಾದುಕಾ ಪಟ್ಟಾಭಿಷೇಕ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಗಂಟೆಗೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮಿದುಳಿನ ಗೆಡ್ಡೆಗಳು, ಕಾರಣ, ಗುಣಲಕ್ಷಣಗಳು, ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳು ಈ ಕುರಿತು ಮಾತನಾಡುತ್ತಾರೆ ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಗುನಾಲ್ ವಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹೈಬ್ರಿಡ್ ಭತ್ತದ ಬೇಸಾಯ, ಈ ಕುರಿತು ಮಂಡ್ಯದ ವಿಸಿ ಫೋರಂ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯೋಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ. 8:30 ರಂಗಗೀತೆಗಳನ್ನು ಕೇಳುವಿರಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆರ್ಥಿಕ ವಿಕಾಸ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅಯನೂ ಬೇಕು, ವಿಟಮಿನ್ B12 ಬೇಕು, ಫೋಲಿಕ್ ಆಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು FM 100.6 ಸಮಯವಾಗಿದೆ. 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಸುನೀತಾ ಹಿರಮೆಟ್ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಪುರಂದರದಾಸರ ಕೃತಿ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ

ಕಾರ್ಯಕ್ರಮದ ಕಡೆಯದಾಗಿ ಮತ್ತೊಂದು ಪುರಂದರದಾಸರ ರಚನೆ. ಧನು ಮುರಿದ ಶ್ರೀರಾಮ ಶೌರ್ಯವನೇ ತಾತೋರಿ, ಜನಕನ ಅರಮನೆಯಲ್ಲಿ ಜಾನಕಿಯ ಮನಸೆಳೆದು.

0: ಇದುವರೆಗೆ ಸುನೀತಾ ಹಿರಮೆಠ್ ಅವರಿಂದ ಪುರಂದರದಾಸರ ಕೃತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 12:45. ಈಗ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೈನ್.
1: ರಾತ್ರಿ ಸೊಂಟ ತಬ್ಬಲು ಬಂದ ಜಯಂತನನ್ನು ಕೋಪದಿಂದ ಜಾಡಿಸಿ ಬಿಕ್ಕಳಿಸುತ್ತಾ ಮಲಗಿದ್ದ ದೀಪಾಳಿಗೆ ಎಷ್ಟು ಹೊತ್ತಿಗೆ ನಿದ್ರೆ ಬಂದಿತೋ ತಿಳಿಯದೆ ಈಗ ದಡಾರನೆ ಎದ್ದು ಗಡಿಯಾರ ನೋಡಿದರೆ 8:00. ಜಯಂತ ಎದ್ದು ಅದಾಗಲೇ ಕೆಲಸಕ್ಕೆ ಹೊಂಟು ಬಿಟ್ಟಿದ್ದ. ಈ ಜಯಂತ ಯಾವಾಗಲೂ ಹೀಗೆಯೇ ಬೇಗ ಎದ್ದು ತಿಂಡಿ ಮಾಡಿಕೊಟ್ಟರೆ ತೃಪ್ತಿಯಿಂದ ತಿಂದು ಊಟದ ಡುಬ್ಬಿಯನ್ನೂ ಕೊಂಡೊಯ್ಯುತ್ತಾನೆ. ಸ್ವಲ್ಪ ಮುನಿಸೇನಾದರೂ ಆಯಿತೋ ಅವನ ಪಾಡಿಗೆ ಅವನು ಎದ್ದು ತಿಂಡಿ ರೆಡಿ ಮಾಡಿಕೊಂಡು ತಿಂದು ಹೊರಟು ಬಿಡುತ್ತಾನೆ. ಹೊರಗಡೆ ಸ್ಕೂಲು ವ್ಯಾಲಿನ ಹಾರನು, ಪಕ್ಕದ ಮನೆ ಲಲಿತಳ ಅವಳಿ ಮಕ್ಕಳು ಫ್ರಿಲ್ ಒದ್ದುಕೊಂಡು ಸ್ಕೂಲಿಗೆ ಹೊರಡೋದನ್ನು ನೋಡಿದರೆ ಸಾಕು ದೀಪಿಕಳ ಕರುಳು ಚುರುಕೆನ್ನುತ್ತದೆ. ಮದುವೆಯಾಗಿ 1.5 ವರ್ಷವಾದರೂ ಫಲ ಧರಿಸಲಿಲ್ಲ. ಡಾಕ್ಟರ್ ಬಳಿ ವಿಚಾರಿಸುವ ನಡೀರಿ ಎಂದರೆ ಜಯಂತ್ ಈಗ್ಯಾವ ವಯಸ್ಸಾಯಿತು, ಆಗ್ತವೆ ಮಕ್ಕಳು ಎಂದು ಗದರಿಸಿ ಸುಮ್ಮನಾಗಿ ಬಿಡುತ್ತಿದ್ದ. ಎಲ್ಲ ತಾಯಂದಿರು ಮಕ್ಕಳಿಗೆ ತಿಂಡಿ ತಿನ್ನಿಸಿ ಬಟ್ಟೆ ಹಾಕಿ ಕೈಲಿ ಬ್ಯಾಗ್ ಹಿಡಿದು ಗೇಟಿನಿಂದ ಆಚೆ ಬಂದು ಮಕ್ಕಳನ್ನು ಮುದ್ದುಗೆರೆಯುತ್ತಾ ಸ್ಕೂಲು ಬಸ್ಸಿಗಾಗಿ ಕಾಯುತ್ತಿದ್ದರೆ ತಾನು ತನ್ನದೇ ಕನಸಿನ ಲೋಕಕ್ಕೆ ಹೋಗುಬಿಡುತ್ತಿದ್ದ ದೀಪಿಕಾಳಿಗೆ ಇವತ್ತು ಬೆಳ್ಳಂಬೆಳಗೆಯೇ ತಲೆ ಹಿಡಿದುಕೊಂಡು ಬಿಟ್ಟಿತ್ತು. ಬಿಸಿ ಬಿಸಿ ಕಾಫಿ ಇಟ್ಟುಕೊಂಡು ದೊಡ್ಡ ಲೋಟದ ತುಂಬ ಗುಟುಕರಿಸಿದವಳಿಗೆ ತಲೆನೋವು ಮತ್ತಷ್ಟು ಜೋರಾಗಿ ರಾತ್ರಿ ನಡೆಸಿದ ಮಾತುಕತೆಯೇ ತಲೆ ತಿನ್ನತೊಡಗಿತ್ತು. ಅದರಿಂದ ಹೊರಬರುವ ಏನೇ ಯೋಚನೆಗಳು ಮಾಡಿದರೂ ಎಲ್ಲ ಯೋಚನೆಗಳು ಒಂದಕ್ಕೊಂದು ತಾಳೆ ಹಾಕಿಕೊಂಡು ಮತ್ತದೇ ಮಾತುಕತೆಯ ಸುತ್ತ ಗಿರಿಕಿ ಹೊಡೆಯುತ್ತಿದ್ದವು. ಹೀಗಾಗಿ ಯೋಚನೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಬಿಟ್ಟು ಅದರ ಕುರಿತೇ ಯೋಚಿಸಲು ಶುರು ಮಾಡಿದಳು. ಹಾಗೆ ನೋಡಿದರೆ ಜಯಂತನನ್ನು ತಾನು ಪ್ರೀತಿಸಿ ಮದುವೆಯಾದುದಲ್ಲ, ತಾನು ಪ್ರೀತಿಸಿದ್ದು ತನ್ನದೇ ಊರಿನ ಕೆಳಗಿನ ಕೆರೆಯ ಓದಿನಲ್ಲಿ ಅಸಾಧ್ಯ ಬುದ್ಧಿವಂತನಾಗಿದ್ದ ಪ್ರೀತಂನನ್ನ. ಅವನನ್ನೇ ಮದುವೆಯಾಗಿದ್ದರೆ ಇವತ್ತು ನನಗಿಂತ ದುರ್ಗತಿ ಬರುತ್ತಿರಲಿಲ್ಲವೇನೋ. ಅವನು ಕೆಳಜಾತಿಯವನು, ನಮ್ಮ ಅಂತಸ್ತಿಗೆ ಸರಿಹೊಂದುವುದಿಲ್ಲ. ಅವನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆಂದು ಹಠ ಹಿಡಿದರೆ ನೇಣು ಹಾಕಿಕೊಂಡು ಸಾಯುತ್ತೇವೆ ಅಂತ ಅಪ್ಪ ಅಮ್ಮ ಹೆದರಿಸಿ ಬ್ಲ್ಯಾಕ್ಮೇಲು ಮಾಡಿ ದೂರದ ನೆಂಟರದ ಈ ಜಯಂತನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಸಾಫ್ಟ್ವೇರು ಕಂಪನಿಯಲ್ಲಿ ಕೆಲಸ, ಕೈ ತುಂಬ ಸಂಬಳ, ಓಡಾಡೋಕೆ ಕಾರು, ಇರೋಕೆ ಅರಮನೆಯಂಥ ಬಂಗಲೆ, ಹೇಳಿಕೊಳ್ಳೋಕೆ ಮಾತ್ರ ಸ್ವರ್ಗ. ಪ್ರೀತಂ ಓದಿದ್ದೂ ಇಂಜಿನಿಯರಿಂಗ್ ತಾನೆ, ಅವನೂ ಜಯಂತ್ಗಿಂತ ಹೆಚ್ಚಿನ ಸಂಬಳವನ್ನೇ ತರುತ್ತಿರುತ್ತಾನೆ. ಇವನಿಗಿಂತಲೂ ಬುದ್ಧಿವಂತ, ಅವನನ್ನು ಮದುವೆಯಾಗಿದ್ದರೂ ಚೆನ್ನಾಗಿರಬಹುದಿತ್ತಲ್ಲವೇ. ಈ ಕಾಲದಲ್ಲೂ ಜಾತಿ ಗೀತಿ ಅಂತ ಸಾಯುತ್ತಾವಲ್ಲ ಈ ದೊಡ್ಡವರು, ದೀಪಿಕಾಳಿಗೆ ಖೇದವೆನಿಸಿತು. ಬೆಳಗ್ಗಿಂದ ಒಂದೇ ಸಮನೆ ಪ್ರೀತಂ ನೆನಪಿಗೆ ಬಂದು ಕಾಡಿಸುತ್ತಿದ್ದ. ಎಲ್ಲಿರುವನೋ ಹೇಗಿರುವನೋ, ತಾನು ಹೀಗೆ ಯೋಚಿಸುತ್ತಿರುವುದು ತಪ್ಪೆನಿಸಿದರೂ ಅದರಲ್ಲಿ ತಪ್ಪೇನಿದೆ? ಈ ಜಯಂತ್ ಆಡಿ ಹೋದ ಮಾತುಗಳಿಗೆ ಹೋಲಿಸಿಕೊಂಡರೆ ಅವನು 100 ಪಾಲು ಮೇಲು. ಯಾವತ್ತೂ ಬೇರೆಯವರ ಎದುರು ಬಿಟ್ಟುಕೊಡುತ್ತಿರಲಿಲ್ಲ ನನ್ನನ್ನು. ನನ್ನಿಂದಾಗಿ ಪಾಪ ಯಾವಾಗಲೂ ಅವನೇ ನೋವುಣ್ಣುತ್ತಿದ್ದ. ಯಾರಾದರೂ ನನ್ನನ್ನು ಈ ಅಳಿಸಿದರೆ ಅವರ ಕತೆ ಅಷ್ಟೇ. ಎಲ್ಲಿಯ ಪ್ರೀತಂ, ಎಲ್ಲಿಯ

ಸಂಬಂಧದ ಬೆಲೆ ಗೊತ್ತಿಲ್ಲದ ಮೂಢ ಮನುಷ್ಯ ಸಂಬಂಧವನ್ನು ವಸ್ತುಗಳಿಗೆ ಹೋಲಿಸುತ್ತಾನೆ. ಕತ್ತೆ ದುಡಿದಂತೆ ದುಡಿಯುವ ದುಡ್ಡು ಶೋಕಿಯಷ್ಟೇ ಗೊತ್ತಿರುವ ಈ ಕಾರ್ಪೊರೇಟ್ ಮಂದಿಗೆ ನಮ್ಮಂಥ ಹಳ್ಳಿಲಿ ಹುಟ್ಟಿ ಬೆಳೆದವರ ಭಾವನೆಗಳು ಹೇಗೆ ಅರ್ಥವಾಗಬೇಕು? ಇವನಿಗಿಂತ ಸಂಸಾರ ಸಾಗಿಸಲು ಹೆಂಡತಿಯರನ್ನು ಸೂಳೆಯರಾಗಿ ಮಾಡುವ ಗಂಡಸರೇ ಎಷ್ಟೋ ಪಾಲು ಮೇಲು. ಅವರದ್ದು ಹೊಟ್ಟೆಪಾಡು, ಇವರದ್ದು ತಿರುಪೆ ಶೋಕಿ. ಹೆಂಡತಿಯನ್ನು ಹೀಗೆ ಚೇಂಜ್ ಮಾಡಿಕೊಳ್ಳುವುದು ಈ ವಲಯದಲ್ಲಿ ಅವರಿಗೆ ಕಾಮನ್ನಂತೆ. ಅದೂ ಅಲ್ಲದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬೇರೆಯವರ ಬಳಿ ಮಲಗಿದರೆ ಬೇಗ ಮಕ್ಕಳಾಗುತ್ತವಂತೆ. ಅಂದರೆ ಇವನಿಗೆ ಮಕ್ಕಳುಡ್ಡಿಸುವ ಗಂಡಸ್ಥನ ಇಲ್ಲ ಎಂಬುದನ್ನು ಹೀಗೆ ಒಪ್ಪಿಕೊಳ್ಳುತ್ತಿದ್ದಾನೆ ಅಂತಾಯಿತು. ಥೂ, ಅನಿಷ್ಟ ಗಂಡು ಜಾತಿ. ಒಪ್ಪಿದರೆ ಸುಖವಾಗಿ ನೋಡಿಕೊಳ್ಳುತ್ತಾನಂತೆ, ಇಲ್ಲದಿದ್ದರೆ ಡೈವರ್ಸ್ ನೀಡುತ್ತಾನಂತೆ. ಸಾರ್ಥಕವಾಯಿತು ಬದುಕು. ಇಂಥ ಮಹಾನ್ ಗಂಡಸರನ್ನು ಕಟ್ಟಿಕೊಳ್ಳುವ ಹೆಣ್ಣು ಮಕ್ಕಳದು. ತಲೆ ಸಿಡಿಯತೊಡಗಿತು. ತಿಂಡಿ ತಿನ್ನದೆ ಹಾಗೇ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದವಳಿಗೆ ಗಂಟೆ 11 ಹೊಡೆದದ್ದು ಕೇಳಿ ಎದೆ ಡವಾಗುಟ್ಟತೊಡಗಿತು. ಇಷ್ಟು ದಿನ ಎಷ್ಟು ಬೇಗ ಸಂಜೆಯಾಗುವುದೋ ಎಂದು ಕಾತರದಿಂದ ಕಾಯುತ್ತಿದ್ದವಳಿಗೆ ಇಷ್ಟು ಬೇಗ ಕಾಲ ಓಡತೊಡಗಿದುದು ನೋಡಿ ದಿಗಿಲು ಬಿಡಿದಂತಾಯಿತು. ಸಂಜೆ ಆಗುವ ಅನಾಹುತವನ್ನು ನೆನೆದು ಓಡಿಬಿಡಲೆ ತವರಿಗೆ ಎನ್ನಿಸಿತಾದರೂ ಈಗ ತಾನೇ ಓದುತ್ತಿರುವ ತಮ್ಮ, ಹೊಲದಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುವ ಅಪ್ಪನ ಬಡತನ ನೆನೆದು ಸಂಕಟಕ್ಕಿಟ್ಟುಕೊಂಡಿತು. ಈ ಗಂಡಸರ ಜಾತಿಯೇ ಇಷ್ಟು. ಹೆಂಡತಿಯ ತವರು ಮನೆಗೆ ಅಷ್ಟೋ ಇಷ್ಟೋ ಸಹಾಯ ಮಾಡಿ ಗ್ರೇಟು ಅನ್ನಿಸಿಕೊಂಡು ಬಿಡುತ್ತಾರೆ. ನಾವೋ ಅವರು ತವರಿಗೆ ಕೊಟ್ಟ 4 ಕಾಸಿನ ಎಂಜಲ ಋಣಕ್ಕೆ ನಾಯಿಗಿಂತ ಒಂದು ಕೈ ಮೇಲಾಗಿ ನಿಯತ್ತಿನ ದಾಸಿಯಾಗಿ ಬಿಟ್ಟಿರುತ್ತೇವೆ. ಒಂದು ಒಳ್ಳೆಯ ನಿರ್ಧಾರವನ್ನೂ ತೆಗೆದುಕೊಳ್ಳಲಾಗುವುದಿಲ್ಲ. ಹಿಂಸೆ ಎನ್ನಿಸಿತು. ನೋಡಿಯೇ ಬಿಡುವ, ನಾನೋ ಅವರೋ ಅದ್ಯಾವ ಗಂಡಸು ಇವತ್ತು ಸೆರೆಗಳೆಯುತ್ತಾನೆ ನೋಡೇ ಬಿಡುತ್ತೇನೆ. ನನ್ನನ್ನಿರಲಿ, ಇನ್ಯಾವ ಹೆಂಗಸನ್ನೂ ಬಯಸಬಾರದು, ಹಾಗೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಏನು ಮಾಡಬಹುದೆಂದು ಅದಾಗಲೇ 4-5 ಪ್ಲಾನುಗಳನ್ನು ಮಾಡಿಕೊಂಡಿದ್ದಳು ದೀಪಿಕಾ. ಒಂದು ಉಪಾಯ ಫಲಿಸದಿದ್ದರೆ ಮತ್ತೊಂದು ಪ್ಲಾನು ಮಾಡುವುದೆಂದು ಯೋಜನೆಗಳನ್ನು ಸರಿ ಮಾಡಿಟ್ಟುಕೊಂಡಿದ್ದಳು. ಈ ಮನುಷ್ಯ ನನಗೆ ಡಿವೋರ್ಸ್ ನೀಡಿ ಮತ್ತೊಬ್ಬಳನ್ನು ಕಟ್ಟಿಕೊಂಡರೂ ಇದೇ ಕೆಲಸ ತಾನೇ ಮಾಡುವುದು. ನಾನೇ ಎಷ್ಟು ಪರಿಪರಿಯಾಗಿ ತಿಳಿ ಹೇಳಿದರೂ ಒಪ್ಪದ ಗಂಡಸು ಮತ್ತೊಬ್ಬಳ ಮಾತು ಕೇಳುವನೇ? ಓಹಂ, ಸಾಧ್ಯವಿಲ್ಲ. ಇವತ್ತು ಹೇಗಾದರೂ ಮಾಡಿ ಇವನಿಗೆ ಮಾತ್ರವಲ್ಲ ಇವನ ಜೊತೆ ಇರುವ ಆ ಕಂತ್ರಿ ನಾಯಿಗಳಿಗೂ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡಳು. ಪಾಪ, ಪ್ರೀತಮ್ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದ. ಅವನನ್ನು ಮದುವೆಯಾಗಿದ್ದರೆ ದೇವತೆಯತೆ ನೋಡಿಕೊಳ್ಳುತ್ತಿದ್ದ. ಅಪ್ಪ ಅಮ್ಮ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಎನ್ನಿಸಿತು. ಇವತ್ತು ಇಷ್ಟೆಲ್ಲ ಅನುಭವಿಸೋ ಬದಲು ಅವತ್ತು ಅವನೊಂದಿಗೆ ಓಡಿ ಹೋಗಿದ್ದರೂ ಚೆನ್ನಾಗಿರಬಹುದಿತ್ತು. ಸ್ವಲ್ಪ ದಿನ ಅಪ್ಪ ಅಮ್ಮ ನೊಂದುಕೊಳ್ಳುತ್ತಿದ್ದರು, ಆಮೇಲೆ ಎಲ್ಲ ಸರಿ ಹೋಗೋದು. ಎಷ್ಟು ಜನ ಹೀಗೆ ಓಡಿ ಹೋಗಿ ಚೆನ್ನಾಗಿಲ್ಲ ಹೇಳಿ, ಅದ್ಭುತವಾಗಿ ಬದುಕುತ್ತಿದ್ದಾರೆ. ಈ ತರಹ ಸಭ್ಯಸ್ಥರ ಮುಖವಾಡ ಹಾಕಿಕೊಂಡು ಮಾಡಬಾರದ್ದೆಲ್ಲ ಮಾಡಿಸುವ ಇವರಿಗಿಂತ ಆ ಜೀವನವೇ ಮೇಲೂ ಅನ್ನಿಸಿತು. ಇನ್ನು ಎಷ್ಟು ಯೋಚಿಸಿ ಏನು ಪ್ರಯೋಜನವೆಂದು ಎದ್ದು ಮನೆ ಕೆಲಸವೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಸಿದ್ಧವಾಗಿ ಜಯಂತ್ ಬರುವುದನ್ನೇ ಕಾದು ಕುಂತಳು. ಬೇಜಾರಿನಲ್ಲಿ TV ಆನ್ ಮಾಡಿದವಳಿಗೆ ಬಾನಿನಲ್ಲಿ ಒಂಟಿತಾರೆ, ಸೋನೆ ಸುರಿಯುವ ಇರುಳ ಮೋರೆ, ಕತ್ತಲಲ್ಲಿ ಕುಳಿತು ಮುಳುಗೆ, ಬಿಕ್ಕುತಿಹಳು ಯಾರೋ ನೀರೆ, ಎಲ್ಲಿ ಜಾರಿತೋ ಮನವು ಭಾವಗೀತೆ ಹಾಡುತ್ತಿದ್ದುದು ನೋಡಿ ರೋಸಿ ಹೋಗಿ TV ಆಫ್ ಮಾಡಿದಳು. ಸಂಜೆ 6 ಹಾಗೆ ಬಾಗಿಲು ದೂಡಿಕೊಂಡು ಒಳಗೆ ಬಂದ ಜಯಂತ. ನಗುತ್ತಲೇ, ದೀಪು ರೆಡಿನಾ ಎಂದ. ಸಿನಿಮಾಗೆ ಕರೆದೊಯ್ಯುವ ರೇಂಜಿಗೆ ರೆಡಿನಾ ಅಂತ ಕೇಳುತ್ತಿದ್ದಾನಲ್ಲ ನಾಚಿಗೆ ಬಿಟ್ಟ ಗಂಡಸೆ ಎಂದು ಮೈ ಉರಿಯುತ್ತಿದ್ದರೂ ತೋರಿಸಿಕೊಳ್ಳದೆ ಊಂ ಎಂದಳು. ಬಲು ಜಾಣೆ, ಎಷ್ಟು ಬೇಗ ಅರ್ಥ ಮಾಡಿಕೊಂಡೆ ಎಂದು ಅವಳ ಕೆನ್ನೆಚ್ಚಿ ಹುಟ್ಟಿ ಬಟ್ಟೆ ಬಿಚ್ಚೆಸೆದು ಸ್ನಾನದ ಮನೆಗೆ ಹೋಗಿ 10 ವಾಪಸ್ ಬಂದ. ಅರ್ಧ ಗಂಟೆಯಾದರೂ ಸ್ನಾನ ಮುಗಿಸದಿದ್ದವನು ಇಷ್ಟು ಬೇಗ ಸ್ನಾನ ಮಾಡಿ ಮುಗಿಸಿ ಬಂದನಲ್ಲ, ಎಂಥ ಆತುರವಿರಬೇಕು ಕೆಟ್ಟ ಕೊಳಕು ಕಾಬಾದಾಟಕ್ಕೆ ಮನುಷ್ಯನಿಗೆ. ಒಳಗೇ ಕುದಿಯತೊಡಗಿತು. ಆತುರಾತುರವಾಗಿ ಬಟ್ಟೆ ಹಾಕಿಕೊಂಡು ಮೈ ಕೈಗೆಲ್ಲ ಸೆಂಟು ಬಿಡಿದುಕೊಂಡ ಬಂದ ಜಯಂತ್ ಸರಿ ನಡಿ ಎಂದು ಹೊರನೆಡೆದ. ವಧಾಸ್ಥಾನಕ್ಕೆ ಹೊರಡುವ ಕುರಿಯಂತೆ ತಲೆ ತಗ್ಗಿಸಿ ಲಜ್ಜೆಯಿಂದ ಅವಳು ಅವನ ಹಿಂದೆ ಹೆಜ್ಜೆ ಹಾಕಿದಳು. ವೆಸ್ಟರ್ನ್ ಗಾರ್ಡ್ ಹೋಟೆಲಿನ ವರಾಂಡಕ್ಕೆ ಕಾಲಿಟ್ಟ ಕೂಡಲೇ ದೀಪಿಕಾಳಿಗೆ ನರಕದ ಮೆಟ್ಟಿಲು ತುಳಿದಂತಾಯಿತು. ಸೊಂಟ ಮುಟ್ಟಿ ನೋಡಿಕೊಂಡಳು. ಸಮಾಧಾನವಾದಂತೆನಿಸಿತು. ಅಲ್ಲಿಂದ ದಕ್ಷಿಣಕ್ಕೆ ಇರುವ ಒಂದು ರೂಮಿನತ್ತ ಕರೆದೊಯ್ದ. ಆ ರೂಮಿನ ಒಂದು ಕಾರ್ನರಿನ ಮಂದ ಬೆಳಕಿನಲ್ಲಿ 4-5 ತನ್ನಂತೆಯೇ ಸಿಂಗಾರ ಮಾಡಿಕೊಂಡು ಕೂತ ಹೆಂಗಸರು ಕಿಲಕಿಲನೆ ನಗುವುದ ಕಂಡ ಜಯಂತ್ ಇವಳನ್ನು ಅತ್ತ ಕರೆದುಕೊಂಡು ಹೋಗಿ ದಿಸ್ ಈಸ್ ಮೈ ವೈಫ್ ದೀಪಿಕಾ ಅಂತ ಅವರಿಗೆ ಪರಿಚಯ ಮಾಡಿಕೊಡುವಷ್ಟರಲ್ಲಿ ಅದೇ ಗುಂಪಿನ ಹೆಂಗಸೊಂದು ಐ ನೋ, ಐ ವಿಲ್ ಮ್ಯಾನೇಜ್, ಯು ಮೇ ಗೋ, ನೋ ಡೋಂಟ್ ಸ್ಟ್ಯಾಂಡ್ ಹಿಯರ್ ಎಂದಳು. ಅವನು ದೀಪಿಕಾಳನ್ನು ಅಲ್ಲೇ ಬಿಟ್ಟು ಸರಸರನೆ ಹೆಜ್ಜೆ ಹಾಕಿದನು. ಅಲ್ಲಿ ಹಾಗೆಯೇ ಒಮ್ಮೆ

0: ಹೆಂಡಸರು ಕೀ ಹಾಕುವ ಸರದಿ ಮತ್ತೊಮ್ಮೆ ಹೆಂಗಸರದ್ದು. ಈ ಬಾರಿ ಕೀ ಹಾಕುವ ಸರದಿ ಹೆಂಗಸರದ್ದಾಗಿದ್ದರಿಂದ ಅದಾಗಲೇ ಅವರ ಗಂಡಂತರು ತಮ್ಮ ತಮ್ಮ ರೂಮಿನೊಳಗೆ ಹೋಗಿ ಕುಳಿತುಕೊಂಡಿದ್ದರು. ಬೆಪ್ಪನೆ ಭಯದಿಂದ ನೋಡುತ್ತಿದ್ದ ದೀಪಿಕಾಳನ್ನು ಕೈ ಹಿಡಿದು ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಂಡ ಹೆಂಗಸು, ಯು ಡೋಂಟ್ ವರಿ, ಮೊದಲು ಈಗಾಗುತ್ತೆ, ಆಮೇಲೆ ಅದೆಲ್ಲ ಕಾಮನ್ನು ಅನಿಸುತ್ತೆ, ಚಿಯರಪ್ ಎಂದಳು. ಗಂಡಸರ ಜಾತಿಯನ್ನು ಬೈದುಕೊಂಡು ಬಂದಿದ್ದ ದೀಪಿಕಾ ಬೆದೆಗೆ ಬಂದ ನಾಯಿಗಳಂತೆ ಇವರು ಆಡುತ್ತಿರುವುದು ನೋಡಿ ಇನ್ನು ಇವರಿಗೆ ಏನು ತಾನೇ ಹೇಳಲಿ, ಏನು ಪ್ರಯೋಜನ ಹೇಳಿ ಎಂದು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕುಳಿತಳು. ಎಲ್ಲರೂ ತಮ್ಮ ತಮ್ಮ ಕಾರಿನ ಕೀಗಳನ್ನು ಟೇಬಲ್ ಮೇಲಿಟ್ಟರು. ಏನು ಮಾಡಬೇಕೆಂದು ಯೋಚದೆ ಸುಮ್ಮನೆ ಕುಳಿತಿದ್ದ ದೀಪಿಕಾಳ ಕೈಲಿದ್ದ ಕೀಯನ್ನು ಬಲವಂತವಾಗೇ ಕಿತ್ತು ಅದಕ್ಕೊಂದು ನಂಬರ್ ನೀಡಿ ಟೇಬಲಿನ ಕೀಗಳೊಂದಿಗೆ ಅದಲು ಬದಲು ಮಾಡಿ ಗುಡ್ಡೆ ಹಾಕಿದರು. ಎಲ್ಲರೂ ಅವ್ವ ಅಪ್ಪಚ್ಚಿ ಆಟವಾಡಲು ಕೈ ಮುಂದೆ ಮಾಡುವಂತೆ ಮಾಡಿದಾಗ ದೀಪಿಕಾಳು ಕೂಡ ಹಾಗೇ ಮಾಡಿದಳು. ಅಲ್ಲಿದ್ದ ಒಬ್ಬ ಹೆಂಗಸು ಸ್ಟಾರ್ಟ್ ಎಂದಳು. ಅದೇ ಪಳಗಿದ್ದ ಲೇಡಿಗಳು ತಕ್ಷಣ ಅಲ್ಲಿದ್ದ ಕೀಗಳನ್ನು ತಲೆಗೊಂದರಂತೆ ತೆಗೆದುಕೊಂಡರು. ಕೊನೆಯಲ್ಲಿ ಉಳಿದ ಒಂದು ಕೀಯನ್ನು ದೀಪಿಕಾಳಿಗೆ ಕೊಟ್ಟು ಅದರಲ್ಲಿದ್ದ 6ನೇ ನಂಬರಿನ ರೂಮಿಗೆ ಹೋಗುವಂತೆ ಹೇಳಿ ತಾವು ಅತ್ಯವಸರವಾಗಿ ತಮ್ಮ ತಮ್ಮ ರೂಮುಗಳ ನಂಬರುಗಳ ತೆರಳಿದರು. ಅಯ್ಯೋ ದೇಶದ ಹೆಣ್ಣು ಮಕ್ಕಳೇ, ಆ ಗಂಡು ಜಾತಿಯವರ ಹಾಗೆ ಆಡುತ್ತಿರಲ್ಲ, ಫಾರಿನ್ ಕಂಟ್ರಿಯಲ್ಲೂ ಕೂಡ ಈ ಥರ ಮಾಡುವುದಿಲ್ಲವೇನೋ, ಎಲ್ಲಿಗೆ ಬಂತಪ್ಪ ನಮ್ಮ ಹೆಣ್ಣು ಮಕ್ಕಳ ಜೀವನ ಎಂದು ಮರುಕ ಉಂಟಾಗಿ ಕೀ ತೆಗೆದುಕೊಂಡು ಏನೇನೋ ಯೋಚಿಸುತ್ತಾ ನಿಧಾನವಾಗಿ ರೂಮ್ ನಂಬರ್ 6ನ್ನು ಹುಡುಕಿಕೊಂಡು ಹೊರಟಳು. 6ನೇ ನಂಬರಿನ ರೂಮಿನ ಎದುರು ನಿಂತವಳಿಗೆ ಎದೆ ಡವಡವ ಹೊಡೆದುಕೊಳ್ಳತೊಡಗಿತು. ಇಲ್ಲಿಂದ ಓಡಿಬಿಡಲೇ ಎನ್ನಿಸಿ ಎತ್ತ ಹೋಗುವುದು, ಏನು ಮಾಡುವುದು, ಓಡಿ ಹೋಗುವ ಸಮಯವಲ್ಲ ಇದು, ಏನಾದರೊಂದು ಗತಿ ಕಾಣಿಸಿ ಓಡಿ ಹೋಗುವ ಎಂದು ಯೋಚಿಸಿ ಧೈರ್ಯ ತಂದುಕೊಂಡು ಬಾಗಿಲು ತಟ್ಟಿದಳು. ಕಮ್ಮಿನ್ ಎಂದಿತ್ತು ಒಳಗಿನ ದನಿ. ನಡುಗುವ ಕೈಗಳಿಂದ ಚಿಲಕ ತಳ್ಳಿ ಒಳ ಹೋದಳು. ಹಾಗೇ ಸ್ತಬ್ಧಳಾಗಿ ನಿಂತುಬಿಟ್ಟಳು. ಇವಳನ್ನು ನಿರೀಕ್ಷಿಸಿರದ ಪ್ರೀತಂ ದಡಾರನೆ ಎದ್ದು ನಿಂತು ತಲೆ ತಗ್ಗಿಸಿ ನಿಂತುಕೊಂಡು ಏನು ಮಾತಾಡಬೇಕೆಂದು ತೋಚದೆ ಅದು ಅದು ಎಂದು ತೊದಲಲು ಶುರು ಮಾಡಿದಾಗ, ಥೂ ದರಿದ್ರೆ ಗಂಡಸೆ, ನಿನ್ನ ದೇವರು ಅನ್ಕೊಂಡಿದ್ನಲ್ಲೋ, ನೀನು ಅದೇ ಜಾತಿಗೆ ಸೇರಿಬಿಟ್ಟಾ, ನಾಚಿಕೆಯಾಗೋದಿಲ್ವ ನಿನಗೆ ಈ ಕೆಲಸ ಮಾಡೋದಕ್ಕೆ, ಪಾಪ ಏನೇನೋ ಕನಸಿಟ್ಟುಕೊಂಡು ಮದುವೆ ಆದಳೋ ನಿನ್ನ ಹೆಂಡ್ತಿ, ಅಂಥವರನ್ನು ಬೇರೆಯವರಿಗೆ ಒಪ್ಪಿಸ್ತಿರಲ್ಲ, ನಿಮ್ಮಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಎಂದು ಹಿಗ್ಗಾಮುಗ್ಗ ಬೈಯಲು ಶುರು ಮಾಡಿದಳು. ಏನೋ ಮಾತನಾಡಲು ಬಾಯಿ ತೆರೆದ ಪ್ರೀತಂ ಪಕ್ಕದ ರೂಮಿನಿಂದ ಬಂದ ಜೋರು ಶಬ್ದಕ್ಕೆ ಬೆಚ್ಚಿ ಸುಮ್ಮನಾದ. ಅಷ್ಟೊತ್ತಿಗೆ ಸರಿಯಾಗಿ ಪಕ್ಕದ ರೂಮಿನ ಬಾಗಿಲನ್ನು ದಡಾರನೆ ಒದ್ದುಕೊಂಡು ಈಚೆ ಬಂದ ಆ ಹೆಣ್ಣು ಮಗಳು ಜಯಂತನ ಜುಟ್ಟಿಡಿದು ಎಳೆದಾಡುತ್ತಾ, ಬಾ ನನ್ನ ಮಗನ ಇದ್ನೆ, ಕಂಡೋರೆಂಡ್ರು ಬೇಕಾ ನಿಂಗೆ ಎಂದು ರಂಪ ಮಾಡ ಹತ್ತಿದಳು.
1: ಇದುವರೆಗೆ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್ ಕೇಳಿದಿರಿ.
2: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
4: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
5: ಯೋಗಿ ನೀನಾಗಿ ಹೋಗಣ್ಣ ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
4: ಆಲಿಸಿ ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
4: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕೇಳುಗರೆ, ಇಂದು ಮಧ್ಯಾಹ್ನ ಇಂದು ಮಧ್ಯಾಹ್ನ 1:20 ಸಿಂಚನ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1:00. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
1: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schooleducation.vidavahinai ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವ

0: ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯಲಿದ್ದು, ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ ಎರಡು ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ, ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧಿಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮೂರು ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರ ಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ, ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ, ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು, ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ದತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳುವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳುವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರೆಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9 ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16 ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24 ಅವಧಿಯಲ್ಲಿ 87 ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12 ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13 ಬ್ರಿಕ್ಸ್ ರಾಷ್ಟಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
5: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
1: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು

0: ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. 1:15 ಭಾವಗೀತೆಗಳ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಿಂಚನ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಗೋಪಾಲಕೃಷ್ಣ ಅಡಿಗರ ರಚನೆ, ಇಂದು ಕೆಂದಾವರೆಯು ದಳದಳಿಸಿ ದಾರಿಯಲಿ.

ಇನ್ನು ಮುಂದೆ ಕೇಳಿ ಚನ್ನವೀರ ಕಣವಿಯವರ ರಚನೆ ವಾನಂಗಣದಲ್ಲಿ ಕಂಕಣ ಕಟ್ಟಿದೆ ಚಂದಿರ ರೋಹಿಣಿಯರ ಬಳಸಿ.

ಇದುವರೆಗೆ ಸಿಂಚನಾ ಅವರಿಂದ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 1:35 ಸೆಕೆಂಡುಗಳು. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳಿಗಾಗಿ ಸಂದೇಶ ಕಳಿಸಬೇಕಾದ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9948085852 3. ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಸಿಕಾ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖ.

0: ಚಿತ್ತಪಟ್ಟ ಚಿತ್ತಪಟ್ಟ ಚಿತ್ತಪಟ್ಟ ಅಂತ ಹಿಡುಕೊಂತ ಮೊಳೆಯು ಹಿಡುಕೊಂತ ಮೊಳೆಯು ಹಿಡುಕೊಂತ.
1: ಕಾರ್ತಿಕ್ ಹಾಗೂ ರೀಟಾ ಅವರು ಹಾಡಿರುವ ಈ ಗೀತೆ ಸವಾರಿ ಚಿತ್ರದ್ದು. ಗೀತೆಯ ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ. ಈ ಗೀತೆಯನ್ನು ಕೋರಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ದಿನಾಂಕ 30/6/2026 ಕಾಲಾವಕಾಶ ನೀಡಿದೆ. ಈ ಯೋಜನೆಯಡಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಹಾಗೂ ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ ಹಾಗೂ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು. ಈ ದಾಖಲೆಗಳೊಂದಿಗೆ https://pmay.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ದಿನಾಂಕ 30/6/2026 ಒಳಗಾಗಿ ಅರ್ಜಿ ಸಲ್ಲಿಸಲು ಕೋರಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಿಕ್ಕಿ ಚಿತ್ರದ ಗೀತೆ. ಹಾಡಿದ್ದಾರೆ ಟಿಪ್ಪು ಹಾಗೂ ಅನುರಾಧ ಭಟ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಕೋರಿದ್ದಾರೆ ನಜರ್ಬಾದ್ ಮೈಸೂರಿನಿಂದ ಯೋಗಾನಂದ ರಂಪೂರೆ, ವಿಜಯ್, ವಿನಯ್, ರಜತ್ ಹಾಗೂ ಯುಧಿಷ್ಠಿರ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಡಕೋಟೋ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ಹಾಡಿದ್ದಾರೆ ಕೆಎಸ್ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖ. ಈ ಗೀತೆಯನ್ನು ಕೋರಿದ್ದಾರೆ ಗೊಬ್ಬರಗಾಲ ಗ್ರಾಮದ ಶ್ರೀನಿವಾಸ್ ಅವರು.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಕಾರ್ಯಕ್ರಮಕ್ಕೆ, ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮಗೆ ಇನ್ನೂ ಹಲವಾರು ಜನ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕ್ ಹಿರೇಮಠ, ಹಾಗೆ ಗಾಯತ್ರಿಪುರಂ ಮೈಸೂರಿನಿಂದ ಮೊಹಮ್ಮದ್ ನದೀಮ್, ಮತ್ತೊಬ್ಬರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಲಾಪ್ರಸಾದ್ ಮೆಮ್ಮೆಲ್ ನಗರ ಶ್ರೀರಾಮ್ಪುರದಿಂದ, ಹೇಮರಾಜು ಜಗದೀಶ್ವರಿ ಅಕ್ಷತಾ ದೀಕ್ಷಿತ್ ಗಣೇಶ್ ನಗರ ಮೈಸೂರಿನಿಂದ, ಪುಟ್ಟರಾಜಪ್ಪ ರಾಮಕೃಷ್ಣ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಪವನ್ ದೇವ್, ವಿಸ್ಮಯ್ ದೇವ್, ಇಂದು, ಅಮೃತ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರ ಮೈಸೂರಿನಿಂದ, ಮಾದೇಶ್ ಯದುವೀರ್ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹನುಮನಾಳು ಗ್ರಾಮದಿಂದ ಶಿಲ್ಪಿ ರಮೇಶ್ ಸರಸ್ವತಿ, ರಮ್ಯಶ್ರೀ, ಪೂಜಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್ ಹಾಗೂ ಭುವನ್ ಅವರು, ಮತ್ತೊಬ್ಬರು ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ಗೋಪಾಲ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನೈನ ಕಲ್ಪಾಕಂನಿಂದ ಹರೀಶ್, ಕಾವ್ಯ, ಅನ್ನಪೂರ್ಣ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಎಂ ಜಿ ಕೊಪ್ಪಲಿನಿಂದ ಶಿವಕುಮಾರ್, ರೂಪಾ, ಪ್ರೀತಮ್, ಹರ್ಷ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಹೆಬ್ಬಾಳ್ ಮೈಸೂರಿನಿಂದ ಮೋಹನ್, ಅಮೃತಿ, ಚಂದ್ರಾವತಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮೀಪುರಂನಿಂದ, ಮಂಡ್ಯ ನಗರ ಹೊನ್ನಯ್ಯ ಬಡಾವಣೆಯಿಂದ ಶುಭಾ, ಮಹದೇವು, ಸುಷ್ಮಾ, ಚೈತನ್ಯ, ನಂದನ್, ಮಹಾಲಕ್ಷ್ಮಿ, ಮಂಜುಳಾ, ಸೋಮದಾಸ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೋಣನ

ಕೆರೆ ಗ್ರಾಮದಿಂದ ಶ್ರೀನಿವಾಸ್, ಮಹೇಶ್, ಆನಂದ, ಭದ್ರೇಶ್, ಬೆಳ್ಳಿ, ಕುಮಾರಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕಿನಿಂದ, ಬೆಲವತ್ತ ಗ್ರಾಮದ ಲೋಕೇಶಾಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ನಂಜುಂಡಸ್ವಾಮಿ, ಚಂದನ್, ಮರಿನಂಜ, ಹೊಸ್ಪುರ ತಾಲೂಕು ಗುಂಡ್ಲುಪೇಟೆಯಿಂದ, ಬೆಲವತ್ತ ಗ್ರಾಮದಿಂದ ಮತ್ತೊಂದು ಸಂದೇಶವನ್ನು ಲೋಕೇಶ್ ಅವರು ಕಳಿಸಿದ್ದಾರೆ. ಮತ್ತೊಬ್ಬರು ಕೆ ಜಿ ಸುರೇಶ್, ವಿದ್ಯಾರಣ್ಯಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ವೆಂಕಟೇಶ್ ಮೈಸೂರಿನ ರಾಜೇಂದ್ರ ನಗರದಿಂದ, ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಹಾಗೆ ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿರ್ಮಲಾ, ಮಹೇಶ್, ಪದ್ಮಾವತಿ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂನಿಂದ, ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ, ರಾಜಮ್ಮ, ಜ್ಯೋತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಿಯಾ ಮತ್ತು ಕುಟುಂಬದವರು ಜಯಲಕ್ಷ್ಮೀಪುರಂ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಸುಜಾತ, ಮಂಜುನಾಥ್, ವಿದ್ಯಾ, ಪೂರ್ಣಿಮಾ, ಸುಧೀರ್, ದರ್ಶನ್, ಚಂದನ್ ಇವರು ತುಂಬ ದೊಡ್ಡ ಪಟ್ಟಿಯನ್ನೇ ನಮಗೆ ಕಳಿಸಿದ್ರು. ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡಿನಿಂದ ಮಹೇಶ್ ನಾಯ್ಕ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, ಬಸವರಾಜು, ಶಾಂತಲಾ, ನಾಗರತ್ನ, ಪ್ರಭು ಮುಂತಾದವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದ ಕೇಳುಗರೆ ನಿಮಗೆಲ್ಲರಿಗೂ ಧನ್ಯವಾದಗಳು, ಹಾಗೂ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಮತ್ತೆ ನಾಳೆ ಮಧ್ಯಾಹ್ನ 1:30 ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆಕಾಶವಾಣಿ ಮೈಸೂರು FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ 2:15 ಹಿಂದಿಯಲ್ಲಿ ವಾರ್ತೆಗಳು, ನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our an economic size of more than 50 trillion we'll get to. Areas such as textile, engineering goods, marine products, plantation items, we'll see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಂಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ ಎರಡು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆಯವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40 15 ಸೆಕೆಂಡುಗಳು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಟೋ ರಾಜ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೀತಾರಾಮು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಸತ್ಯಂ.

ಇನ್ನು ಮುಂದೆ ಕೇಳಿ ಸಿಬಿಐ ಶಂಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಗೀತೆಗೆ ಸಾಹಿತ್ಯ ರಚಿಸಿ ಸಂಗೀತ ನಿರ್ದೇಶಿಸಿದ್ದಾರೆ ಹಂಸಲೇಖ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾ ಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ಸಾಧಿಸಿದರೆ ಚತುರವಧಾನ, 8 ಸಾಧಿಸಿದರೆ ಅಷ್ಟಾವಧಾನ, 100 ಸಾಧಿಸಿದರೆ ಶತಾವಧಾನ.
1: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರವರು. ಮರೆಯದೇ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆ ಗೀತಾ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ನೀನು ನನ್ನ ಬಾಳ ಜ್ಯೋತಿ ನೀನು.
1: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭಕ್ಕೆ ಯದುತ ನಿಲ್ಲಿಚಿತೆ ರಾಗ ಶಂಕರಾಭರಣ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿನ್ನನಾಡೇನ ರಾಗ ಕಲಾನಿಧಿ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಬರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 3:30 ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

दूर की मंजिल है, जय हनुमान ज्ञान गुण सागर, जय हनुमान।

ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವ ಶಬ್ದವಾಚ್ಯ, ಸರ್ವೋತ್ತಮ, ಸರ್ವಾರಿವಂದ್ಯ, ರೂಪ, ಐಶ್ವರ್ಯ, ಜ್ಞಾನ, ಬಲ, ಸ್ಥೈರ್ಯ, ಧೈರ್ಯ, ಔದಾರ್ಯ, ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣವಿಧಿಯಾದಂಥ ಪರಮಾತ್ಮನ ಮಂಗಲಮಯವಾದ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳು ತಮ್ಮ ತಮ್ಮ ಸ್ವರೂಪ ಸ್ವಭಾವಕ್ಕನುಗುಣವಾಗಿರತಕ್ಕಂಥ ಕರ್ಮಗಳನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಆ ಬಂಧನಗಳನ್ನು ಕಳಚಿಕೊಂಡು ಜನನ ಮರಣದ ಜಂಜಡದಿಂದ ದೂರವಾಗಲೋಸ್ಕರವಾಗಿ ಸಾಧನೆ ಮಾಡಲು ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಎಚ್ಚರಿಸ್ತಾರೆ ಜ್ಞಾನಿಗಳು, ಮಾಡು

ಕರ್ಮಗಳಲ್ಲಿ ಎರಡು ವಿಧ. ಫಲಾಪೇಕ್ಷೆಯಿಂದ ಮಾಡತಕ್ಕಂತಹ ಕರ್ಮಗಳು ಕರ್ಮ ಕಾಂಡ ಅಂತ ಕರೆಯಲ್ಪಡ್ತವೆ. ಭಗವದರ್ಪಿತ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮಗಳು ಕರ್ಮಯೋಗ ಅಂತ ಕರೆಯಲ್ಪಡ್ತವೆ. ಕಾಮ್ಯಕರ್ಮ ಪ್ರಾಪ್ತಕರ್ಮ ಅಂತ ಎರಡನ್ನ ವಿಭಾಗ ಮಾಡಿದ್ದ. ಕಾಮ್ಯಕರ್ಮ ಪ್ರಾಪ್ತಕರ್ಮ ಅಂದ್ರೇನು? ವ್ಯಷ್ಟಿ ಜೀವನದಲ್ಲೂ, ಸಂಸಾರ ಜೀವನದಲ್ಲೂ, ಸಮಾಜ ಜೀವನದಲ್ಲೂ ನೀವು ಇದನ್ನು ನೋಡಬಹುದು. ಮನೆಯಲ್ಲಿ ಒಂದಿನ ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನಾನಿವತ್ತು ಊಟ ಮಾಡುವುದಿಲ್ಲ ಅಂದ್ರು, ಅದು ಕಾಮ್ಯಕರ್ಮ. ಬೇಕಾದ್ರೆ ಮಾಡಬಹುದು, ಬೇಡದ್ರೆ ಬಿಡಬಹುದು. ಗಂಡ ಹೇಳಿದ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಹೆಂಡತಿ ಅಂದ್ರೂ ನನ್ನ ಇನ್ನೊಂದು ಮಾತು ಕೇಳ್ರಿ, ನಾನಿವತ್ತು ಊಟ ಮಾಡುವುದಿಲ್ಲ, ಆದ್ರಿಂದ ಅಡುಗೆಯೂ ಮಾಡುವುದಿಲ್ಲ ಅಂದ್ರು. ಅಲ್ಲಿ ಜಗಳ ಪ್ರಾರಂಭವಾಗ್ತದೆ. ಗಂಡ ಹೇಳಿದ, ನೀನು ಒಬ್ಬಳು ಉಪವಾಸ ಇದ್ದೆಂಬ ಕಾರಣದಿಂದ ಬಹಳ ಜನರನ್ನು ಉಪವಾಸ ಹಾಕುವ ಅಧಿಕಾರ ನನಗಿಲ್ಲ. ಅಡಿಗೆ ಮಾಡುವುದು ಪ್ರಾಪ್ತ ಕರ್ಮ, ನೀನು ಉಣ್ಣೋದು ಬಿಡೋದು ಕಾಮ್ಯಕರ್ಮ. ನೀನು ಒಬ್ಬಳು ಉಪವಾಸ ಇರುತ್ತಿ ಎಂಬ ಕಾರಣದಿಂದ ಬಹಳ ಮಂದಿನ ಉಪವಾಸ ಹಾಕುವ ಅಧಿಕಾರ ನನಗಿಲ್ಲ. ಅಡಿಗೆ ಮಾಡುವ ಕೆಲಸವನ್ನು ಮಾಡು, ಬೇಕಾದ ನಿನ್ನ ಪಾಲಿನಿಂದ ನಮಗೇ ಬಡಿಸು, ನಾವೇನು ಬೇಡ ಅನ್ನೋದಿಲ್ಲ ಅಂತಾನು ಗಂಡ. ಹಾಗೆ ಸಮಾಜ ಜೀವನದಲ್ಲಿ ನಿನ್ನ ಫಲಾಪೇಕ್ಷೆ ಇಲ್ಲದೆ ನೀ ಕರ್ಮವನ್ನು ತ್ಯಜಿಸುವುದು ಸಾಧ್ಯ ಅಲ್ಲ. ಸಕಲ ಕರ್ಮಗಳನ್ನು ಮಾಡ್ತಾ ಭಗವಂತನಿಗೆ ಅದನ್ನು ಅರ್ಪಿಸು, ಇದು ನಿನ್ನ ಸೇವೆ ಅಂತ ಹೇಳು. ಅದನ್ನು ಎಚ್ಚರಿಸ್ತಾರೆ. ದೃಢ ಮಾಡು.

ಮಾಡುವ ಸಕಲ ಕರ್ಮಗಳು ಭಗವದರ್ಪಿತ ಬುದ್ಧಿಯಿಂದ ಮಾಡು. ಕರಚರಣಾದ ಅವಯವಗಳಿಂದ ಮಾಡಬಹುದಾದ ದೈಹಿಕ ಕ್ರಿಯೆಗಳು ಕೂಡ ಪರಮಾತ್ಮನ ಸೇವೆ ಎಂಬುದಾಗಿ ತಿಳಿ. ಅದನ್ನು ಎಚ್ಚರಿಸುತ್ತಾರೆ ಪುರಂದರದಾಸರು. ಸ

ಬೀಜ ಹುರಿದು ಬಿದ್ದರೆ ಹೇಗೆ ಫಲ ಬರಲಾರದು? ಭಗವದರ್ಪಿತವಲ್ಲದೆ ಇರತಕ್ಕಂತಹ ಕರ್ಮಕ್ಕೆ ಫಲ ಬರುವುದಿಲ್ಲ. ಹಾಗೆ ಈಶ್ವರಾರ್ಪಣ ಬುದ್ಧಿಯಿಂದ ಸಕಲ ಕರ್ಮಗಳನ್ನು ಮಾಡಿರತಕ್ಕಂಥವನೇ ರಾಮಾಯಣದಲ್ಲಿ ಮಹಾಭಕ್ತನಾಗಿರತಕ್ಕಂಥ ಭರತ. ಶ್ರೀರಾಮ ಜ್ಞಾನಯೋಗಿ, ಭರತ ಕರ್ಮಯೋಗಿ. ರಾಮ ಮಾಡದೇ ಮಾಡಿದವ, ಭರತ ಮಾಡಿಯೂ ಮಾಡದವ. ಅಂತಹ ಶ್ರೀರಾಮನ ದಿವ್ಯ ಪಾದುಕೆಯನ್ನೇ ತಂದಿಟ್ಟು ಶ್ರೀರಾಮನನ್ನೇ ಅನುಸಂಧಾನಗೈದು ಸಕಲ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಮಾಡುತ್ತಾ ಶ್ರೀರಾಮನ ದರ್ಶನಾಕಾಂಕ್ಷಿಯಾಗಿ ತಪಸ್ವಿಯಾಗಿ ಬದುಕಿರತಕ್ಕಂಥ ಮಹಾಭಕ್ತನಾದ ಭರತ. ನಾವಾದರೂ ಸಂಸಾರ ಜೀವನದಲ್ಲಿ ಎಲ್ಲ ಕರ್ತವ್ಯಗಳನ್ನು ಭಗವದರ್ಪಿತ ಬುದ್ಧಿಯಿಂದ ಮಾಡುತ್ತಾ ಅಂತ್ಯದಲ್ಲವನ ದರ್ಶನಕ್ಕಾಗಿ ಕಾದಿರಬೇಕಂತೆ, ಅಂತಹ ತಪಸ್ವಿ ಜೀವನ ನಡೆಸಬೇಕಂತೆ.

ಶ್ರೀರಾಮನಿಗೆ ಪಾದುಕೆಯನ್ನು ಕರುಣಿಸಿದ. ಅಂತಹ ಪಾದುಕಾ ಪ್ರದಾನ ಅಥವಾ ಪಾದುಕಾ ಪಟ್ಟಾಭಿಷೇಕ ಈ ಮಂಗಲ ಚರಿತೆಯನ್ನ ಮುಂದೆ ಶ್ರವಣ ಮಾಡೋಣ. ರಘುರಾಮಚಂದ್ರ

ರಾಜರ್ಷಿ ಜನಕ ಸುತೆಯನ್ನ ವಿಕ್ರಮ ಶುಲ್ಕವನ್ನಿತ್ತು ವರಿಸಿ ಅಯೋಧ್ಯೆಗೆ ಅಭಿಮುಖವಾಗುತ್ತಲೇ ಭರತ ಶತ್ರುಘ್ನರು ತಂದೆ ದಶರಥನಾಜ್ಞೆಯಂತೆ ತಮ್ಮ ಸೋದರ ಮಾವನಾದ ಯುಧಾದಿತ್ಯನ ಕೇಕಯ ದೇಶಕ್ಕೆ ವಿದ್ಯಾಭ್ಯಾಸ ನಿಮಿತ್ತವಾಗಿ ಹೊರಟು ಹೋಗಿದ್ದಾರೆ. ಬಳಿಕ ದಶರಥ ಬಯಸಿದ ಶ್ರೀರಾಮನ ದಿವ್ಯ ಪಟ್ಟಾಭಿಷೇಕ, ಆ ದಶರಥನ ಸುಂದರ ಸ್ವಪ್ನ ಮಂಥರೇ ಕೈಕೇಯರ ಯತ್ನದಿಂದ ಭಂಗವಾಗಿ ಕೈಕೇಯಿ ಕೇಳಿದ ಎರಡು ವರಗಳ ನಿಮಿತ್ತವಾಗಿ ಶ್ರೀರಾಮದೇವರು ತಾಪಸವೇಷವನ್ನು ಧರಿಸಿ ಅರಣ್ಯಮಾಸಕ್ಕೆ ಹೊರಟಿದ್ದಾನೆ. ವಶಿಷ್ಠ ವಾಮದೇವಾದಿಗಳು ಇತರ ಯಾವ ಬಂಧುಗಳ ಮಾತನ್ನೂ ಕೇಳದ ಶ್ರೀರಾಮ ರಾಜ್ಯವನ್ನು ಭರತನಿಗೆ ಬಿಟ್ಟು ಕೊಡುವುದೇ ಪಿತೃವಾಕ್ಯ ಪರಿಪಾಲನೆಯ ಪರಮಧರ್ಮ ಎಂಬುದಾಗಿ ತಿಳಿಯಪಡಿಸುತ್ತಾನೆ. ವಶಿಷ್ಠ, ವಾಮದೇವ, ಕಾತ್ಯಾಯನ ಮೊದಲಾಗಿರತಕ್ಕಂಥ ಋಷಿ ಮಹರ್ಷಿಗಳು, ಕೌಸಲ್ಯ, ಕೈಕ, ಸುಮಿತ್ರಾದಿಗಳು, ಪುರಜನರು, ಪರಿಜನರು, ಮಂತ್ರಿಗಳು, ಆತ್ಮೀಯರು, ಬಂಧುಗಳು ಸರ್ವರು ಕೂಡ ಎಡಬಿಡದೆ ರಾಮನನ್ನು ವಿನಂತಿ ಮಾಡಿಕೊಂಡ್ರು. ರಘುರಾಮಚಂದ್ರ, ರಘುವರ, ನಿನಗಾಗದೆ ನಿನಗೆ ಬಾಗದ, ನಿನಗೆ ಸಲ್ಲದ, ನಿನಗೆ ಒಲ್ಲದ ಜನರಿಗೆ ಅಯೋಧ್ಯೆಯಲ್ಲಿ ಯಾರಿದ್ದಾನೆ? ಇದು ಧರ್ಮವೇ ನಿನ್ನನ್ನು ಬಿಟ್ಟು ಹೋಗಬಹುದೇ ಎಂದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲಿ ಜೀವನದಲ್ಲಿ ಮೋಹಕ್ಕೆ ಮಹತ್ವ ಇಲ್ಲ, ಧರ್ಮ ಪ್ರಜ್ಞೆಯಿಂದ ಬದುಕಬೇಕಾಗಿರತಕ್ಕಂಥದ್ದು. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥ ಚತುಷ್ಟಯಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದೆ ಅರ್ಥವನ್ನು ಗಳಿಸಬೇಕಾದ್ದರಿಂದ ಈಗ ಧರ್ಮವನ್ನು ಆಚರಿಸಬೇಕಾದಂತಹ ಪ್ರಮೇಯ ಒದಗಿದಂತಹ ನನ್ನನ್ನ ತಡೆಯಿಕೊಂಡು ಈಗ ನನಗೆ ಪ್ರಜೆಗಳಾಗಲಿ ರಾಜ್ಯ ಭೋಗವಾಗಲಿ ಯಾವುದು ಹಿತವಲ್ಲ. ಪಿತೃವಚ

ರಘುವರನ ಈ ಧರ್ಮ ಪ್ರಜ್ಞೆಯನ್ನು ಕಂಡು ಋಷಿಮುನಿಗಳೇ ತಲೆಬಾಗಿದರು. ಮಹಾಪ್ರತಿಜ್ಞೆಯಿಂದ ಸೀತಾ ಲಕ್ಷ್ಮಣದಿಂದೊಡಗೂಳು ರಘುರಾಮಚಂದ್ರಮನು ತಮಸಾ ನದಿಯನ್ನು ದಾಟಿ ಶೃಂಗಬೇರಪುರವನ್ನು ಪೊಕ್ಕು ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಗುಹನಿಂದ ಅಂಟಾದ ಆಲದ ಹಾಲನ್ನು ತರಿಸಿ ವಲ್ಕಲವನ್ನು ಧರಿಸಿ ಜಟಾಧಾರಿಗಳಾಗಿ ತಮ್ಮನ್ನ ಗಂಗೆ ದಾಟಿಸೆಂಬುದಾಗಿ ಗುಹನನ್ನು ಕರೆದು ಆತ್ಮಸಖನನ್ನಪ್ಪಿಕೊಂಡು ಶ್ರೀರಾಮ ಕೇಳಿಕೊಳ್ತಾನೆ. ಗುಹನಂದ, ಸ್ವಾಮಿ, ಬಂಧುಗಳೆಲ್ಲ ನೀನು ಹೊರಗೆ ಹಾಕಿದ್ರೆ ಏನಾಯ್ತು? ನಾನಿಲ್ವೇ? ನಿನ್ನ ಸೇವಕರಲ್ವೇ ರಾಮ ನಾವು? ತುಳಸಿದಾಸ್ ವರ್ಣಿಸುತ್ತಾರೆ. ಅವನಂದನಂತೆ, ಇಲ್ಲೇ ಇರಬೇಕು ದೇವ.

ಸ್ವಾಮಿ, ನನ್ನ ಎಲ್ಲ ಜನರು ಸಂಪತ್ತು ವೈಭವ ನನ್ನ ಚರಣಕ್ಕೆ ಅರ್ಪಿಸ್ತೇನೆ, ಇಲ್ಲೇ ಇರಬೇಕು ಅಂತ ಈ ಪ್ರಕಾರ ವಿನಂತಿ ಮಾಡಿಕೊಂಡಾಗ ಗುಹನನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ಹೇಳಿದ, ಗೆಳೆಯ ತಪಸ್ವಿಯಾಗಿ ನಾನು ಇರಬೇಕು ಅನ್ನತಕ್ಕಂಥದ್ದು ಕೈಕೇಯಾಂಬನವರ ಕಟ್ಟಪ್ಪಟ್ಟು. ತಪಸ್ವಿಗಳಿಗೆ ಭೋಗಗಳು ಸರ್ವಥಾ ವರ್ಜ್ಯ, ಅನ್ಯಥಾ ಭಾವಿಸಬೇಡ ಗುಹ, ನಮ್ಮನ್ನು ಗಂಗಾ ನದಿಯನ್ನು ದಾಟಿಸಪ್ಪ. ನಮ್ಮ ಕುಲದ ಹಿರಿಯವರಾಗಿರತಕ್ಕಂಥ ಸಗರತ್ರರು ಪಿತೃವಿಗೆ ತಾನೇ ಮುಕ್ತಿಯನ್ನು ಕೊಡಲೋಸ್ಕರವಾಗಿ ಸಿದ್ಧಗೊಳಿಸಿರತಕ್ಕಂಥ ಪಾವನವಾದಂಥ ಭಗೀರಥಾದಿಗಳಿಂದ ಪೃಥ್ವಿಗಳಿಸಲ್ಪಟ್ಟಂತಹ ಭಾಗೀರಥೀಕೆ, ಇವಳ ಪಾವನವಾದಂತಹ ಸ್ಪರ್ಶದಿಂದಲೇ ಪುನೀತರಾಗಿದ್ದೇವೆ, ನಮ್ಮನ್ನು ಗಂಗೆ ದಾಟಿಸು ಅಂತ ವಿನಂತಿ ಮಾಡಿಕೊಳ್ತಾರಂತೆ. ಕರೋ ಗಂಗಾ ಜಲ ಪಾರ್ವತಿ

ನಿನ್ನ ಉಪಕಾರವನ್ನು ಮರೆಯಲ್ಲ ಅರವಪ್ಪ, ನಮ್ಮನ್ನು ಈ ಗಂಗೆಯನ್ನು ದಾಟಿಸು. ಹೀಗಂದಾಗ ಗುಹನು ಆ ದಿವ್ಯವಾದಂತಹ ನಾವಿಯಲ್ಲಿ ಕುಳ್ಳಿರಿಸಿ ಶ್ರೀರಾಮಚಂದ್ರನನ್ನ ಭರದ್ವಾಜರ ಆಶ್ರಮದ ಕಡೆ ಕಳುಹುತ್ತಾ ಇದ್ದಾನೆ. ಮಾರ್ಗದಲ್ಲಿ ಭರದ್ವಾಜರ

ದಿವ್ಯ ಆಶ್ರಮದಲ್ಲಿ ವಿಶ್ರಾಂತಿಯನ್ನು ಹೊಂದಿ ಅವರ ಆತಿಥ್ಯವನ್ನು ಪಡೆದು ಯಮುನಾ ನದಿಯನ್ನು ದಾಟಿ ಆ ಮಹಾವಟವೃಕ್ಷಕ್ಕೆ ಸೀತಾದೇವಿ ವಂದಿಸುತ್ತಾಳೆ. ನಮಸ್ತೆ.

सुमित्रांच यशस्विनी। हे महावृक्षवे, ನನ್ನ ಪತಿಯ ವನವಾಸ ವ್ರತವು ಕ್ಷೇಮದಿಂದ ಯಶಸ್ವಿಯಾಗಲಿ. ಕೀರ್ತಿಶಾಲಿನಿಯಾದ ಕೌಸಲ್ಯ ಸುಮಿತ್ರಾದೇವಿಯನ್ನು ಪುನಃ ನಾವು ಬೇಗನೆ ನೋಡುವಂತಾಗಲಿ. ಹೀಗೆ ಮಹಾವಟವೃಕ್ಷವನ್ನು ವಂದಿಸಿ ಶ್ರೀರಾಮಚಂದ್ರನೇ ಮುಂದಿದ್ದು, ಮಧ್ಯದಲ್ಲಿ ಸೀತಾದೇವಿ ಇದ್ದು, ಹಿಂದೆ ಲಕ್ಷ್ಮಣ ಆ ಮಹಾವನವನ್ನು ಹೊಕ್ಕರಂತೆ ಜ್ಞಾನಿಗಳು ವರ್ಣಿಸುತ್ತಾರೆ. ಶ್ರೀರಾಮಚಂದ್ರನ ಸದೈವ ಮಂಗಳ ರೂಪವನ್ನು ಸಕಲ ಕಾಲದಲ್ಲಿ ನೋಡ್ತಾ ಇರಬೇಕು ಎಂಬ ಉದ್ದೇಶದಿಂದ ಬಂದವ ಲಕ್ಷ್ಮಣ. ಮುಂದೆ ರಾಮನಿದ್ದಾನೆ, ಮಧ್ಯ ಸೀತೆ ಇದ್ದಾಳೆ, ಹಿಂದೆ ಲಕ್ಷ್ಮಣನಿದ್ದಾನೆ. ಆ ಪರಬ್ರಹ್ಮನಾದ ರಾಮನ ದರ್ಶನಕ್ಕೆ ಮಾಯೆ ಅಡ್ಡಿಯಾಗಿದ್ದಾಳೆ ಸೀತಾದೇವಿ ಆದಿಮಾಯೆ. ಆ ವೇದ ಮಾತೆ ಅಯೋ ನಿಜ ಅಡ್ಡಿಯಾಗಿ ನಿಂತಿದ್ದಾಳೋ ಎಂಬಂತೆ ಲಕ್ಷ್ಮಣನಿಗೆ ಅಣ್ಣ ಕಾಣಿಸೋದಿಲ್ಲ. ಆಗ ಲಕ್ಷ್ಮಣನಂದ್ರಂತೆ, ಅತ್ತಿಗೆ ನಾನು ರಾಮನನ್ನು ನೋಡಬೇಕು, ನಿನ್ನ ಕುತ್ತಿಗೆ ಸ್ವಲ್ಪ ಓರೆ ಮಾಡೆ ನಾನು ನೋಡಬೇಕು ಅಂತ. ಈ ದಿವ್ಯ ವಿನೋದಿಂದೊಡಗೂಡಿ ಗೊಂಡಾರಣ್ಯವನ್ನು ಹೋಗತಕ್ಕಂತಹ ಕಾಲ. ಅಡಿಗಡಿಗೆ ನಿಲ್ಲುವಳು ಬಳಲಿದ್ದಾಳೆ ರಾಜಪುತ್ರಿ. ಉಳ್ಳಿರು ತಡಿಗಡಿಗೆ ಸುಯ್ಯುವಳು, ಬಳಲಿ ಬಾಯ್ ಬಿಡುವಳೇಳುವಳು, ಬಳಕುವಳು ಅಳುಕುವಳು ಮೆಲ್ಲಡಿಯ ಇಡಲರಿಯೇ. ರಾಮನ ಯಾವ ಹೆಗಲ ಮೇಲೆ ಕೈಯಿಟ್ಟು ಸೀತೆ ಅಂತಾಳು ನಡೆಯಲಾರೆ ಇನ್ನು. ಇಡಲರಿಯ ಅಡಿ ಇನ್ನೆನಿ

ನಡೆ ನಡೆದು ನಡೆಗೆಟ್ಟು ನೆಮ್ಮಿದಳು ಆತ್ಮವಲ್ಲಭನ. ಶ್ರೀರಾಮನ ಹೆಗಲ ಮೇಲೆ ಕೈಯಿಡ್ತಾ ವಾಲ್ಮೀಕಿಗಳ ಆಶ್ರಮ ಒಂದು ಕಾಣಿಸ್ತಾ ಇದೆ. ಮಹಾಪ್ರದಕ್ಷಿಣೆಯನ್ನು ಗೈದು ವಾಲ್ಮೀಕಿಗಳಿಗೆ ಅಭಿವಂದಿಸಿ ಆ ಭರದ್ವಾಜರು ತೋರಿದಂತಹ ಚಿತ್ರಕೂಟದೆಡೆಗೆ ಧಾವಿಸ್ತಾ ಇದ್ದಾರೆ. ಆ ಬೆಟ್ಟದ ಮೇಲೆ ಹತ್ತಿಕೊಂಡು ಬರತಕ್ಕಂಥ ರಘುರಾಮಚಂದ್ರನು ಸೀತಾದೇವಿಗೆ ಅನೇಕಾನೇಕ ಸೃಷ್ಟಿ ವೈಚಿತ್ರವನ್ನು ಕಾಣಿಸ್ತಾ ಮುಂದಕ್ಕೆ ಬರ್ತಾನೆ. ಮಂದಾಕಿನಿ ಪರಮ ಪವಿತ್ರ ನದಿ ಹರಿಯುತ್ತಾ ಇದೆ, ಮುಂದೆ ಕಾಣಿಸ್ತಾ ಇದೆ ದಿವ್ಯವಾಗಿರತಕ್ಕಂತಹ ಪರ್ವತ ಚಿತ್ರಕೂಟಗೆ.

ಆನಂದ. ಈ ದಿವ್ಯವಾದ ನಿಸರ್ಗದ ರಮ್ಯ ನೋಟದಲ್ಲಿ ಅನುಭವಿಸ್ತಾ ಇದ್ದೀವಲ್ಲ, ಹೀಗಂದು ಮೊದಲೇ ಗುಹನ ಮೂಲಕ ತಿಳಿಯಪಡಿಸಿದಂತೆ ಸುಮಂತ್ರನಿಗಂದು, ಸುಮಂತ್ರ

ಸುಮಂತ್ರನಲ್ಲಿಂದಲೇ ಹಿಂದೆ ಕಳುಹಿ ಚಿತ್ರಕೂಟಗಿರಿ ಶಿಖರದಲ್ಲಿ ವಾಸಿಸಿದ್ದಾರೆ. ಇತ್ತ ಶ್ರೀರಾಮನ ವಿಯೋಗದಿಂದ ಮೈ ಮರೆತಿದ್ದಂಥ ದಶರಥನಿಗೆ ಸುಮಂತ್ರ ಬಂದು ರಘುರಾಮಚಂದ್ರ ಜಟಾವಲ್ಕಲಧಾರಿಯಾಗಿ ಹೊರಟ ಅಂತಕ್ಕಂಥ ಕೇಳಿದ ಕ್ಷಣವೇ ದಶರಥ. ರಾಮನ ವಿಯೋಗದ 8ನೇ ದಿನ ಇದು. 6ನೇ ದಿನ ಈ ವೃತ್ತಾಂತವನ್ನು ಕೇಳಿ ಒಂದು ದಿನವಿಡೀ ರಾಮನನ್ನು ಚಿಂತಿಸ್ತಾ

ಪಟ್ಟಾಭಿರಾಮ ಕೋದಂಡ ರಾಮ ಜಗದಭಿರಾಮ ಅಯೋಧ್ಯ ರಾಮ ದಶರಥ ರಾಮ ಕೌಸಲ್ಯ ರಾಮ ನನ್ನನಾಗಲಿ ಹೋದಿ ಆಸ್ಪತ್ರೆ ಆನಸೇನೆ ಮಂದಿ ಬಾಲ್ಬಿಡ ರಾಣ ರಾವತರ ನಡುವೆ ರಾಜ ರಾಜನಾಗಿ ಶ್ವೇತಛತ್ರದ ಪಡಿನಲ್ಲಿ ಉಳ್ಳಿರಿಸಬೇಕು ಅಂತ ನಾನು ಬಯಸದೆ ಅಗಲಿದೆಯಾ ಅನಾಥನಂತೆ ಸಾಯುವ ನನ್ನನ್ನು ನೀವು ಯಾರು ಗಮನಿಸ್ತಾ ಇಲ್ವೇ ಹೇ ರಾಮ ಹೇ ಲಕ್ಷ್ಮಣ ಹೇ ಸೀತಾ ನಮಾಂ ಜಾನೀತ ದುಃಖೇನ ನನ್ನ ದುಃಖ ನಿಮಗೆ ಯಾರಿಗೂ ತಿಳಿಯದೆ ಮ್ರಿಯಮಾಣ ಅನಾಥವತ್ ಇದನ್ನು ಹೇಳುತ್ತಾ ತಾಂಡವ ಪಿತೃವಿನ ವೈಶ್ಯನ ಶಾಪ ಮುನಿಯ ಶಾಪವನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಸತಿಯರಿಗೆ ಹೇಳ್ತಾ ಮೇಲನುತ್ತರವಿಲ್ಲದಿರೆ ಭೂಪಾಲಕನ ಮುಖ ಚೇಷ್ಟಯನು ಮುನಿದಾದಿಗಳ ಅರಿದ ಕಟ ಕೆಟ್ಟೆನು ಕೆಟ್ಟೆನೆಂದೆನುತ ದಶರಥ ರಾಮನನ್ನೇ ನೋಡುತ್ತಾ ಕಣ್ಣು ತೆರೆದು ರಾ ಅಂತ ತೆರೆಯಲ್ಪಟ್ಟ ಬಾಯಿ ಮಾಂಬಾ ತುಟಿ ಮುಚ್ಚೋದ್ರೊಳಗೆ ಬಾಯಿಂದ ಪ್ರಾಣ ಹೊರಟು ಹೋಗಿದೆ ರಾಮ ರಾಮ ರಾಮ ರಾಮ ಅನ್ನತಕ್ಕಂತಹ ಆ ಸ್ಮರಣೆಯಿಂದ ದಶರಥನ ಯಾವ ಚೇತನ ಹೊರಟು ಹೋಗಿ ಶವ ಸದೃಶವಾಗಿದ ದೇಹ ಎಲ್ಲೆಡೆ ದುಃಖ ಹರಡಿದೆ ದಶರಥನ ಯಾವ ಯೋಗದಿಂದ ಅಳತಾ ಇದ್ದಾರೆ ಜನ ರಾಮ ರಾಮ ರಾಮ ಅನ್ನತಕ್ಕಂತಹ ಧ್ವನಿ ಎಲ್ಲೆಡೆ ತುಂಬಿ ಹೋಗಿದೆ ಏಕಪ್ರಕಾರವಾಗಿ ಆಗಲೇ ವಸಿಷ್ಠರು ಒಂದು ಕ್ಷಣವಾದರೂ ಅರಾಜಕತೆ ಉಂಟಾಗಬಾರದು ಅಂತಕ್ಕಂತಹ ಕಾರಣದಿಂದಾಗಿ ಸಿದ್ಧಾರ್ಥನೇ ನಂದನನೇ ಮೊದಲಾದಂತಹ 5 ಮಂದಿ ಪ್ರಮುಖರನ್ನ ಶೀಘ್ರಗಾಮಿಗಳಾಗಿರತಕ್ಕಂಥ ಅಶ್ವಗಳನ್ನು ಸಿದ್ಧಗೊಳಿಸಿ ಅದರ ಮೇಲೆ ಕುಳ್ಳಿರಿಸಿ ಭರತ ಶತ್ರುಘ್ನರಿಗೆ ಈ ಮರಣ ವಾರ್ತೆ ತಿಳಿಯದಂತೆ ಅವರನ್ನ ಬಹು ಎಚ್ಚರಿಕೆಯಿಂದ ಕರತರಲೋಸ್ಕರವಾಗಿ ಅನೇಕಾನೇಕ ಉಡುಗೊರೆ ವಸ್ತುಗಳನ್ನು ಕಳುಹಿಸಿಕೊಟ್ಟಿದ್ದಾನಂತೆ ಶೀಘ್ರಗಾಮಿಗಳು ಧಾವಿಸಿ ಬರ್ತಾ ಇದ್ದಾರೆ ಭರತನಡೆಗೆ ರಘುರಾಮಚಂದ್ರ ಮಹಾರಾಜ ಕೀ ಜೈ ದಶರಥನಿಂದ ಕಳುಹಲ್ಪಟ್ಟಂತಹ ಸಿದ್ಧಾರ್ಥ ವಿಜಯ ಜಯಂತ ಅಶೋಕ ನಂದನರು ಅಮೂಲ್ಯವಾದಂತಹ ವಸ್ತುಗಳನ್ನ ಭರತನಿಗಿಟ್ಟು ಪಾದಮೂಲದಲ್ಲಿಟ್ಟು ವಸಿಷ್ಠರ ಆಜ್ಞೆಯಂತೆ ಶೀಘ್ರವಾಗಿ ಭರತ ಶತ್ರುಗಳು ಅಯೋಧ್ಯೆಗೆ ಬರಬೇಕು ಎಂಬ ಸಂದೇಶವನ್ನು ತಿಳಿಸೋಣ ಧೃತಿಗೆಟ್ಟ ಮತಿ ತತ್ತರಿಸತಕ್ಕಂತಹ ಭರತನು ಮೊದಲನೇ ದಿನ ರಾತ್ರಿ ತಾನು ಕಂಡಂತಹ ದುಸ್ವಪ್ನವನ್ನು ಮತ್ತೆ ಮತ್ತೆ ಸ್ಮರಿಸುತ್ತಾ ಬಾಡಿದ ವದನದ ಶತ್ರುಘ್ನನ ಬಳಿ ತಿಳಿಯಪಡಿಸುತ್ತಾ ಇದ್ದಾನೆ ವತ್ಸ ಇದೇನು ರಾತ್ರಿ ನಾನು ಕಂಡಂತಹ ಸ್ವಪ್ನವು ಇಂದು ಸಾಕಾರವಾಗಿ ಕಣ್ಣು ಮುಂದೆ ಕಾಣಿಸ್ತಾ ಇದ್ವಿ ಹೇಗೆ ಸಿದ್ಧಾರ್ಥ ಜಯಂತರೆ ದಶರಥ ಮಹಾರಾಜ ಕುಶಲನೆ ರಾಮಲಕ್ಷ್ಮಣಾದಿಗಳ ಕ್ಷೇಮವೇ ಪೂಜ್ಯಳಾದಂತಹ ಕೌಸಲ್ಯ ಮಾತೆ ನನ್ನನ್ನು ಹೆಡೆದವ್ವ ಕೈಕೆಯ ಸುಮಿತ್ರಾದಿಗಳೆಲ್ಲರೂ ಕುಶಲವೇ ತಡೆದು ಕ್ಷೀಣಸ್ವರದಿಂದ ಸಿದ್ಧಾರ್ಥನಂದ ಎಲ್ಲರೂ ಕುಶಲ ತ್ವರೆ ಮಾಡು ಯುವರಾಜ ತನ್ನ ಸ್ವಪ್ನವನ್ನು ತಿಳಿಯಪಡಿಸುತ್ತಾರೆ ಹೊಲಸು ನಾರುಮ ಶತ್ರುಘ್ನ ನಾನು ಕಂಡ ಸ್ವಪ್ನವಪ್ಪ ಇದು ಭಯಾನಕ ಹೊಲಸು ನಾರುವ ವಸನ ಧರಿಸಿಹ ನಮ್ಮ ತಂದೆ ತಿಲ ತಿಲಾನ್ನವ ತಿಂದು ತೇಗೂತ ಕಿಲ ಕಿಲನೆ ನಗು ತಿರ್ಪ ವದನ ವಿಕೀರ್ಣ ಕೇಶ ಚಯ ಹರಡಿದ ಕೂದಲಿನಿಂದ ನಮ್ಮಪ್ಪ ಅಡಿಗಡಿಗೆ ತಾನೇ ಎಳ್ಳನ್ನ ಹಾಗೆ ಆ ತಿಲಮಿಶ್ರವ ತಿಲಾನ್ನವನ್ನು ತಿನ್ನುತ್ತಾ ಕೆದರಿದ ಕೂದಲಿನಿಂದ ಕಲುಷಿತ ಗೋಮಯದ ಗುಂಡಿಯಳುರುಳಿ ಬೆಟ್ಟದೊಳಿ ಜೂತೈತ ಮರಳಿ ತೈಲವ ಪೂಸಿ

ಈ ದುಷ್ಟ ಸ್ವಪ್ನ ಕಾಣುತ್ತಲ್ಲ, ಮರುಕ್ಷಣ ಕಡಲೊಣಗಿ ಗ್ರಹ ತಾರೆ ಚಂದ್ರರು ಕೊಡವಿ ಗುರುಳಲು ಗಿರಿವನಂಗಳು ಸುಡುದಿಹುದ ಕಂಡಂಜಿದೆನು ಕಾರ್ಗತ್ತಲೆಲ್ಲೆಲ್ಲೂ. ಗ್ರಹ ತಾರೆಗಳು ಎಲ್ಲವೂ ತಾರೆ ಹುಡುಕಿ ಕೆಳಕ್ಕೆ ಬೀಳುವುದನ್ನು ಕಂಡೆ. ಹುಡಿಯೋರ್ ಉರುಳಿತು, ಹುಡಿಯೋಳು ಉರುಳಿತು ಪಟ್ಟದಾನೆಯು ಕಡೆಗೆ ಕಂಡೆನು ಪಿತನ ಕಾಯವ ಬಿಡದೆ ಲೇಪಿಸಿಕೊಂಡಿಹನು ಕೆಂಗಂಧ ಕುಸುಮಗಳ. ಇಂಥ ಅನಿಷ್ಟ ಸ್ವಪ್ನವನ್ನು ಕಂಡಿದ್ದೆ. ಸಿದ್ಧಾರ್ಥಾದಿಗಳು ಎಲ್ಲರೂ ಕುಶಲ ಅಂತ ಹೇಳ್ತಾ ಇದ್ದ. ವೇಳೆ ಮಾಡಬೇಡ, ಬೇಗನೆ ನಾವು ಹೋಗಿ ನಮ್ಮವರನ್ನು ಕಾಣಬೇಕು ಅಂತ ಹೊರಟಿದ್ದಾರೆ. ಒಂದು ನಿಮಿಷ ತಳುವುದೆ ತಕ್ಷಣವೇ ಸುಧಾಮ ಎಂಬ ನದಿಯನ್ನ ದಾಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಕ್ರಾದಿನಿ ಶತದ್ರು ನದಿಗಳನ್ನು ದಾಟಿ ಎಲ್ಲೂ ತಳುವುದೆ ಶಿಲಾವಹ ನದಿಯನ್ನು ಉತ್ತರಿಸಿ ಪರ್ವತಗಳನ್ನು ದಾಟಿ ಚೈತ್ರರಥವೆಂಬ ವನಕ್ಕೆ ಬಂದಿದ್ದಾರೆ. ಸರಸ್ವತಿ ಗಂಗಾ ಸಂಗಮವನ್ನು ಸೇರಿ ಕುಲಿಂಗಾ ನದಿಯನ್ನು ದಾಟಿ ಯಮುನಾ ನದಿಯನ್ನು ಸೇರಿ ಅಂಶುಧಾನ ನಗರಕ್ಕೆ ಬರುತ್ತಾ ಭಾಗೀರಥಿಯನ್ನು ಕಂಡು ಪ್ರಾಗ್ವಟವೆಂಬಲ್ಲದನ್ನು ದಾಟಿ ಅನೇಕಾನೇಕ ನದ ನದಿ ಪರ್ವತ ಶಿಖರಗಳನ್ನು ದಾಟಿ ಸಾಲವನಕ್ಕೆ ಬಂದಿದ್ದಾರೆ. ಏಳು ರಾತ್ರಿ ಅಹೋರಾತ್ರಿ ಪ್ರಯಾಣ ಗೈದು ಶ್ರೀರಾಮನನ್ನು ಚಿಂತಿಸ್ತಾ ರಘುವರನನ್ನು ಕಾಣಬೇಕು ಅಂತ ಹೊರಟು ಬರ್ತಾ ಇದ್ದ. ಅರುಣೋದಯ ಕಾಲದಲ್ಲಿ ಅಯೋಧ್ಯೆಯ ಸನಿಹಕ್ಕಾಗಿ ಬರ್ತಾ ಇದ್ದಾರೆ. ನೋಡ್ತಾರೆ ದೂರದಲ್ಲಿ ಅಯೋಧ್ಯೆಯನ್ನ. ಇದೇನು ಅನಿಷ್ಟ ಸೂಚನೆಗಳು, ದುಶ್ಶಕ್ರುಗಳು ಕಾಣ್ತಾ ಇವೆ. ಶತ್ರುಘ್ನ ನೋಡಿದೇನು, ಮಹಾದ್ವಾರ ಮುಚ್ಚಿದೆ. ವೈರಯಂತ ಮಹಾದ್ವಾರ ಮುಚ್ಚಿದೆಯಲ್ಲ, ನಮ್ಮಯ್ಯನ ದಶರಥನ ಪಟ್ಟದ ಆನೆ ಶತ್ರುಂಜಯ ಅದು ಕಣ್ಣೀರುಳುತ್ತಾ ಹುಡಿಯಲು ಹೊರಳುತ್ತಾ ಇದೆ. ಪುರಜನರು ನಮ್ಮನ್ನು ಕಂಡು ಕದಲದೆ ನಿಂತವರು ಕೆಲವರು, ನಮ್ಮನ್ನು ಕಂಡಾ ಕ್ಷಣ ಕದವಿಕ್ಕಿ ಒಳಕ್ಕೆ ಹೋದವರು ಹಲವರು. ಮಂಗಲ ವಾದ್ಯಗಳಿಲ್ಲ, ಪಕ್ಷಿಗಳ ಕಲರವ ಕೂಜನ ಕೇಳಿಸುದು. ಇದೇ ಎಲ್ಲಿ ಬಂದಿದ್ದೇವೆ ನಾವಿದು? ಮನುಪಾಲಿತವಾದಂತಹ ಸರಯೂ ತೀರದ ದಿವ್ಯ ನಗರಿ ಅಮರಾವತಿಯನ್ನು ಹೋಲತಕ್ಕಂಥ ಅಯೋಧ್ಯೆ ಏನಿದು? ಅಲ್ವೇ ಅಲ್ಲ ಮಸಣದ

ಇದೇನಿದು? ದಿಗಿಲುಗೊಂಡಂಥ ಭರತ ಎಲ್ಲೂ ತಳುವುದು ನೇರವಾಗಿ ಅರಮನೆಯ ಸನಿಹಕ್ಕಾಗಿ ಬರುವಾಗ ಸೂರ್ಯ ಕುಲದ ಧ್ವಜ, ಕೋವಿದಾರ ಧ್ವಜ ಅರ್ಧಕ್ಕಿಳಿದಿದೆ. ನಿರುತ್ಸಾಹನಾದ ಭರತನು ತಂದೆಯ ಅರಮನೆಯನ್ನು ಪೊಕ್ಕು ಅಲ್ಲೆಲ್ಲೂ ಪಿತೃದೇವತೆಯನ್ನು ಕಾಣದೆ ಕೈಕೈಯ ಅಂತಃಪುರಕ್ಕೆ ಬರ್ತಾನೆ. ಬೆವರಿದೆ ಮೈ, ಕೈಕಾಲು ನಡುಕ್ತಾ ಇದೆ, ಗಂಟಲು ಒಣಗಿದೆ, ಕಣ್ಣುಗಳಿಂದ ಏಕ ಪ್ರಕಾರ ಶುರು ಇಳಿಯುತ್ತಾ ಇದೆ. ದಿಕ್ಕೆಟ್ಟವರಂತೆ ಒಳಕ್ಕೆ ಬಂದು, ಅಮ್ಮ ಕೈಕೇ ಜನನಿ, ನಾನು ಮೊದಲು ನನ್ನ ಪೂಜ್ಯ ತಂದೆಗೆ ನಮಸ್ಕಾರ ಮಾಡಬೇಕು, ನಮ್ಮ ಜನಕನೆಲ್ಲ

ನಮ್ಮ ತಂದೆ ಎಲ್ಲಿ? ರಾಜ್ಯಲೋಭದಿಂದ ಮತಿಗೆಟ್ಟ ಕೈಕೆ ಭರತನನ್ನು ಕಂಡ ಕ್ಷಣ ಉತ್ಸಾಹದಿಂದ ಬೆಳಿಗ್ಗೆ ಬಂದು ಬರಸೆಳೆದು ಬಿಗಿದಪ್ಪಿ ಮುಂದಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನೇವರಿಸಿ ಬೆನ್ನು ಸವರಿ ಅಂದ್ರು. ಆ ಕೆನ್ನುಳ ಆ ಲೋಭದಿಂದ ನಿಮ್ಮ ತಂದೆ ಭರತ ಯಾಗತಿ ಹಿ ಸರ್ವಭೂತಾನಾಂ ತಾಂಗತಿಂ ತೇ ಪಿತಾಗತಃ. ಎಲ್ಲರೂ ಒಂದಿನ ಹೋಗಬೇಕಾದಂತಹ ಆ ಪರಲೋಕದ ಗತಿ ಅದನ್ನು ನಿಮ್ಮ ತಂದೆ ಸೇರಿತು. ಯಶಸ್ವಿ ಮಹಾಮಹಾಯಜ್ಞಾಧಿಕಾರಿಗಳು ನಡೆಸಿರತಕ್ಕಂಥವ, ಆದರೆ ಏನು ಮಾಡಲಿ, ತಂದೆ ತೀರಿದ ವರ್ತಮಾನ ಕೇಳುತ್ತಲೇ ದಶರಥನ ದೇಹ ನಮ್ಮೆಲ್ಲರನ್ನು ಅಗಲಿ ಹೋಯಿತು, ಎಲ್ಲಡಗಿಸಿಟ್ಟಿದ್ದಾರೆ, ಏನಾಯಿತು ಮುಂತಾದಂತಹ ಭವಿಷ್ಯವನ್ನು ಚಿಂತಿಸ್ತಾ ಚಿಂತಿಸ್ತಾ ಬುಡ ಕಡಿದಂತಹ ಮರದಂತೆ ಭರತ ತತ

ಆಕಾಶ ನಿಂತ್ಕೊಂಡು ಬಾಯಿ ತೆರೆದು ಗೋಳಿಡುತ್ತಾನೆ. ಮಹಾತೇಜ ಭ್ರಾಂತ ಕುಣಿತ ಚೇತ ದಿಕ್ಕು ಕಾಣದವನಾಗಿ ದಶರಥನನ್ನ ಪಾಪ ಅಂತ ಕರೆಯುತ್ತಾ ಉರುಳುತ್ತಾ ಇದ್ದಾನೆ ಭೂಮಿಯಲ್ಲಿ, ಹೊರಳುತ್ತಾ ಇದ್ದಾನೆ. ಕೈಕೆ ಮತ್ತೆ ಮರಣೋಪಮವಾದ ಮತ್ತೊಂದು ಸುದ್ದಿ ಹೇಳಿತು. ನನ್ನ ತಂದೆ ಸಾಯುವಾಗ ನನಗೋಸ್ಕರ ಏನಾದರೂ ಅಂತಿಮವಾದಂತಹ ಸಂದೇಶ ಹೇಳಿದನೆ. ರಾಮಲಕ್ಷ್ಮಣ ಬಳಿಯಲ್ಲಿದ್ದವನನ್ನು ಸೇವಿಸ್ತಾ ಇದ್ರೆ ಆ ಪಿತೃವಿನ ಅಂತಿಮ ಸಂದೇಶವಾದರೂ ಹೇಳುವ ಆ ಪ್ರಕಾರ ನಾನು ನಡೆಯುತ್ತೇನೆ. ಅವನನ್ನು ಕಣ್ಬಿಟ್ಟು ಕಾಣುವ ಭಾಗ್ಯ ನನಗಿಲ್ಲ ಅಂತೇಳುವ ಮಗನಿಗೆ ಮತ್ತೊಂದು ಮಾತು ಹೇಳಿದ್ರು. ನಿನ್ನ ತಂದೆ ಪ್ರಾಣ ಹೋಗುವಾಗ ಏನು ಸಂದೇಶ ನಿನಗಾಗಿ ಹೇಳಲಿಲ್ಲ. ಹೇ ರಾಮ, ಹೇ ಸೀತೆ, ಹೇ ಲಕ್ಷ್ಮಣ, ಹೀಗೆ ನಿನ್ನ ಹೆಸರೇ ಎತ್ತದೆ ಸೀತೆ ಲಕ್ಷ್ಮಣ ರಾಮ ಅಂತ ಕರೀತಾ ಕರೀತಾ ಪ್ರಾಣ ಬಿಟ್ಟ. ಎರಡನೇ ಮಾತು ಕೇಳುತ್ತಲೇ ಮತ್ತೆ ಮೂರ್ಛೆ ಹೋದಂತಹ ಭರತ ರಾಮನಲ್ಲಿ ಹೋದ. ಪೂಜ್ಯಳಾದ ಸೀತಾಮಾತೆಯಲ್ಲಿ, ನನ್ನ ಪ್ರೀತಿಯ ಲಕ್ಷ್ಮಣನಲ್ಲಿ ಎಂದು ಕೂಗುತ್ತಾ ಇರತಕ್ಕ ಭರತನನ್ನ ಬಳಿ ಕರೆದು ಬೆನ್ನು ಸವರಿ ಎಂದಳು. ಏನು ಚಿಂತೆ ಮಾಡಬೇಡ, ನಿನ್ನ ಮಾರ್ಗ ನಿಷ್ಕಂಟಕವಾಗಿದೆ. ಭರತ, ನೀನೇ ರಾಜನಾಗಬೇಕು ಎಂಬ ಕಾರಣದಿಂದ ದೇವಾಸುರ ಸಂಗ್ರಾಮದಲ್ಲಿ ನಾನು ಕೇಳಬೇಕಾದ ಎರಡು ವರಗಳನ್ನಾಗಲೇ ಕೇಳಿ ರಾಮನನ್ನು 14 ವರ್ಷ ಕಾಡಿಗಟ್ಟಿದ್ದೆ. ಸೀತಾ ಲಕ್ಷ್ಮಣರವನ್ನು ಅನುಸರಿಸಿ ಹೋಗಿದ್ದಾರೆ. ದಶರಥ ಪರಲೋಕ ಸೇರಿದ್ದಾರೆ. ಸಿಂಹಾಸನ ನಿನಗಾಗಿ ಕಾದಿದೆ ವತ್ಸ. ಪಟ್ಟಾಭಿಷೇಕದ ಸಿದ್ಧತೆಯಾಗಿದೆ. ಇನ್ನು ಮುಂದೆ ನೀನು ರಾಜ ಚಕ್ರವರ್ತಿ ಅಂತ ಕರೆಯೋಣ. ಭರತನಿಗೆ ಉಂಬಳಿಸಿತು ಕಂಠ. ನಿಲ್ಲಲಾಗದೆ ಅಡಿಗಡಿಗೆ ಅಡಿಗಡಿಗೆ ಕಂದಿದ ಮೂರ್ಛೆಯ ತಳಾತಳಕ್ಕೆ ಎದ್ದವನೇ ತನ್ನ ತಾಯಿಯನ್ನು ನೋಡುತ್ತಾನೆ. ಹೇ ರಾಕ್ಷಸಿ, ಸೂರ್ಯ ಕುಲದ ಕಾಲ ರಾತ್ರಿ ಪಾಪದರ್ಶಿನಿ, ಹೇ ಮೃತ್ಯು ರೂಪಣೆ, ರಘುಕುಲದ ಮೈಗೆ ವಿಷವೂಡಿದೆಯಾ? ಧರ್ಮಜ್ಞನಾದ ರಾಮನನ್ನು ಹೊರಗಟ್ಟಿ ಧರ್ಮಿಷ್ಠನಾದಂತಹ ರಾಜನನ್ನು ಕೊಂದೆಯಲ್ಲ, ನಿನ್ನನ್ನು ತಾಯಿಯೇ, ನನ್ನ ಮಾತೆಯೇ ನೀನು. ಹೇ ಪಾಪಿನಿ, ಮಹಾಭಾಗ್ಯವಂತನಾದ ರಾಮನನ್ನ ನಾರು ಬಟ್ಟೆಯುಡಿಸಿ ರಾಜ್ಯದಿಂದ ಹೊರಗೆ ಹಾಕಿದೀಯ. ನಿನಗಿದರಿಂದ ಯಾವ ಕೀರ್ತಿ ಬಂದಿದೆ, ಯಾವ ಭಾಗ್ಯ ಬಂದಿದೆ? ನತು ಕಾಮಂ ಕರಿಷ್ಯಾಮಿ. ಹೇ ಪಾಪಿ ಕೈಕೆ, ನಿನ್ನಿಚ್ಛೆಯಿಂದ ನಾನೆಂದೂ ನಡೆಯಗೊಡುವುದಿಲ್ಲ, ನಿನ್ನಾಸೆಯಿಂದ ನಾನೆಂದೂ ತೀರಿಸುವುದಿಲ್ಲ.

ನಿರ್ದೋಷಿಯಾದ ಪರಮ ಪೂಜ್ಯನಾದ ನನ್ನಣ್ಣನ್ನು ಮರಳಿ ಕರೆ ತರುವ ತನಕ ನಾನು ಬೇರೆ ಯಾವ ಕಾರ್ಯದಲ್ಲಿ ತೊಡಗತಕ್ಕಂಥವನಲ್ಲ. ನನಗೇನು ಅಪೇಕ್ಷೆ ಇಲ್ಲ. ನಿನ್ನಾಸೆ ಎಂದೂ ಈಡೇರದು. ನಿಲ್ಬೇಡ ನನ್ನ ಕಣ್ಣು ಮುಂದೆ. ಎಲ್ಲಾದ್ರೂ ಹೋಗಿ ಸಾಯು. ಸಾತ್ವಮಗ್ನಿಂ ಪ್ರವಿಶ ವಾ ಸ್ವಯಂ ವಾ ದಂಡಕಾಲ್ ವಿಷ. ಹೋಗು ಕಾಡಿಗೆ ನೀನೆ ಹೊರಟು ಹೋಗಿ ಬಾಯಿ. ರಾಮನಿಗಾಗದ ರಾಮನಿಗೆ ಬಾಗದ ರಾಮನಿಗೆ ಸಲ್ಲದ ರಾಮನಿಗೆ ಒಲ್ಲದ ಪಾಪಿ ಆದ್ರಿಂದ ವದನವನ್ನು ನಾನು ನೋಡೋದಿಲ್ಲ. ರಜ್ಜುಂಬಧಾನವಾ ಕಂಠೆ. ಕತ್ತಿಗೆ ಹಗ್ಗವಾದ್ರು ನೇಣಾದ್ರೂ ಬಿಡಿಸ್ಕೊಂಡು ಸಾಯ್ ಹೋಗ್. ಹೀಗನ್ನುತ್ತ ಶೋಕತಪ್ತನಾದವ ಕೌಸಲ್ಯಾದೇವಿಯ ಬಳಿಗಾಗಿ ಬಂದು ಪಾದಕ್ಕೆ ಕರಗುತ್ತಾನೆ. ಕೌಸಲ್ಯಾದೇವಿ ನೋಡುತ್ತ

0: ಅಳೆ ಬಂದೆಯಾ ಭರತ ಚಕ್ರವರ್ತಿ ಅಂದ್ರು. ಆ ಚಕ್ರವರ್ತಿ ಎಂಬ ಮಾತು ಕೇಳಿದ ಕ್ಷಣ ಕೌಸಲ್ಯಾದೇವಿಯ ಪಾದದಲ್ಲಿ ಹೊರಳಾಡಿದ. ತಾಯೇ ಜನನಿ, ನಾನು ಒಂದು ಅರಿ ಶ್ರೀರಾಮನನ್ನ ಕಾಡಿಗಟ್ಟುವ ಈ ಕಾರ್ಯದಲ್ಲಿ ನನ್ನ ಕೈವಾಡವಿಲ್ಲವಮ್ಮ. ನನ್ನ ಚಕ್ರವರ್ತಿ ಎಂದು ಕರೆಯಬೇಡ ತಾಯೇ, ನಾನು ರಾಮನ ದಾಸ.
1: ಅರಿಯೇ ನಾನಿದ ಜನನಿ ಸತ್ಯವೋ,
0: ನಾನು ತಿಳಿದಿಲ್ಲ ತಾಯಿ.
1: ಅರಿಯ ನಾನಿದ ಜನನಿ ಸತ್ಯವು, ಧರಣಿ ಆಳುವ ಆಸೆಯುಳ್ಳೊಡೆ.
0: ರಾಮನಟ್ಟಿ ನಾನು ರಾಜನಾಗಬೇಕು ಅನ್ನೋದು ಸ್ವಪ್ನದಲ್ಲಾದ್ರೂ ಬಯಸಿದ್ದಾದ್ರೆ.
1: ಬರಲಿ ಭೂಸುರ ಹತ್ಯೆ ಗುರು ಸ್ತ್ರೀ ಗಮನ, ಸುರೆ ಕೂಡಿದ ಉರುತರದ ಸ್ತ್ರೀ ಬಾಲ ಹತ್ಯದ ಪರಮ ಪಾಪಿಗಳಿಂಗೆ ಬರುತಿಹ, ಸರ್ವ ಪಾಪವು ಬರಲಿ. ರಾಮನ ವನಕ್ಕೆ ಕಳುಹೊಡೆದ ಕಾರಣನಾದೊಡೆ ಸರ್ವ ಪಾಪವು ಬರಲಿ. ನಾನಿದಕ್ಕೆ ಹೊಣೆಯಾಗಲಿ.
0: ಪಾದಲ್ಲಿ ಹೊರಳತಕ್ಕಂತ ಭರತನನ್ನ ಬಿಗಿದಪ್ಪಿ ಸಂತೈಸ್ತಾಳ ವತ್ಸ. ನಿನ್ನ ಅಪರಾಧವಿಲ್ಲವೆನಳಾಗಿ ಅಳುತ್ತಿರತಕ್ಕಂತ ಭರತನನ್ನು ಕರತಂದ್ರು. ತೈಲ ದ್ರೋಣಿಯಲ್ಲಿ ಇಡಿಸಿದ್ದಾರೆ ದಶರಥನ ಶವವನ್ನ ಬಂದು ನೋಡ್ತಾರೆ. ಉದ್ಧೃತ್ತಂ

ತೈಲ ದ್ರೋಣಿಲಿಟ್ಟು ಶವವನ್ನು ಮೇಲಕ್ಕೆತ್ತಿದ್ದಾರೆ. ನೋಡ್ತಾನೆ, ಅರಶಿನ ಬಣ್ಣಕ್ಕೆ ಮಾಸಿದೆ ವದನ, ಮೃತ್ಯುಗುಹಿಯಂತೆ ಬಾಯಿ ತೆರೆಯಲ್ಪಟ್ಟಿದೆ. ತೀಕ್ಷ್ಣವಾದಂತಹ ದೃಷ್ಟಿ ತನ್ನೆಡೆಗೆ ಬೀರುವಂತಿದೆ. ತಂದೆ ಕೈ ಮುಗಿಯುತ್ತಾನೆ. ಭರತಪ್ಪ, ಆಪೀತ ವರ್ಣ ವದನಂ ಪ್ರಸುಪ್ತಮಿವ ಭೂಪತಿ. ಸತ್ತ ಕಾಣಿಸುವುದಿಲ್ಲ, ಮಲಗಿದ್ದ ನಂಬ ಕಾಣಿಸುತ್ತದೆ. ತಂದೆಯ ದುರಂತತೆಯನ್ನು ಕಂಡು ಇದು ಕಾಲಲ್ಲ, ತಾಯಿಯನ್ನು ಕೊಲ್ಲುತ್ತೇನೆ ಅಂತ ಮುಂದಕ್ಕೆ ಬರ್ತಾನೆ ಖಡ್ಗ ಎತ್ತಿಕೊಂಡು. ಆಗ ವಶಿಷ್ಠ ಪಡೆದರು, ವತ್ಸ, ರಾಮನಿಗೆ ಯೋಗ್ಯನಾದ ತಮ್ಮನಿ, ಅದಕ್ಕನುಕೂಲವಾದಂತಹ ಸ್ವಭಾವ ಧರ್ಮಗಳು ನಿನ್ನಲ್ಲಿ ಉಂಟೆಂಬುದಾಗಿ. ಜರೆದು ಭರತನ ಕೈಯ ಖಡುಗವ ನೊರೆಗೊಳಿಸಿ ಧರ್ಮದ ರಹಸ್ಯವ ಅರುಹಿ ಬಳಿಕ ಪರೇತ ಕೃತ್ಯದ ಪರಮ ವೈದಿಕವ. ಸಮಾಧಾನ ಪಡಿಸುತ್ತಾನೆ ಮಗ ಭರತ, ಇಂಥ ಅಪರಾಧ ಮಾಡಬೇಡ. ಮಾತಾಪಿತೃಗಳ ವಚನ ಪಾಲಿಸಲು ನಿನ್ನ ಅಣ್ಣ ವನಕ್ಕೆ ಹೋಗಿದ್ದ. ಆ ರಾಮನಿಗೆ ಸಂತೋಷವಾಗುವ ಕಾರ್ಯವನ್ನು ಮಾಡಬೇಕಾದ್ರೆ ಈ ಪಿತೃವಿನ ಊರ್ಧ್ವ ದೈಹಿಕ ಕಾರ್ಯಕ್ಕಾಗಿ ಸಿದ್ಧನಾಗುವಂತ ಹೇಳ್ತಾನೆ. ಭರತನು ಆ ದುಃಖವನ್ನು ತಡೆದುಕೊಂಡು ಉತ್ತರ ಕ್ರಿಯೆಯನ್ನೆಲ್ಲ ಮುಗಿಸ್ತಾನೆ. ಮಹಾನ್ ಕೀರ್ತಿವಂತನಾದ ರಾಜ ದಶರಥನ ಕೀರ್ತಿಯ ಧವಳಿಮೀವೋ ಎಂಬಂತೆ ಭಸ್ಮರಾಶಿ ದಿವ್ಯವಾದಂತಹ ರಜತ ಕರಂಡದಲ್ಲಿ ಸಂಗ್ರಹವಾಗಿದೆ. ಮುಂದಿನ ಕಾರ್ಯಗಳೆಲ್ಲ ಮುಗಿದ ಬಳಿಕ ಮಂಗಲ ಸ್ನಾತನಾದ ಭರತನು ರಾಜಸಭೆಗೆ ಬರ್ತಾ ಇದ್ದಾನೆ. ಮಂಗಲವಾದ್ಯಗಳು ಮೊಳಗುತ್ತಾ ಇವೆ. ಭರತನು ಕೋಪದಿಂದ ನಿಲ್ಲಿಸುವಂತೆ ಆಜ್ಞೆ ಕೊಟ್ಟ. ಯಾರಿಗೆ ಮಂಗಲವಾದ್ಯ, ಯಾರಿಗೆ ಸ್ವಸ್ತಿ, ಯಾರಿಗೆ ಈ ಒಂದಿನ ಆಗದ ಹೊಗಳಿಕೆ? ನಾನು ರಾಜನಲ್ಲ, ನಾನು ಸಿಂಹಾಸನ ಏರತಕ್ಕಂಥವನಲ್ಲ, ಶ್ರೀರಾಮನೇ ಇಲ್ಲಿಗೆ ರಾಜ, ಕೇಳಿ ಎಂಬುದಾಗಿ ಸಭೆಯಲ್ಲಿ ಘೋಷಿಸುತ್ತಾನೆ. ಕರೆ

ಆ ರಘುಚಂದ್ರವನ್ನು ಮರಳಿ ಕರೆತರುತ್ತೆ. ಒಂದು ನಿಮಿಷ ತಳುವುದೇ ಚತುರಂಗ ಬಲ ಸಮೇತವಾಗಿ ಹೊರಡಬೇಕು ಅಂತಕ್ಕಂಥ ಆಜ್ಞೆಯನ್ನು ಹೊರಡಿಸಿದ. ಅಯೋಧ್ಯೆಯ ಸಕಲ ಪುರಜನರು ಪರಿಜನರು ಬಂಧುಗಳ ಜೊತೆ ಹೊರಟಿದ್ದಾರೆ. ರಾಮನನ್ನು ಕಾಣತಕ್ಕಂಥ ಉತ್ಸಾಹದಿಂದ ಅನೇಕಾನೇಕ ದಿವ್ಯ ವಸ್ತುಗಳನ್ನು ಕರದಲ್ಲಿ ಇಟ್ಟುಕೊಂಡು ಹೊರಟಿದ್ದಾರೆ. ಭರತನೇ ಮುಂದಿದ್ದು ಮಾರ್ಗ ತೋರಿಸತಕ್ಕಂತಹ ಆ ಜ್ಞಾನಿಗಳ ಸಹಾಯದೊಂದಿಗೆ ಬರುತ್ತಾ ಇದ್ದಾರೆ. ಗಂಗಾ ತೀರವನ್ನು ಬಂದು ಮುಟ್ಟಿದ್ದಾರೆ. ಗುಹನನ್ನು ಭೇಟಿಯಾಗಿ ರಾಮ ಹೋದಂತಹ ಮಾರ್ಗವನ್ನು ತಿಳಿಯುತ್ತಾರೆ. ಮರಳಿ ಕರೆತಂದು ರಾಮನಿಗೆ ಪಟ್ಟಾಭಿಷೇಕ ಮಾಡುವನೆಂಬ ಭರತನ ತ್ಯಾಗವನ್ನ ತಿಳಿದು ಗುಹ ಸನ್ಮಾನಿಸಿ ರಾಮ ವೃತ್ತಾಂತವನ್ನು ವಿವರಿಸುತ್ತಾ ಶ್ರೀರಾಮಚಂದ್ರ ಇಂಗುದಿ ಮರದಡಿಯಲ್ಲಿ ಇಲ್ಲಿ ಮಲಗಿದ್ದ ಅಂತ ಆ ಸ್ಥಳವನ್ನು ತೋರಿಸಿದ. ಆ ವೃಕ್ಷ ಮೂಲದಲ್ಲಿ ತಳಿರನ್ನ ಹರಡಿ ಮಲಗಿದಂಥ ರಾಮನ ಮಂಗಳ ಮೂರ್ತಿ ಕಣ್ಣಿ ಕಟ್ಟಿದಂತಾಗಿ ರಘುವರ ಅಣ್ಣ ತಾಮ ಆ ಸ್ತ್ರೀಯ ಸುಪತ್ತಿಗೆ ನನಗೆ ಬಿಟ್ಟುಕೊಟ್ಟು ಈ ವೃಕ್ಷ ಮೂಲದಲ್ಲಿ ಮಲಗಿದೆಯಾ ಎಂಬುದಾಗಿ ಅಲ್ಲಿ ಹೊರಳಾಡ್ತಾ ಇದ್ದಾನೆ ಭರತ. ರಾಮನ ಪಾದ ಧೂಳೆಂಬುದಾಗಿ ಧೂಳನ್ನು ಎತ್ತಿ ತನ್ನ ತಲೆಗೆ ಹಾಕೊಳ್ತಾ ಇದ್ದಾನೆ. ಸನಿಹದ ಒಂದು ಪೊದೆಯಲ್ಲಿ ಒಂದು ದೊರಗಾದ ಒರಟಾದ ನೂಲಿನ ತುಂಡನ್ನು ನೋಡ್ತಾನೆ. ಇದೇನು ಅಂತ ಕೇಳಿದಾಗ ಗುಹನಂದ, ಇಂತಹ ದೊರಗಾದ ಒರಟು ನೂಲಿನಿಂದ ಸಿದ್ಧ ಮಾಡಿದ ವಲ್ಕರ್ಗಳನ್ನು ಇಟ್ಟುಕೊಂಡು ರಾಮ ಹೋಗಿದ್ದ ಎಂಬ ಮಾತು ಕೇಳಿದ ಅಕ್ಷರ ಮತ್ತೆ ಮೂರ್ಛಾಪನ್ನನಾಗಿ ಹಾ ಹತೋಸ್ಮಿ ನೃಶಂಸೋಹಂ ಯತ್ಸಭಾರ್ಯ ಕೃತೆ ಮಮ ಈದೃಶೀಂ ರಾಘವ ಶಯ್ಯಾಮಧಿಷೇತೆ ಕ್ಷನಾತವತು. ಅನಾಥನಂತೆ ಸೀತಾರಾಮನನ್ನು ಈ ವೃಕ್ಷ ಮೂಲದಲ್ಲಿ ಮಲಗುವಂತೆ ಮಾಡಿದಂತಹ ನಾನು ಸಕಲ ಜಗತ್ತಿಗೆ ಅವರ ನಿಂದೆಗೆ ನಾನು ಪಾತ್ರನಾದನಲ್ಲ ಎಂಬುದಾಗಿ ಅಳುತ್ತಾ ನೇರವಾಗಿ ಗುಹಾ ತೋರಿದ ಮಾರ್ಗದಿಂದ ಭರದ್ವಾಜ ಆಶ್ರಮಕ್ಕೆ ಬಂದ್ರೆ ಚತುರಂಗ ಬಲ ಸಮೇತವಾಗಿ ಬಂದವರನ್ನೆಲ್ಲರನ್ನ ಸತ್ಕರಿಸಿ ಮಹದಾನಂದದಿಂದ ಅವರನ್ನು ಬೀಳ್ಕೊಡ್ತಾರೆ. ಚಿತ್ರಕೂಟದಡೆಗೆ ಹೋಗಿ ಎಂದು ಕಳುಹಿಸಿಕೊಡ್ತಾ ಇದ್ದಾರೆ. ಭರದ್ವಾಜರ ಆತಿಥ್ಯ ಸ್ವೀಕಾರ ಮಾಡಿದಂತಹ ಸೇನೆ ಮರಳಿ ಮರಳಿ ರಾಮನನ್ನು ಕಾಣುವ ಉತ್ಸುಕತೆಯಿಂದ ಕರತಂದ ಭರತನನ್ನು ಸ್ಮರಿಸುತ್ತಾ ಮುಂದಕ್ಕೆ ಹೊರಡ್ತಾ ಇದ್ದಾರೆ. ಆಗಲೇ ಚಿತ್ರಕೂಟಗಿರಿ ಶಿಖರದಲ್ಲಿ ಮಹಾನ್ ಸಾಲ ವೃಕ್ಷವನ್ನೇರಿ ನಿಂತು ನೆಲ ನಡುಗೋ ಬಾನ್ ಗುಡುಗೋ ಈ ಮಹಾಸೇನೆ ನಡೆದು ಬರುತ್ತಿರುವಾಗ ಉಂಟಾದಂತಹ ತುಮುಲವನ್ನು ವೀಕ್ಷಿಸಲು ವೃಕ್ಷದ ಮೇಲೆ ನಿಂತಹ ಲಕ್ಷ್ಮಣನ್ ತಕ್ಷಣ ರಾಮನನ್ನು ಕರೆದು ಹೇಳುತ್ತಾನೆ, ರಾಮ ಅಣ್ಣ ಆರಿಸಗ್ನಿಯ ನನ್ನ ಹೋಮದ ಧೂಮವನ್ನು ಕಂಡು ಶತ್ರುಗಳ ಮೇಲೆ ದಾಳಿ ಇಡ್ಲಿಕ್ಕೆ ಬರ್ತಾ ಇದ್ದಾರೆ, ಮೊದಲು ಯಜ್ಞಾಗ್ರಿಯನ್ನಾರಿಸು. ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ಆರಿಸಗ್ನಿಯ ನನ್ನ ಶೀಘ್ರದಿ ಗುಹಾಂತರದಿ ದೇವಿಯನ್ನು ಬೈತಿಟ್ಟು ಭಾಗ. ಸೀತಾದೇವಿಯನ್ನ ಗುಹೆಯಲ್ಲಿ ಅಡಗಿಸಿ ಬರಬೇಕು. ಜವದಿ ತೊಡು ಕವಚವಹು ಚಾಪವಹು ಪಿಡಿ ನಿಶಂಗದಿಂತೆಗೆ ನಿಶಿತ ನಾರಾಚ ಮೃತ್ಯುವಹು. ಕೋದಂಡವನ್ನೆತ್ತಿಕೋ, ಕೈಯಲ್ಲಿ ಕವಚವನ್ನು ಬಚ್ಚಿಕೋ ಅಂದಾಗ ರಾಮ ಕೇಳ್ತಾ, ಯಾಕೆ ಯಾಕೆ ಅಂದಾಗ, ಏನೇ ಬರುತ್ತಿದೆ ಸೇನೆ ಕಾಲಾಳು ಹೇರಾನೆ ತೇರು ಕುದುರೆ ಯಮಗದು ಮಾರಿಬೇನೆ ವೈರಿಯ ದಿಟವು ಭರತ. ಭರತನು ಮಹಾಸೇನೆಯಿಂದೊಳಗೂಡಿ ನಮ್ಮ ನಾಶಕ್ಕಾಗಿ ಬರ್ತಾ ಇದ್ದಾನೆ, ನನಗಾಜ್ಞೆ ಕೊಡು ಅಂತ ಕೇಳ್ತಾ ಇರತಕ್ಕಂಥ ಲಕ್ಷ್ಮಣನ ಕೆಳಕ್ಕಿಳಿಸಿ ರಾಮ ಮೈ ದಳವಿದ. ಹುಚ್ಚ, ಭರತನಂತಹ ಸಜ್ಜನಲ್ಲಿ ಇಂಥ ದುಷ್ಟ ಆರೋಪ ನೀವು ಮಾಡಬಹುದೇ? ಪಟ್ಟಾಭಿಷೇಕಕ್ಕೆ ಮೊದಲು ನಮ್ಮ ಆಶೀರ್ವಾದ ಪಡೆಯಲಿಕ್ಕಾಗಿ ಬಂದಿರಬಹುದು, ಅಥವಾ ಬಂಧುಗಳನ್ನೆಲ್ಲ ಒಮ್ಮೆ ನನಗೆ ತೋರಿಸಿ ಕರ್ಕೊಂಡು ಹೋಗೋಣ ಅಂತ ಬಂದಿರಬಹುದು. ಇಳಿಕೆಳಕ್ಕೆನಳು ಲಕ್ಷ್ಮಣನ ಶಾಂತನಾದ. ಸೀತಾ ಲಕ್ಷ್ಮಣದಿಂದೊಡಗೂಡಿ ಗಿರಿ ಶಿಖರದಲ್ಲಿ ಆ ನೀಲಮೇಘ ಶ್ಯಾಮ ರಘುರಾಮಚಂದ್ರ ಆಕಾಶದ ಹಿನ್ನೆಲೆಯಲ್ಲಿ ಆ ಪರಬ್ರಹ್ಮ ಸ್ವರೂಪ ವಿರಾಟ ಮೂರ್ತಿ ಕಾಣಿಸ್ತಾ ಇತ್ತು. ಹುಡುಕ್ತಾ ಹುಡುಕ್ತಾ ಬರ್ತಾ ಇತ್ತು ಅನೇಕ ಪ್ರಕಾರ. ಗುಹಾ ಮಾರ್ಗ ತೋರ್ತಾ ಕರತರ್ತಾ ಇದ್ದ. ಎಲ್ಲಿದ್ದಾನವ, ಎಲ್ಲಿದ್ದಾನ ರಾಮ?

ಆ ಮಾರ್ಗವನ್ನು ತೋರ್ತಾನೆ. ಗುಹಾ ದೂರದಲ್ಲಿ ಹೋಮಧೂಮ ಕಾಣಿಸ್ತಾ ಇದೆ. ಕಷ್ಟದಿಂದ ಗುರುತಿಸಿದ ಶ್ರೀರಾಮ ಭರತನನ್ನ ಜಟಾವಲ್ಕರಧಾರಿಯಾದ ತನ್ನ ಅಣ್ಣನನ್ನು ದೂರದಿಂದ ನೋಡ್ತಾ ಇದ್ದಾನೆ. ರಾಮದರ್ಶನಾಕಾಂಕ್ಷೆಯಿಂದ ಹುಚ್ಚೆದ್ದು ರೋಮಾಂಚಿತನಾಗಿ ಪುಳಕಿತ ಅಂತಃಕರಣದಿಂದ ಅವಿರಳ ಆನಂದಾಶ್ರು ಕರೆಯುತ್ತಾ ಪರ್ವತವನ್ನೇರಿ ಧಾವಿಸ್ತಾ ಧಾವಿಸ್ತಾ ಬರ್ತಾ ಇದ್ದಾನೆ ಭರತ. ಅಣ್ಣನನ್ನು ಹ್ಯಾಕ್ ಕರೆಯಲಿ, ಸೀತಾಪತೆ ಅಂದಲೇ ಸೀತಾ ಸಮೇತ ಕಾಡಿ ಕಳಿಸಿದ ಪಾಪಿ ನಾನೇ ಕಾರಣ. ದಶರಥ ಅಂತ ಕರೆ, ನಂದನಾಂತ ಕರೆಯಲೇ ಸತ್ತಂತಹ ತಂದೆಯ ನೆನಪನ್ನು ದುಃಖವಾಗಬಹುದು ಈತನಿ. ರಾಮಚಂದ್ರ ಅಂತ ಕರೆಯಲೆ ಹಾಳಾದ ನನ್ನ ಮಹಾ ಕರೆಯತಕ್ಕಂಥ ನಮ್ಮ ಹಾಗೆ ನಾನು ಕರೆಯಬಾರದು. ಹ್ಯಾಕ್ ಕರೆಯಲಿ, ಹೇಗೀತನಂತಾನೆ ಸ್ಮರಿಸಲಿ. ಮತ್ತೆ ಮತ್ತೆ ಮತ್ತೆ ಮತ್ತೆ ಭಯದಿಂದ ನಡುಗುತ್ತಾ ಕೊನೆಗೆ ಕ್ಷೀಣ ಸ್ವರದಿಂದ ಅಣ್ಣ ಅಣ್ಣ ಅಂತ ಕರೆಯಿತ. ದೇವ ಗೌತಮ ವಧು ವಿಶಾಪ ಕೃಪಾವಲಂಬನ ಕಪಟನ.

0: ಪಾದ ಕರಗತಕ್ಕಂತಹ ಭರತನನ್ನು ತನ್ನ ಬಾಹುಗಳಲ್ಲಿ ಬಿಗಿದತ್ತಿ ವಕ್ಷವೆಂಬ ವಾರಿಧಿಯಲ್ಲಿ ಮುಳುಮುಳುಗಿಸಿ ಅವನನ್ನು ನಪ್ಪಿಕೊಳ್ಳುತ್ತಿರುವಾಗ ನಾಲ್ಕು ಕಣ್ಣುಗಳು ಇಳಿದಂತಹ ನೀರಿನಿಂದ ಮಂದಾಕಿನಿಗೆ ಮಹಾಪೂರ್ವೇ ಬಂದಂತಾಯಿತು. ಶ್ರೀರಾಮಚಂದ್ರ ದೈನ್ಯದಿಂದೊಳಗೂಡಿದಂತಹ ಭರತನನ್ನು ಒಪ್ಪಿಕೊಂಡು ಕೇಳ್ತಾನೆ, ತಂದೆಗೆ ಸುಖಮೇ. ತನ್ನ ತಂದೆ ಹೇಗಿದ್ದಾನೆ ಕೇಳುತ್ತಲೇ ಕಣ್ಣೀರನ್ನೇ ಉತ್ತರವಾಗಿ ಕೊಟ್ಟಿದ್ದ. ಪಿತೃವನ ಮರಣವಾರ್ತೆಯ ವಿಚಾರ ತಿಳಿದಂತಹ ರಾಮ ಅನಾಥರಾದವೆಂಬುದಾಗಿ ಅಳುತ್ತ ಪಿತೃವಿಗೆ ತಿಲಾಂಜಲಿ ಜಲಾಂಜಲಿ ನಿಂತ ಬಳಿಕ ಭರತ ಕೈ ಮುಗಿದು ಹೇಳ್ತಾ ಇದ್ರ, ಅಣ್ಣ ತಂದೆ ಎಡಾಗಿದ ಬಳಿಕ ನೀವೇ ತಂದೆ,
1: ನಮಗೆ ತಂದೆ ನೀನೇ,
0: ತಂದೆ ತಾಯಿ ನಮಗವನಿ ತಾಯಲ್ಲಿ ಸಂಧಿಸುವರೇ ಮನವಾ. ಅನಾಥರಾದ ನಮ್ಮನ್ನಲ್ಲಿ ಬಿಟ್ಟು ನೀ ಇಲ್ಲಿಗೆ ಬಂದಿದ್ದೀಯಲ್ಲ ರಘುರಾಮಚಂದ್ರ, ಮರಳಿ ನೀನ್ ರಾಜ್ಯಕ್ಕೊಂದು ರಾಜ್ಯವನ್ನು ನೀನು ಆಳ್ಬೇಕು, ಕಾಡಾಡಿಯಾಗಿ ನಾನು ಅಲೆದಾಡಬೇಕು. ಇದು ಕೌಸಲ್ಯ ಕೈಕಾ ಸುಮಿತ್ರಿಯರು ನಿನ್ನ ಕರೆಯಲಿಕ್ಕೆ ಬಂದಿದ್ದಾರೆ, ವಶಿಷ್ಠ ವಾಮದೇವಾದಿಗಳು ಬಂದಿದ್ದಾರೆ ನೋಡು ಎನ್ನಲಾಗಿ ಮಾತೆಯರ ಪಾದಕ್ಕೆ ಕರಗಿದ. ಕುಂಕುಮರಹಿತವಾದ ಮಾಂಗಲ್ಯರಹಿತವಾದ ವದನಗಳನ್ನು ಕಾಣುತ್ತಲೇ ಮತ್ತೊಮ್ಮೆ ದುಃಖ ಮರುಕುಳಿಸಿದೇಕ ಪ್ರಕಾರ ವಶಿಷ್ಠಾದಿಗಳು ವಾಮದೇವಾದಿಗಳು ಜಾಬಾಲಿಯೇ ಮೊದಲಾದವರು ಮರಳಿ ಬರಬೇಕು ಅಂತ ಈ ಪ್ರಕಾರ ಹೇಳ್ತಕ್ಕಂತಹ ಕಾಲದಲ್ಲಿ ಧರ್ಮಪಾಶಕ್ಕೆ ಕಟ್ಟು ಬಿದ್ದು ನನ್ನ ತಂದೆ ನನ್ನ ಕಳುಹಿದನೇ ಹೊರತು ಕೇವಲ ಸತಿಯ ಮೋಹದಿಂದ ಕಳುಹಿರ್ತಕ್ಕಂಥವನಲ್ಲ, ಜ್ಯೇಷ್ಠ ಪುತ್ರನೇ ರಾಜ್ಯಾಧಿಕಾರಿ ಆಗಬೇಕಿರತಕ್ಕಂಥ ನಿಯಮವನ್ನು ನಾನು ಇಲ್ಲಿ ಉಲ್ಲಂಘಿಸುತ್ತೇನೆ. ಭರತ ಚಂದ್ರನು ಬೆಳದಿಂಗಳಂತೆಣಿಸಿದರು, ಹಿಮವಂತನು ಹಿಮವಂತೆಣಿಸಿದರು, ಸಮುದ್ರ ಮೇಲೆ ಮೀರಿ ಅತಿಕ್ರಮಿಸಿದರು, ತಂದೆ ಕೊಟ್ಟ ಮಾತನ್ನು ನಾನು ಮೀರಿ ನಡೆಯತಕ್ಕಂಥವನಲ್ಲ, ಎರಡು ನುಡಿಗಳು ನನ್ನಲ್ಲಿಲ್ಲ, ಹೋಗುವತ್ತ ಹಿರಿಯರಿಂದೊಡಗೂಡಿ ರಾಜ್ಯವನ್ನು ಕಾಪಾಡು, 14 ವರ್ಷ ತಪಸ್ವಿಯಾಗಿರುವೆನೆಂದಾಗ ಭರತನ ಯಾವ ವ್ಯಾಖ್ಯಾನಕ್ಕೂ ಒಪ್ಪದೇ ಇರತಕ್ಕಂತಹ ಕಾಲ. ಕೊನೆಗೆ ತಾನು ತಂದ ಸ್ವರ್ಣ ಪಾದುಕೆಯನ್ನಿಟ್ಟು ಇದರ ಮೇಲೆ ನಿಲ್ಲಬೇಕು ಅಂತ ವಿನಂತಿಸಿಕೊಂಡು ಆದೊಡೆಲೆ ರಾಜೇಂದ್ರ ನಿನ್ನ ಮುಂದೆ ತಂಡಲ ಶಯನಗೈದು ದೇಹತ್ಯಾಗ ಮಾಡ್ತೇನೆ ಅಂತ ನಾನು ಪ್ರಯತ್ನ ಮಾಡಿದ್ದಕ್ಕ ಕ್ಷಮಿಸು, ಈಗ ಅನುಗ್ರಹ ಮಾಡು. ಆದೊಡೆಲೆ ರಾಜೇಂದ್ರ ನಿನ್ನಯ ಪಾದುಕೆಯ ಕರುಣಿಪುದ, ನಿನ್ನ ಪಾದಸ್ಪರ್ಶವಾದಿ ಪಾದುಕೆಯನ್ನು ಕೊಡು. ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೇನೋ, ನಿನ್ನ ಪಾದುಕೆಗೆ ಪಟ್ಟವನ್ನು ಕಟ್ಟಿ ಅದರ ಮುಂದೆ ನಿಂತು ಎಲ್ಲ ಕಾರ್ಯ ನಡೆಸುತ್ತೇನೆ. ಆದ್ರೆ ರಾಮ ಕಾದಿಹೇನು 14 ವತ್ಸರ ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆ ನನ್ನಯ ತನುವಾ. 14 ವರ್ಷ ಕಾಲದ ಅವಧಿಯಲ್ಲಿ ರಾಮ ಮರಳಿ ಬಾರದೇ ಇದ್ರೆ ನಿನಗೊಬ್ಬ ತಮ್ಮ ಇಲ್ಲ ಅಂತ ತಿಳ್ಕೊಳ್ಬೇಕು, ಈ ಶರೀರವನ್ನು ಅಗ್ನಿಗೆ ಒಪ್ಪಿಸ್ತೇನೆ ಅನ್ನತಕ್ಕಂಥ ತಮ್ಮನನ್ನ ಪರಸೆಳ ದಪ್ಪಿಕೊಂಡು ಆ ಪಾದುಕೆಯನ್ನು ಅನುಗ್ರಹ ಮಾಡಿದ್ದಾನೆ. ಎರಡು ಪಾದುಕೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಭರತ ರಘುರಾಮಚಂದ್ರನ

ಚಿಂತಿಸ್ತಾ ಹಿಂತಿರುಗಿದ. ವ್ಯಾಖ್ಯಾನಕಾರ ಹೇಳ್ತಾರೆ, ರಾಮ ನಿನಗಿಂತ ಭರತನೇ ಹೆಚ್ಚಿನವನಾದ. ರಾಮನಾದ್ರೆ ನಿನ್ನ ತಲೆಗೆ ಒಂದೇ ಕಿರೀಟವಾದ್ರೆ ಭರತನ ತಲೆಗೆ ಈಗ ಎರಡು ಕಿರೀಟ. ಆ ಎರಡು ಪಾದುಕೆಯನ್ನು ತಲೆಯನ್ನು ಹೊತ್ತುಕೊಂಡು ಅಶ್ರುಲೋಚನಾದಂತಹ ಶ್ರೀರಾಮನನ್ನು ಬೀಳ್ಕೊಟ್ಟು ಆ ದಿವ್ಯವಾದಂತಹ ಪಾದುಕೆಗೆ ಪಟ್ಟವನ್ನು ಕಟ್ಟಿದ್ದಾನೆ. ಪಾದುಕೆ

0: ಪಾದುಕೆಯ ತುದಿ ನಂದಿಗ್ರಾಮೆಯ ಸತ್ತದ ಇಂಥ ತಪಸ್ವಿ ಜೀವನವನ್ನು ನಡೆಸಿ ಮರಳಿ ರಾಮನಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟಂತಹ ಭರತ ಮಾಡಿಯೂ ಮಾಡದಂತಹ ಮಹಾನ್ ಕರ್ಮಯೋಗಿ. ಆದ್ದರಿಂದ ಜ್ಞಾನಿಗಳು ಮಾಡು ಕರ್ಮ ಯೋಗಿಯ ಯೋಗಿಯ ಯೋಗಿಯ ಅಂತ ಭಕ್ತನೆಗೊಲಿದ ಶ್ರೀರಾಮಚಂದ್ರನಿಗೆ ಮಂಗಲ ಹೇಳುವಂತೆ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳು ರಘುರಾಮಚಂದ್ರ ಮಹಾರಾಜ ಕೀಢ.
1: ಇದುವರೆಗೂ ಕಥಾ ಕಾಲಕ್ಷೇಪದಲ್ಲಿ ಪಾದುಕ ಪಟ್ಟಾಭಿಷೇಕ ಪ್ರಸಂಗ ಕೇಳಿದಿರಿ. ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:05. ನಿಲಯದ ಸಂಜೆ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ಇದೀಗ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
6: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
7: 9853998539.
6: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
1: ಇಂದಿನ ಕಾರ್ಯಕ್ರಮದ ವಿಷಯ ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆಗಳು, ಕಾರಣ, ಗುಣಲಕ್ಷಣಗಳು, ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳು. ಭಾಗವಹಿಸುವ ತಜ್ಞರು ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಗುನಾಲ್ ವಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು.
6: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
7: 9853998539.
6: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
1: ಇಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821.
8: ಮೈಸೂರು ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಗೆಡ್ಡೆಗಳು, ಹೆಸರೇ ಜನರಲ್ಲಿ ಒಂದು ಆತಂಕವನ್ನು, ಒಂದು ಕಂಪನವನ್ನು ಉಂಟು ಮಾಡುತ್ತೆ. ಈ ಕಾಯಿಲೆ ಬಗ್ಗೆ, ಇದರ ಚಿಕಿತ್ಸೆ ಬಗ್ಗೆ ಹಾಗೂ ಈ ಚಿಕಿತ್ಸೆಯಲ್ಲಿ ಲಭ್ಯವಿರುವ ನವೀನ ವಿಧವಾದ ಚಿಕಿತ್ಸೆಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಇವತ್ತು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಆಗಿರುವಂಥ ಡಾಕ್ಟರ್ ಗುನಾಲ್ ವಿ ಅವರು ನಮ್ಮ ನಿಲಯದಲ್ಲಿ ಆಗಮಿಸಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ನಮಸ್ಕಾರಗಳು ಡಾಕ್ಟರ್ ಗುನಾಲ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ನಿಲಯದ ಪರವಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
9: ನಮಸ್ಕಾರ.
8: ಹೇಳಿ ಡಾಕ್ಟರ್ ಗುನಾಲ್ ಅವರೇ,

0: ವಿಶ್ವ ಬ್ರೈನ್ ಟ್ಯೂಮರ್ ದಿನವನ್ನು ನಿನ್ನೆ ಅಂದರೆ June 8 ಆಚರಿಸಲಾಯಿತು. ಯಾವಾಗಿಂದ ಈ ಆಚರಣೆ ಇದೆ, ಈ ಆಚರಣೆಯ ಉದ್ದೇಶ ಏನು ಹಾಗೂ ಈ ದಿನದ ಮಹತ್ವ ಏನು ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೋದಾ?
1: ಖಂಡಿತ ಸರ್. ಬ್ರೈನ್ ಟ್ಯೂಮರ್ ಅನ್ನೋದು ಒಂದು ಆತಂಕಕರ ಕಾಯಿಲೆ ಅಂತ ಜನರಲ್ಲಿ ತುಂಬ ಭಯ ಹುಟ್ಟಿಸುವಂಥ ಒಂದು ಟರ್ಮ್ ಇದು. ಇದಕ್ಕೆ ಬ್ರೈನ್ ಟ್ಯೂಮರ್ ಅಂದರೆ ಏನು ಅಂದರೆ ಅದಕ್ಕೆ ಅವೇರ್ನೆಸ್ ಬರೆಸ್ಲಿಕ್ಕೋಸ್ಕರ ಜರ್ಮನ್ ಬ್ರೈನ್ ಟ್ಯೂಮರ್ ಅಸೋಸಿಯೇಷನ್ ಇದು 2000 ಶುರು ಮಾಡಿದ್ದಂಥ ಒಂದು ಇದು. ನಾವು ಈ ಬ್ರೈನ್ ಟ್ಯೂಮರ್ ಬಗ್ಗೆ ಅವೇರ್ನೆಸ್ ಬರೆಸ್ಲಿಕ್ಕೋಸ್ಕರ ಅಂದರೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಜನರಿಗೆ ಮತ್ತು ಅವರ ಕೇರ್ ಗಿವರ್ಸ್ಗೂ ಕೂಡ ಅವೇರ್ನೆಸ್ ಬರೆಸ್ಲಿಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಂಥ ಪ್ರೋಗ್ರಾಮ್ ಇದು. ಸೊ ಪ್ರತಿ ವರ್ಷ ಇದನ್ನು June 8 ನಾವು ಸೆಲೆಬ್ರೇಟ್ ಮಾಡ್ತೀವಿ.
0: ಸೊ 2000
1: 2000 ಶುರು ಮಾಡಿದೆ,
0: ಚಾಲ್ತಿಯಲ್ಲಿದೆ. ಹೇಳಿ ಡಾಕ್ಟರ್ ಗುಣಾಲ್ ಅವರೇ, ಬ್ರೈನ್ ಟ್ಯೂಮರ್ ಅಂತಂದರೆ ಏನು, ಹೇಗೆ ಇದನ್ನು ನಾವು ಡಿಫೈನ್ ಮಾಡ್ಬೋದು, ಇದು ಹೇಗೆ ಉಂಟಾಗುತ್ತೆ?
1: ಬ್ರೈನ್ ಟ್ಯೂಮರ್ ಅಂದರೆ ಯಾವುದೇ ಅಬ್ನಾರ್ಮಲ್ ಗ್ರೋತ್ ಆಫ್ ಸೆಲ್ಸ್ ಇನ್ ಬ್ರೈನ್. ಅದನ್ನು ಅಂದರೆ ಈ ಬ್ರೈನಲ್ಲಿ ಯಾವುದೇ ಒಂದು ಅಬ್ನಾರ್ಮಲ್
0: ಸ್ವಾಭಾವಿಕ
1: ಅಲ್ಲದಂತಹ ಒಂದು
0: ಬೆಳವಣಿಗೆಯನ್ನು
1: ನಾವು ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಬ್ರೈನ್ ಟ್ಯೂಮರಲ್ಲಿ ಹಲವಾರು ವಿಧಾನಗಳಿದೆ. ಕೆಲವೊಂದು ಬ್ರೈನಲ್ಲೇ ಹುಟ್ಕೊಳ್ಳುತ್ತೆ, ಕೆಲವೊಂದು ಬ್ರೈನಿಂದ ಬೇರೆ ಕಡೆಯಿಂದ ಬ್ರೈನ್ಗೆ ಬರುತ್ತೆ. ಸೊ ಎಲ್ಲದನ್ನು ನಾವು ಬ್ರೈನ್ ಟ್ಯೂಮರ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಮತ್ತು ಬ್ರೈನ್ ಟ್ಯೂಮರಲ್ಲಿ ಏನು ಅಂತ ಹೇಳಿದ್ರೆ ಬ್ರೈನ್ ಒಂದೇ ಅಲ್ಲ, ಬ್ರೈನ್ ಸುತ್ತ ಇದು ಇದೆ, ಒಂದು ಪದರ ಇರುತ್ತೆ, ಪದರಗಳಿದೆ, ಮತ್ತು ಅದರ ಸುತ್ತ ಮೂಳೆ ಕೂಡ ಇದೆ, ಮತ್ತು ಬ್ರೈನಲ್ಲಿ ನರಗಳು ಕೂಡ ಇದೆ. ಸೊ ಯಾವುದೇ ಒಂದು ಅಥವಾ ರಕ್ತನಾಳಗಳಿದೆ, ಯಾವುದೇ ಒಂದು ಗೆಡ್ಡೆ ಬ್ರೈನಲ್ಲಿ ಅಥವಾ ಅದರ ಸುತ್ತಮುತ್ತ ಇರೋ ಸ್ಟ್ರಕ್ಚರ್ಸಲ್ಲಿ ಹುಟ್ಟುತ್ತೋ ಅದನ್ನು ನಾವು ಬ್ರೈನ್ ಟ್ಯೂಮರ್ ಅಂತ ಕನ್ಸಿಡರ್ ಮಾಡ್ತೀವಿ.
0: ಇದೆಲ್ಲದರಿಂದ ಕೂಡ ಯಾವುದೇ ಒಂದು ಅಂಗಾಂಶದಿಂದ ಕೂಡ ಗೆಡ್ಡೆ ಉತ್ಪತ್ತಿ ಆಗಬಹುದು,
1: ಬ್ರೈನ್ ಅಥವಾ ಬ್ರೈನ್ ಸುತ್ತಮುತ್ತಲಿನ ಇರೋ ಸ್ಟ್ರಕ್ಚರ್ಸ್ ಇಂದ ಕೂಡ ಬ್ರೈನ್ ಟ್ಯೂಮರ್ ಬರಬಹುದು.
0: ಈಗ ಬ್ರೈನ್ ಟ್ಯೂಮರ್ ಹಾಗೂ ಬ್ರೈನ್ ಕ್ಯಾನ್ಸರ್, ಇದು ಎರಡರ ನಡುವಿನ ವ್ಯತ್ಯಾಸ ಹೇಗೆ, ಎರಡು ಟರ್ಮ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು?
1: ಹೌದು, ಇದು ಬ್ರೈನ್ ಟ್ಯೂಮರ್ ಅಂತ ಏನು ಅಂತ ಹೇಳಿದ್ರೆ ಬ್ರೈನ್ ಟ್ಯೂಮರ್ ಇಸ್ ಅ ಜನರಲ್ ಟರ್ಮ್. ಜನರಲ್ ಟರ್ಮ್ ಅಂತ ಹೇಳಿದ್ರೆ ಇದು ಬ್ರೈನ್ ಟ್ಯೂಮರ್ ಇನ್ಕ್ಲೂಡ್ಸ್ ಆಲ್ ದ ಟ್ಯೂಮರ್ಸ್. ಈಗ ಬ್ರೈನಲ್ಲಿ ಹುಟ್ಕೊಳ್ಳೋ ಎಲ್ಲ ಗೆಡ್ಡೆಗಳನ್ನೂ ನಾವು ಬ್ರೈನ್ ಟ್ಯೂಮರ್ ಅಂತಲೇ ಕರಿತೀವಿ. ಮತ್ತು ಎಲ್ಲ ಟ್ಯೂಮರ್ಸ್ನೂ ನಾವು Grade 1 to Grade 4 ಅಂತ ನಾವು ಕರಿತೀವಿ. Grade 1 and 2 ಅಂದರೆ ಬಿನೈನ್ ಅಂತ, ಅಂದರೆ ಅದು ಮತ್ತೆ ಬರೋ ಸಾಧ್ಯತೆಗಳು ತುಂಬ ಕಮ್ಮಿ ಅಂತ. ಆದರೆ 3 and 4 ಅಂದರೆ ಅದನ್ನು ನಾವು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಅಂದರೆ ಅದನ್ನು ನಾವು ತೆಗಿಲಿಲ್ಲ ಅಂದರೆ ಅಥವಾ ನಾವು ಅದಕ್ಕೆ
0: ಸರ್ಜರಿ
1: ಮಾಡಲಿಲ್ಲ ಅಂದರೆ ಮತ್ತೆ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಇದು ಕ್ಯಾನ್ಸರ್ ಕಾರಕ ಅಂತ. ಕ್ಯಾನ್ಸರ್ ಅಂದರೆ ಒಂದು ಜನರಲ್ ಟರ್ಮು. ಸೊ ಇದನ್ನು ಕರೆಕ್ಟ್ ಮೆಡಿಕಲ್ ಟರ್ಮ್ ಯೂಸ್ ಮಾಡಬೇಕು ಅಂದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ.
0: ಓಕೆ, ಈ ಬಗೆಯ ಗೆಡ್ಡೆಗಳು ಉತ್ಪತ್ತಿ ಆಗಲಿಕ್ಕೆ ಕಾರಣಗಳು ಅಂತ ಹೇಳಿದಾಗ ಏನೆಲ್ಲ ನಾವು ಲಿಸ್ಟ್ ಔಟ್ ಮಾಡಬಹುದು ಡಾಕ್ಟರ್ ಗುಣಾಲ್ ಅವರು?
1: ಸೊ ನಾನು ಆವಾಗಲೇ ಹೇಳ್ದಂಗೆ ಸರ್, ಬ್ರೈನ್ ಟ್ಯೂಮರ್ಸಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಮತ್ತಿನ್ನೊಂದು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂತ. ಈಗ ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂದ್ರೇನು, ಬೇರೆ ಕಡೆಯಿಂದ ಅಂದರೆ ಈಗ ಗಂಡಸಾದರೆ ಲಂಗ್ಸ್ ಇದರಿಂದ ಕಾಮನ್ಲಿ ಲಂಗ್ಸಿಂದ ಬರ್ಬೋದು ಅಥವಾ ಪ್ರಾಸ್ಟೇಟಿಂದ ಬರ್ಬೋದು. ಅಲ್ಲಿಂದ ಬರುವ ಗೆಡ್ಡೆ ಬ್ರೈನ್ಗೆ ಯಾವ್ದು ಬರುತ್ತೋ ಅದನ್ನು ನಾವು ಅಲ್ಲಿಂದ ಹರಡುವಂಥ ಗೆಡ್ಡೆಗಳನ್ನ ನಾವು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಈಗ ಫಿಮೇಲ್ಸ್ ಅಲ್ಲಾದರೆ ಕಾಮನ್ಲಿ ಬ್ರೆಸ್ಟಿಂದ ಬರುತ್ತೆ ಅಥವಾ ಯೂಟ್ರಸಿಂದ ಬರುತ್ತೆ, ಸರ್ವಿಕ್ಸಿಂದ ಬರುತ್ತೆ. ಸೊ ಇದನ್ನು ನಾವು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಆರ್ ದಿ ಮೋಸ್ಟ್ ಕಾಮನ್ ಬ್ರೈನ್ ಟ್ಯೂಮರ್ಸ್, ನಾಟ್ ಪ್ರೈಮರಿ ಬ್ರೈನ್ ಟ್ಯೂಮರ್ಸ್. ಮತ್ತೆ ಈ ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ನ ನಾವು ಏನಂತ ಕರಿತೀವಿ, ಮೆಟಾಸ್ಟಾಸಿಸ್ ಅಂತ ಕರಿತೀವಿ. ಅಂದರೆ ಬ್ರೈನ್ ಮೆಟಾಸ್ಟಾಸಿಸ್ ಅಂತ,
0: ಹರಡುವಿಕೆ
1: ಬೇರೆ ಅಂಗದಿಂದ ಬ್ರೈನ್ ಅಥವಾ ಸ್ಪೈನ್ಗೆ
0: ಹರಡಿರುವಂಥ
1: ಗೆಡ್ಡೆಗಳು. ಅದೇ ಪ್ರೈಮರಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಒಳಗಡೆನೆ ಹುಟ್ಕೊಳ್ಳುವಂಥ ಗೆಡ್ಡೆಗಳು. ಸೊ ಇದಕ್ಕೆ ನಾವು ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ಗೆ ಕಾರಣಗಳು ತುಂಬ ಇದೆ.
0: ಓಕೆ,
1: ಸೊ ಇದರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ, ಕೆಲವೊಮ್ಮೆ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಜೆನೆಟಿಕ್ ಫ್ಯಾಕ್ಟರ್ಸಲ್ಲಿ ನಾವು ಏನು ಅಂತ ಹೇಳಿದ್ರೆ ಕೆಲವೊಂದು ತಲೆಮಾರುಗಳಿಂದಾನೆ
0: ಬರ್ತಾ ಇರ್ಬೋದು.
1: ಸೊ ಇದಕ್ಕೆ ನಾವೊಂದು ಕಾಮನ್ಲಿ ಈಗ ನಾವು ನೋಡ್ತೀವಿ ತುಂಬ ಜನರಿಗೆ ಮೈಯಲ್ಲೆಲ್ಲ ಇದು ಮೇಲೆ ಚರ್ಮದ ಮೇಲೆ ಗಂಟುಗಳಿರುತ್ತೆ. ಸೊ ಅದನ್ನು ಏನು ಹೇಳ್ತಾ ಹೇಳಿದ್ರೆ ನ್ಯೂರೋಫೈಬ್ರೋಮ್ಯಾಟೋಸಿಸ್ ಅಂತ ಹೇಳ್ತೀವಿ. ಈ ಥರ ಜನರಿಗೆ ಮೆದುಳಿನ ಒಳಗೂ ಬರುವ ಸಾಧ್ಯತೆಗಳಿದೆ. ಸೊ ಇದನ್ನೆಲ್ಲ ನಾವು

0: ಜೆನೆಟಿಕಲಿ ಇದು ಇನ್ಹೆರಿಟೆಡ್ ಟ್ಯೂಮರ್ಸ್ ಅಂತ
1: ವಂಶವಾಹಿನಿಯ
0: ಎಸ್
1: ಮೂಲಕ
0: ಬರುವ
1: ಬರುವ ಸಾಧ್ಯತೆ ಇರುವಂಥ
0: ಸಾಧ್ಯತೆ ಗಂಟುಗಳು.
1: ಹ್ಞೂ, ಅದಲ್ಲದೆ
0: ಅದಲ್ಲದೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ತುಂಬ ಯಾವುದು ಐಡೆಂಟಿಫೈ ಮಾಡಿಲ್ಲ. ಒಂದೇನು ಅಂದರೆ ರೇಡಿಯೇಷನ್ನು ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳ್ತೀವಿ ನಾವು. ಈಗ ಮುಂಚಿನ ಕಾಲದಲ್ಲಿ ಈಗ ಅಟಾಮಿಕ್ ಬಾಂಬ್ ಎಕ್ಸ್ಪೋಜರ್ ಅವ್ರಿಗೆಲ್ಲ
1: ವಿಕಿರಣದಿಂದ
0: ಬಂದಿರುವಂಥ ಇದು, ಮತ್ತು ಮುಂಚೆ ರೇಡಿಯೇಷನ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಅವಾಗ ಹಳೆ ಕಾಲದಲ್ಲಿ ಸ್ಕಿನ್ಗೆಲ್ಲ ಇದು ಸ್ಕಿನ್ ಡಿಸೀಸಸ್ಗೆಲ್ಲ ಇದು ಕೊಡ್ತಾಯಿದ್ರು, ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಸೊ ಆ ಕಾರಣದಿಂದನೂ ಕೂಡ ಬ್ರೈನ್ ಟ್ಯೂಮರ್ಸ್ ಬರುವ ಸಾಧ್ಯತೆಗಳಿದೆ.
1: ಈಗ ರೇಡಿಯೇಷನ್ ಅಂತ ಹೇಳಿದಾಗಲೇ ಕೇಳಬೇಕು ಅಂತ ನಾನು ಅಂದ್ಕೊಂಡೆ. ಬಹಳಷ್ಟು ಚರ್ಚೆಯಲ್ಲಿರುವಂಥ ಒಂದು ವಿಷಯ ಏನು ಅಂತ ಹೇಳಿದರೆ ನಮ್ಮ ಮೊಬೈಲ್ ಫೋನ್ಸಿಂದ ಕೂಡ, ಯಾಕೆಂದರೆ ನಾವು ಸದಾ ಅದನ್ನು ಉಪಯೋಗ ಬಹಳ ವಿಸ್ತಾರವಾಗಿ ಆಗ್ತಾ ಇದೆ, ಹಾಗೆ ಅದನ್ನು ದಿಂಬಲ್ಲಿ ಇಟ್ಕೊಳ್ಳೋದು, ಪಕ್ಕದಲ್ಲೇ ಮಲಗುವಾಗ ಪಕ್ಕದಲ್ಲಿ ಇಟ್ಕೊಳ್ಳೋದು, ಮತ್ತು ಮಾತನಾಡುವಾಗ ಸದಾ ಕಿವಿಗೆ ಒತ್ತಿ ನಮ್ಮ ಬುರುಡೆಗೆ ಒತ್ತಿ ಇಟ್ಕೊಳ್ಳೋದ್ರಿಂದ ಆ ರೇಡಿಯೇಷನ್ ಏನಾದರೂ ಈ ಥರವಾದ ಗೆಡ್ಡೆಯ ಒಂದು ಉತ್ಪತ್ತಿಗೆ ಹೇಗಾದರೂ ಕಾಂಟ್ರಿಬ್ಯೂಷನ್ ಕೊಡಬಹುದಾ?
0: ಸದ್ಯಕ್ಕೆ ಅದರ ಬಗ್ಗೆ ಇದು ಇಲ್ಲ ಸರ್, ಎವಿಡೆನ್ಸ್ ಏನೂ ಇಲ್ಲ. ಅಂದರೆ ನಮ್ಮ ಟೆಲಿಫೋನ್ನಿಂದ ಬರುವಂಥ ರೇಡಿಯೇಷನಿಂದ ಬ್ರೈನ್ ಟ್ಯೂಮರ್ಸ್ಗೆ ಬ್ರೈನ್ ಟ್ಯೂಮರ್ ಕಾರಣ ಆಗುತ್ತೆ ಅನ್ನೋ ಸದ್ಯಕ್ಕೆ ಎವಿಡೆನ್ಸ್ ಇಲ್ಲ. ಆದರೆ ಖಂಡಿತ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಬೇಕಾಗಿದೆ ಅಂತಲೇ ಹೇಳಬೇಕಾಗತ್ತೆ.
1: ಓಕೆ, ಇನ್ನು ಲಕ್ಷಣಗಳು ಸಿಂಪ್ಟಮ್ಸ್ ಹೇಗೆಲ್ಲ ಇರುತ್ತೆ ಅಂತ ನೋಡುವಾಗ ಆರಂಭದಲ್ಲಿ ತುಂಬ ಬಿಗಿನಿಂಗಲ್ಲಿ ಏನೆಲ್ಲ ಒಂದು ಸೂಚನೆಗಳು ರೋಗಿಗೆ ಕಾಣಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು.
0: ಒಂದೇನು ಅಂದರೆ ಈಗ ಬ್ರೈನ್ ಟ್ಯೂಮರ್ಸು ಎಲ್ಲಾರ್ಗು ಲಕ್ಷಣಗಳು ತೋರಿಸ್ಲೇಬೇಕು ಅಂತ ಇಲ್ಲ. ಕೆಲವೊಂದನ್ನು ನಾವು ಇನ್ಸಿಡೆಂಟಲ್ ಟ್ಯೂಮರ್ಸ್ ಅಂತ ಕರಿತೀವಿ. ಅಂದರೆ ಅವ್ರಿಗೇನು ಬಿದ್ದು ಒಂದು ಸ್ಕ್ಯಾನ್ ಮಾಡಿರ್ತಾರೆ, ಈಗ ಒಬ್ಬರು ರಸ್ತೆ ಅಪಘಾತ ಒಳಗೊಂಡು ಸ್ಕ್ಯಾನ್ ಮಾಡ್ತಾರೆ, ಆವಾಗ ಇನ್ಸಿಡೆಂಟಲ್ ಟ್ಯೂಮರ್ಸ್ ಅಂದರೆ ಬ್ರೈನಲ್ಲಿ ಒಂದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಇನ್ಸಿಡೆಂಟಲ್ ಟ್ಯೂಮರ್ಸ್ ಅಂತ ಕರಿತೀವಿ. ಕೆಲವೊಂದು ರೋಗ ಲಕ್ಷಣಗಳು ಹೌದು ಬ್ರೈನ್ ಟ್ಯೂಮರ್ಸ್ಗೆ ಇದೆ. ಏನು ಕಾಮನೆಸ್ಟ್ ಸಿಂಪ್ಟಮ್ ಏನು ಅಂತ ಹೇಳಿದ್ರೆ ಲಕ್ಷಣ ತಲೆನೋವು. ಈಗ ತಲೆನೋವು ಎಲ್ಲರಿಗೂ ಬರಬಹುದು, ಹಾಗಂತ ಎಲ್ಲ ತಲೆನೋವು ಬ್ರೈನ್ ಟ್ಯೂಮರ್ದು ಲಕ್ಷಣ ಅಲ್ಲ. ಸೊ ಬ್ರೈನ್ ಟ್ಯೂಮರ್ಗೆ ಅಂತಲೇ ಕೆಲವೊಂದು ಆ ತಲೆನೋವಿನ ಲಕ್ಷಣಗಳೇ ಬೇರೆ ಥರ ಇರುತ್ತೆ. ಸೊ ತಲೆನೋವು ಒಂದು, ಮತ್ತು ಇನ್ನೊಂದು ಮೂರ್ಛೆ ಕಾಯಿಲೆ ಅಂದರೆ ಫಿಟ್ಸ್ ಅಂತ ಏನು ನಾವು ಕಾಮನ್ ಟರ್ಮ್ ಯೂಸ್ ಮಾಡ್ತೀವಿ, ಅದು ಕೂಡ ಒಂದು ಲಕ್ಷಣ. ಮತ್ತು ಕೈ ಕಾಲ್ದು ವೀಕ್ನೆಸ್ ಬರುವಂಥದ್ದು, ಈಗ ಒಂದು ಕೈ ಮತ್ತು ಒಂದು ಕಾಲ್ದು ವೀಕ್ನೆಸ್ ಬರುವಂಥದ್ದು, ಅಥವಾ ಮುಖ ಒಂದು ಸೈಡು ಸೊಟ್ಟ ಆಗುವಂಥದ್ದು. ಸೊ ಇದನ್ನು ನಾವು ಒಂದು ಲಕ್ಷಣ. ಮತ್ತು ಕೆಲವೊಮ್ಮೆ ಬಿಹೇವಿಯರಲ್ ಸಿಂಪ್ಟಮ್ಸ್ ಅಂದರೆ ಕೆಲವೊಬ್ಬರು ಯಾವಾಗಲೂ ನಿದ್ದೆ ಮಾಡಲಿಕ್ಕೆ ಇದು ಮಾಡ್ತಾ ಇರ್ತಾರೆ, ನಿದ್ದೆಗೆ ಹೋಗ್ತಾ ಇರ್ತಾರೆ, ಮತ್ತು ಮೆಮರಿ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಇದೆಲ್ಲ ಕೆಲವೊಂದು ಲಕ್ಷಣಗಳು. ಕೆಲವೊಂದು ಸ್ಪೆಸಿಫಿಕ್ ಲಕ್ಷಣಗಳು ಏನಿರುತ್ತೆ ಅಂದರೆ ಕಣ್ಣು ಮಂಜಾಗೋದು, ಈಗ ಕಣ್ಣು ದೃಷ್ಟಿಯಿಂದ ವ್ಯತ್ಯಾಸ, ಅಥವಾ ಕಿವಿ ಕೇಳಿಸ್ದೇ ಇರುವಂಥದ್ದು. ಸೊ ಇದು ಕೂಡ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ಟ್ಯೂಮರ್ದು ಲಕ್ಷಣ. ಅಥವಾ ಬ್ಯಾಲೆನ್ಸ್ ತಪ್ಪೋದು, ನಡೀಲಿಕ್ಕೆ ಬ್ಯಾಲೆನ್ಸ್ ಸಿಗದೆ ಇರೋದು, ಇದೆಲ್ಲ ಕೆಲವೊಂದು ಲಕ್ಷಣಗಳು.
1: ಓಕೆ, ಈಗ ನಿರಂತರವಾದ ತಲೆನೋವು, ಯಾಕೆಂದರೆ ತಲೆನೋವು ಸರ್ವಸಾಧಾರಣವಾಗಿ ಎಲ್ರಿಗೂ ಬರುವಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಈ ಥರ ತುಂಬ ಚಿಕಿತ್ಸೆಗಳನ್ನು ಮಾಡಿಕೊಂಡು ಕೂಡ ಅದು ನಿವಾರಣೆ ಆಗ್ತಾನೇ ಇಲ್ಲ ಅನ್ನುವಂಥ ತಲೆನೋವು ಈ ಕಾಯಿಲೆಯ ಒಂದು ಸೂಚನೆ ಆಗಿರುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ, ಅದು ಹೇಗೆ ವ್ಯತ್ಯಾಸ ಆಗ್ತದೆ?
0: ಖಂಡಿತ ಸರ್, ಈಗ ಏನು ಅಂತ ಹೇಳಿದ್ರೆ ತುಂಬ ಜನಕ್ಕೆ ಈಗ ಮೈಗ್ರೇನ್ ಅಂತ ಹೇಳ್ತೀವಿ ನಾವು, ತುಂಬ ಜನರಿಗೆ ಮೈಗ್ರೇನ್ ಕಾಯಿಲೆ ಇರುತ್ತೆ, ಅಥವಾ ತುಂಬ ಜನರಿಗೆ ಬೇರೆ ಥರ ಕಾಮನ್ ಕ್ರೋನಿಕ್ ಹೆಡ್ಏಕ್ಸ್ ಅಂದರೆ ತುಂಬ ವರ್ಷಾನುಗಟ್ಟಲೆಯಿಂದ ತಲೆನೋವು ಇರುವಂಥ ಸಾಧ್ಯತೆಗಳಿರುತ್ತೆ, ಟೆನ್ಷನ್ ಹೆಡ್ಏಕ್. ಸೊ ಈ ಎಲ್ಲ ಹೆಡ್ಏಕ್ನು ಬ್ರೈನ್ ಟ್ಯೂಮರ್ ರಿಲೇಟೆಡ್ ಅಲ್ಲ. ಆದರೆ ಯಾವಾಗ ನಾವು ಇದ್ರ ಬಗ್ಗೆ ಸ್ವಲ್ಪ ಇದು ಯೋಚನೆ ಇದು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಟೈಪ್ ಆಫ್ ಹೆಡ್ಏಕ್ ಅಂದರೆ ಟೈಪ್ ಆಫ್ ಹೆಡ್ಏಕ್ ಅಂದರೆ ಯಾವ ಥರದ ತಲೆನೋವು, ಈಗ ತಲೆನೋವು ತುಂಬ ಜಾಸ್ತಿ ಬರ್ತಾ ಇದೆಯಾ ಒಂದು, ಮತ್ತು ತಲೆನೋವಿನಿಂದ ಜೊತೆಗೆ ಏನಾರು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇದೆಯಾ, ಈಗ ತಲೆನೋವಿನ ಜೊತೆ ವಾಂತಿ ಅಥವಾ ದೃಷ್ಟಿಹೀನತೆ ಅಥವಾ ಬೇರೆ ಏನಾರು ಬಿಹೇವಿಯರಲ್ ಸಿಂಪ್ಟಮ್ಸ್ ಏನಾರು ಇದೆಯಾ, ಆ ಥರದ್ದು ನೋಡಬೇಕು. ಅಥವಾ ಮೂರ್ಛೆ ತಪ್ತಾ ಇದೆಯಾ ಅವ್ರಿಗೆ, ಫಿಟ್ಸ್ ಬರ್ತಾ ಇದೆಯಾ. ಸೊ ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಸೊ ಆ ಥರ ಇದ್ದಾಗ ಅಥವಾ ಮುಂಚೆ ಮೈಗ್ರೇನ್ ಇರೋರಲ್ಲೂ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಒಂದೇ ಥರದ ಅವ್ರಿಗೆ ತಲೆನೋವು ಗೊತ್ತಿರುತ್ತೆ, ನನಗೆ ಇದೇ ಥರ ತಲೆನೋವು ಬರ್ತಾ ಇದೆ ಅಂತ, ಆದರೆ ಸಡನ್ ಆಗಿ ಅದರದ್ದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಈಗ ಮುಂಚೆ ಎಲ್ಲ ಬಂದು ಹೊಟ್ಟೋಗ್ತಾ ಇರೋದು, ಈಗ ಕಂಟಿನ್ಯೂಸ್ಲಿ ತಲೆನೋವು ಇರುತ್ತೆ, ಹೋಗ್ತಾ ಇಲ್ಲ, ಮಾತ್ರೆ ತೊಗೊಂಡ್ರೂ ಹೋಗ್ತಾ ಇಲ್ಲ. ಆ ಥರ ಎಲ್ಲ ಇದ್ದಾಗ ನಾವು ಸ್ವಲ್ಪ ಅದನ್ನು ಪರೀಕ್ಷೆ ಮಾಡಬೇಕು.
1: ನೇಚರ್ ಆಫ್ ದ ಪೇನ್,
0: ನೇಚರ್ ಆಫ್ ದ ಪೇನ್ ಚೇಂಜ್ ಬದಲಾವಣೆ
1: ಶುರು ಮಾಡುತ್ತೆ. ಅದು ಬಹುಶಃ ರೋಗಿಯೇ ಸ್ವತಃ ಅದನ್ನು ಚೆನ್ನಾಗಿ ಅಪ್ರಿಷಿಯೇಟ್

0: ಕನೆಕ್ಟ್ ಮಾಡಕ್ಕೆ
1: ಸಾಧ್ಯವಾಗುತ್ತೆ ಅನ್ಸುತ್ತೆ. ಇನ್ನು ಮಕ್ಕಳು ಹಾಗೂ ವಯಸ್ಕರಲ್ಲಿ ಹೇಗೆ ವ್ಯತ್ಯಾಸ ಇದೆ, ಮತ್ತೆ ಎಷ್ಟು ಕಾಮನ್ ಆಗಿ ನೀವು ಮಕ್ಕಳಲ್ಲಿ ತೊಂದರೆ ನೋಡ್ತೀರಾ, ವಯಸ್ಕರಲ್ಲಿ ಎಷ್ಟು ಕಾಮನ್ ಆಗಿ ನೋಡ್ತೀರಾ?
0: ಮಕ್ಕಳಲ್ಲೂ ಕೂಡ ಬ್ರೈನ್ ಟ್ಯೂಮರ್ ಬರುವ ಸಾಧ್ಯತೆಗಳಿದೆ. ಇನ್ಫ್ಯಾಕ್ಟ್ ಮಕ್ಕಳಲ್ಲೂ ಕೂಡ ಬ್ರೈನ್ ಟ್ಯೂಮರ್ಸು ಇಟ್ ಇಸ್ ಕ್ವೈಟ್ ನೋನ್. ಈಗ ಸಾಧಾರಣವಾಗಿ ಈಗ ನಾವು ನ್ಯೂರೋಸರ್ಜನ್ಸ್ ಆಗಿ ನಾವು ನೋಡ್ತೀವಿ. ಕಾಮನ್ಲಿ ಮಕ್ಕಳಲ್ಲಿ ಕಂಡು ಬರುವಂಥ ಟ್ಯೂಮರ್ಸ್ ಏನಿದೆ, ಅದು ಒಂದು ಅವ್ರಿಗೆ ಮಕ್ಕಳು ತುಂಬ ಲೇಟಾಗಿ ಸಿಂಪ್ಟಮ್ಸ್ ಹೇಳೋದು, ಮತ್ತು ಈವನ್ ಪೇರೆಂಟ್ಸು ಕೂಡ ಸಿಂಪ್ಟಮ್ಮು ಇದ್ರೂ ಕೂಡ ಅದನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಅಂದರೆ ಅವನಿಗೆ ಸುಸ್ತಾಗಿರ್ಬೋದು ಅಥವಾ ಬೇರೆ ಏನಾರ ತೊಂದರೆ ಇರ್ಬೋದು ಅನ್ನೋದ್ರ ಅಂತ ಯೋಚನೆ ಮಾಡಿ ಅವರು ಇದನ್ನು ಈ ಸಿಂಪ್ಟಮ್ನ ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾಗಿ ಮಕ್ಕಳಲ್ಲಿ ಯೂಶಲಿ ಸಿಂಪ್ಟಮ್ಸ್ ಗೊತ್ತಾಗಬೇಕಾದ್ರೆ ತುಂಬ ಲೇಟ್ ಆಗುತ್ತೆ, ನಿಧಾನವಾಗಿ ಗೊತ್ತಾಗುತ್ತೆ. ಕೆಲವೊಂದು ಸಿಂಪ್ಟಮ್ ಏನಂದರೆ ಮಕ್ಕಳಲ್ಲಿ ಬ್ಯಾಲೆನ್ಸ್ ತಪ್ಪದು ಅಥವಾ ಕಣ್ಣು ಕಾಣಿಸಲ್ಲ ಅಂತ, ಯೂಶಲಿ ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ದರು ಮಕ್ಕಳು ಮುಂದಕ್ಕೆ ಬರೋದು ಅಥವಾ ಕಣ್ಣು ಡಬಲ್ ಡಬಲ್ ಕಾಣಿಸ್ತಾ ಇದೆ ಅನ್ನೋದು. ಸೊ ಈ ಥರ ಲಕ್ಷಣಗಳೆಲ್ಲ ಕಾಮನ್ಲಿ ಕಂಡು ಬರುವಂಥದ್ದು. ಮತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಮಕ್ಕಳಲ್ಲಿ ಅವರು ಹೇಳಲ್ಲ, ಬೇರೆಯವರು ಗುರುತಿಸಿ ಇದು ಮಾಡ್ತಾರೆ ಆ ಥರ. ಮತ್ತು ತುಂಬ ವಯಸ್ಸಾಗಿರೋರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಯಸ್ಸಾಗಿರೋರು ಅಂದರೆ 60-70 ವರ್ಷದ ನಂತರ ಜನ, ಅವ್ರೂ ಕೂಡ ನನಗೆ ಇದು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗದೇ ಇರ್ಬೋದು. ಅವರಲ್ಲಿ ಬಿಹೇವಿಯರಲ್ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇರ್ಬೋದು, ಅಂದರೆ ಫ್ರೀಕ್ವೆಂಟ್ಲಿ ಮರೆಯೋದು ಅಥವಾ ಬ್ಯಾಲೆನ್ಸ್ ತಪ್ಪೋದು. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕಂಡು ಬಂದಾಗ ನಾವು ಅದನ್ನು ಪರೀಕ್ಷೆ ಮಾಡಬೇಕು.
1: ಓಕೆ, ಇನ್ನು ಪರೀಕ್ಷೆಗೆ ಒಳಪಡಿಸುವ ವಿಚಾರ ಬಂದಾಗ ಈ ಕಾಯಿಲೆಯನ್ನು ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದರೆ ಹೇಗೆಲ್ಲ ಯಾವ ಹಂತ ಹಂತವಾಗಿ ಹೇಗೆ ನೀವು ಪರೀಕ್ಷೆಗಳನ್ನು ಇನ್ವೆಸ್ಟಿಗೇಷನ್ಸ್ನ ತಗೊಂಡು ಹೋಗ್ತೀರಾ?
0: ಈಗ ಕಾಮನ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿಯನ್ನು ಈ ಥರ ಸಿಂಪ್ಟಮ್ಸ್ ಕಂಡು ಬಂದಾಗ ಅವರು ಒಂದು ಡಾಕ್ಟರ್ನ ಮೀಟ್ ಮಾಡಿದಾಗ ಕಾಮನ್ಲಿ ಏನು ಹೇಳ್ತೀವಿ ಅಂದರೆ ಅವ್ರಿಗೆ ಒಂದು ಇಮೇಜಿಂಗ್, ಬ್ರೈನ್ ಇಮೇಜಿಂಗ್ ಅಂತ ಹೇಳ್ತೀವಿ. ಇಟ್ ಮೇ ಬಿ ಐದರ್ ಎ ಸಿ ಟಿ ಸ್ಕ್ಯಾನ್ ಆರ್ ಎನ್ MRI ಸ್ಕ್ಯಾನ್. ಈ ಎರಡು ಇದರಿಂದ ಗೊತ್ತಾಗುತ್ತೆ ನಮಗೆ. ಈಗ ಸಿ ಟಿ ಸ್ಕ್ಯಾನ್ ಇರ್ಬೋದು ಅಥವಾ MRI ಸ್ಕ್ಯಾನಲ್ಲಿ ನಮಗೆ ಗೆಡ್ಡೆ ಇದೆಯಾ, ಬ್ರೈನ್ ಟ್ಯೂಮರ್, ಮತ್ತು ಅದು ಅದರ ಎಕ್ಸ್ಟೆಂಟ್ ಏನು, ಅಂದರೆ ಎಲ್ಲಿ ಎಷ್ಟು ದಪ್ಪ ಇದೆ, ಎಷ್ಟು ದೊಡ್ಡದಿದೆ, ಮತ್ತು ಅದು ಎಲ್ಲಿಗೆ ಹರಡಿದೆ. ಸೊ ಇದೆಲ್ಲ ಲಕ್ಷಣಗಳು ಸಿ ಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. MRI ಸ್ಕ್ಯಾನ್ ಸ್ವಲ್ಪ ಸಿ ಟಿ ಸ್ಕ್ಯಾನ್ಗಿಂತ ಸುಪೀರಿಯರ್ ಫಾರ್ಮ್ ಆಫ್ ಇನ್ವೆಸ್ಟಿಗೇಷನ್. ಅದರಲ್ಲಿ ಈ ತುಂಬ ಚಿಕ್ಕ ಚಿಕ್ಕ ಗೆಡ್ಡೆಗಳು ಕೂಡ ಗೊತ್ತಾಗುತ್ತೆ.
1: ಓಕೆ,
0: ಮತ್ತಿನ್ನೊಂದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದು ಈ ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂದರೆ ಮೆಟಾಸ್ಟಾಸಿಸ್, ಬೇರೆ ಕಡೆಯಿಂದ ಹರಡಿರುವ ಗೆಡ್ಡೆಗಳನ್ನ ಅದು ಏನಾಗುತ್ತೆ ಡಿಟೆಕ್ಟ್ ಮಾಡುತ್ತೆ. ಈವನ್ ಅದು ಬರೀ ಮೆದ್ಲಲ್ಲಿ ಅಷ್ಟೇ ಅಲ್ಲದೆ ಬೇರೆ ಅಂಗಾಂಗಗಳಲ್ಲೂ ಹರಡಿರುವ ಗೆಡ್ಡೆಗಳನ್ನ ಡಿಟೆಕ್ಟ್ ಮಾಡುತ್ತೆ.
1: ಸೊ ಡಯಾಗ್ನೋಸಿಸ್ ಮತ್ತು ಇನ್ವೆಸ್ಟಿಗೇಷನ್ಗಳ ಬಗ್ಗೆ ನಮ್ಮ ಮಾತನ್ನು ಮತ್ತೆ ಮುಂದುವರಿಸೋಣ. ಈಗೊಂದು ಸಣ್ಣ ವಿರಾಮ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ವೈದ್ಯರೊಂದಿಗೆ ಕರೆ ಮಾಡಿ ಮಾತನಾಡಬೇಕಾದ್ರೆ 08212512582 08212582 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಈಗೊಂದು ವಿರಾಮವನ್ನು ತಗೊಂಡು ಮತ್ತೆ ಬರೋಣ, ಟ್ಯೂನಿನ್ ಆಗಿರಿ.
2: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
3: 9853998539.
2: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ
3: 9853998539.
2: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
1: ನಮ್ಮ ಆರೋಗ್ಯ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಮತ್ತೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗುಣಾಲ್ ಅವರು, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. ಇಲ್ಲಿಂದ ಡಾಕ್ಟರ್ ಗುಣಾಲ್ ಅವರೇ, ಇನ್ನು ಡಯಾಗ್ನೋಸಿಸ್ ಮಾಡಿದ್ವಿ, ಇನ್ವೆಸ್ಟಿಗೇಷನ್ಸ್ ಮಾಡಿ ಆಯಿತು, ರೋಗ ನಿರ್ಣಯ ಆದ ನಂತರದಲ್ಲಿ ಚಿಕಿತ್ಸೆ ಅಂತ ಬಂದಾಗ ಹೇಗೆಲ್ಲ ನೀವು ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ತೀರಾ, ಯಾವ ವಿಧವಾದ ಚಿಕಿತ್ಸೆಯನ್ನು ಒಂದು ರೋಗಿಗೆ ನಾವು ಅನುಸರಿಸಲಿಕ್ಕೆ ಹೇಳ್ಬೋದು?
0: ಒಂದು ಸಲ ನಾವು ಬ್ರೈನ್ ಟ್ಯೂಮರ್ ಅಂತ ನಾವು ಡಯಾಗ್ನೋಸ್ ಮಾಡಿದ್ಮೇಲೆ ಐದರ್ ಸಿ ಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿದ ನಂತರ ಎಲ್ಲ ಟ್ಯೂಮರ್ಸ್ಗೂ ಸರ್ಜರಿ ಬೇಕಾ ಅಥವಾ ಎಲ್ಲ ಟ್ಯೂಮರ್ಸ್ಗೂ ಟ್ರೀಟ್ಮೆಂಟ್ ಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ.
1: ಓಕೆ,
0: ಕೆಲವೊಂದು ಟ್ಯೂಮರ್ಸ್ಗೆ ಏನು ಹೇಳ್ತೀವಿ ನಾವು, ಜಸ್ಟ್ ಅಬ್ಸರ್ವೇಷನ್ ಬೇಕು ಅಂತ ಹೇಳ್ತೀವಿ. ಅಂದರೆ ತುಂಬ ಚಿಕ್ಕದಾಗಿರುವ ಟ್ಯೂಮರ್ಸು ಅಥವಾ ತುಂಬ ಕ್ರಿಟಿಕಲ್ ಏರಿಯಾದಲ್ಲಿರುವ ಟ್ಯೂಮರ್ಸ್ಗೆ ನಾವೇನು ಮಾಡಲಿಕ್ಕೆ ಹೋಗಲ್ಲ, ಅದನ್ನು ನಾವು ಜಸ್ಟ್ ಅಬ್ಸರ್ವೇಷನ್ ಮಾಡ್ತೀವಿ. ಹೇಗೆ ಅಬ್ಸರ್ವೇಷನ್ ಮಾಡ್ತೀವಿ ಅಂದರೆ ಪ್ರತಿ 6 ತಿಂಗಳಿಗೆ ಅಥವಾ 1 ವರ್ಷಕ್ಕೊಮ್ಮೆ MRI ಸ್ಕ್ಯಾನ್ನ ರಿಪೀಟ್ ಮಾಡಿ ನೋಡ್ತೇವೆ. ಅದು ಗೆಡ್ಡೆ ಏನಾಗ್ತದೆ, ದೊಡ್ಡದಾಗ್ತಾ ಇದೆಯಾ ಅಥವಾ ಹಾಗೇನೇ ಇದೆಯಾ ಅಂತ.

0: ಚಿಕ್ಕದಾಗಿರುವ ಗೆಡ್ಡೆ ಏನೂ ಮಾಡ್ತಾ, ಅದು ಪೇಷಂಟ್ಗೆ ಏನು ತೊಂದರೆ ಮಾಡ್ತಾ ಇಲ್ಲ. ಈ ಕೆಲವೊಂದು ಇನ್ಸಿಡೆಂಟಲ್, ನಾನೇನು ಇನ್ಸಿಡೆಂಟಲ್ ಟ್ಯೂಮರ್ಸ್ ಅಂತ ಹೇಳಿದ್ವಲ್ಲ, ಆ ಥರ ಗೆಡ್ಡೆಗಳಿದ್ದಾಗ ಮತ್ತು ತುಂಬ ಚಿಕ್ಕದಾಗಿದ್ದಾಗ ಗೆಡ್ಡೆ, ಅದಕ್ಕೆ ಏನೂ ಟ್ರೀಟ್ಮೆಂಟ್ ಬೇಡ.
1: ಓಕೆ.
0: ಆದರೆ ಬ್ರೈನ್ ಟ್ಯೂಮರ್ದು ಲಕ್ಷಣಗಳಿರುವ ಪೇಷಂಟ್ಗೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಏನೇನು ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ, ಯೂಶಲಿ ಬ್ರೈನ್ ಟ್ಯೂಮರ್ಸ್ಗೆ ಏನು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟು ಸರ್ಜರಿ.
1: ಓಕೆ.
0: ಎಲ್ಲ ಪೇಷಂಟ್ಸ್ಗೂ ಎಲ್ಲ ಸರ್ಜರಿನೂ ಯಾವ ಥರ ಅಂತ ಕೇಳಿದ್ರೆ, ಎಲ್ಲ ಸರ್ಜರಿನೂ ಫುಲ್ ಟ್ಯೂಮರ್ ತೆಗಿಲಿಕ್ಕೆ ಅಲ್ಲ. ಕೆಲವೊಂದನ್ನು ಬರೀ ಬಯೋಪ್ಸಿ ಅಂತ ಮಾಡ್ತೀವಿ. ಈಗ ತುಂಬ ಕ್ರಿಟಿಕಲ್ ಪಾರ್ಟ್ ಏರಿಯಾಸಲ್ಲಿರುವ ಟ್ಯೂಮರ್ಸ್ಗೆ ಬರೀ ಬಯೋಪ್ಸಿ ಮಾಡ್ತೀವಿ, ಅಥವಾ ತುಂಬ ಹರಡಿರುವಂಥ ಗೆಡ್ಡೆಗಳು ಅದಕ್ಕೂ ಕೂಡ ಬಯೋಪ್ಸಿ ಅಂತ ಮಾಡ್ತೀವಿ.
1: ಅಂದರೆ ಒಂದು ಭಾಗವನ್ನಷ್ಟೇ ನಾವು
0: ಒಂದು
1: ಅದರಿಂದ ತಗೊಳ್ತೀವಿ.
0: ತೆಗಿತೀವಿ, ತೆಗೆದು ಅದನ್ನು ನಾವು ಪರೀಕ್ಷೆಗೆ ಕಳಿಸ್ತೀವಿ. ಆ ಪರೀಕ್ಷೆಯಲ್ಲಿ ಏನು ರಿಪೋರ್ಟ್ ಬರುತ್ತೆ, ಅಕಸ್ಮಾತ್ ಅದು ಒಳ್ಳೆ ಟ್ಯೂಮರ್ ಅಂತ ಬಂದರೆ, ಅಂದರೆ ಗ್ರೇಡ್ 1 ಗ್ರೇಡ್ 2 ಅಂತ ಬಂದರೆ, ಅದಕ್ಕೇನು ಟ್ರೀಟ್ಮೆಂಟ್ ಬೇಡ, ಅಂದರೆ ಫರ್ದರ್ ಟ್ರೀಟ್ಮೆಂಟ್ ಬೇಡ, ಅಬ್ಸರ್ವೇಷನ್ ಅಷ್ಟೇ. ಆದರೆ ಗ್ರೇಡ್ 3 ಅಥವಾ ಗ್ರೇಡ್ 4 ಅಂತ ಬಂದರೆ, ಅದಕ್ಕೆ ನೆಕ್ಸ್ಟ್ ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ, ಅಂದರೆ ರೇಡಿಯೇಷನ್ ಥೆರಪಿ ಅಥವಾ ಕೀಮೋಥೆರಪಿ,
1: ಕೀಮೋಥೆರಪಿ.
0: ಇದನ್ನೆಲ್ಲ ಹೇಳ್ತೀವಿ. ಕಾಮನ್ಲಿ ಯೂಸ್ ಮಾಡುವಂಥ ಟ್ರೀಟ್ಮೆಂಟು ಬ್ರೈನ್ ಟ್ಯೂಮರ್ಸ್ಗೆ ಸರ್ಜರಿನೇ. ಸೊ
1: ಓಕೆ.
0: ಸರ್ಜರಿ ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದು ಗೆಡ್ಡೆ ಏನು ಅಂತ ಗೊತ್ತಾಗುತ್ತೆ ಒಂದು, ಎರಡನೇದು ಅದು ಸೈಜ್ನ ಕಮ್ಮಿ ಮಾಡಲಿಕ್ಕೆ. ಯಾಕೆಂದರೆ ಮೆದುಳು ಒಂದು ಕ್ಲೋಸ್ ಸ್ಟ್ರಕ್ಚರ್, ಈಗ ಸ್ಕಲ್ ಏನಿದೆ ಅದು ಕ್ಲೋಸ್ ಸ್ಟ್ರಕ್ಚರ್, ಅದರ ಒಳಗೆ ನಾವು ಯಾವುದೇ ಒಂದು ಟ್ಯೂಮರ್ ಬೆಳೀತಾ ಹೋದರೆ ತಲೆ ಒಳಗೆ ಪ್ರೆಷರ್ ಜಾಸ್ತಿ ಆಗುತ್ತೆ,
1: ಒತ್ತಡ
0: ಒತ್ತಡ
1: ಜಾಸ್ತಿ
0: ಜಾಸ್ತಿ ಆಗುತ್ತೆ.
1: ಆಗುತ್ತೆ.
0: ಸೊ ಒತ್ತಡ ಕಮ್ಮಿ ಮಾಡಲಿಕ್ಕೂ ಕೂಡ ಸರ್ಜರಿ ಬೇಕಾಗುತ್ತೆ.
1: ಓಕೆ. ಇನ್ನು ನೂತನವಾಗಿ ಲಭ್ಯವಿರುವಂತಹ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾತನಾಡೋದಾದರೆ, ನಾವೆಲ್ಲ ಸಾಮಾನ್ಯವಾಗಿ ಕೇಳೋದು ಎಂಬೋಲೈಸೇಷನ್ ಅಂತ ಹೇಳ್ತಾರೆ, ಅಬ್ಲೇಷನ್ ಅಂತ ಹೇಳ್ತಾರೆ, ಮೈಕ್ರೋ ನ್ಯೂರೋಸರ್ಜರಿ ಅಂತ ಹೇಳ್ತಾರೆ, ಇವುಗಳೆಲ್ಲ ಏನು ಅಂತ ಅರ್ಥ ಆಗೋ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ?
0: ಓಕೆ. ಒಂದು ಎಂಬೋಲೈಸೇಷನ್ ಅಂದರೆ ಏನು ಅಂದರೆ ಸರ್, ಈಗ ಒಂದು ಗೆಡ್ಡೆಗೆ ಇದು ಬ್ಲಡ್ ಸಪ್ಲೈ ತುಂಬ ಜಾಸ್ತಿ ಇರುತ್ತೆ, ಆ ಥರ ಗೆಡ್ಡೆಗಳನ್ನ ಯೂಶಲಿ ನಾವು ಎಂಬೋಲೈಸೇಷನ್ ಅಂತ ಮಾಡಿ ಅದರ ರಕ್ತ ಚಲನೆಯನ್ನು ಕಮ್ಮಿ ಮಾಡ್ತೀವಿ. ಗೆಡ್ಡೆ ಒಳಗೆ ಇರುವ ರಕ್ತ ಚಲನೆ ಕಮ್ಮಿ ಮಾಡ್ತೀವಿ. ಅದರಿಂದ ನಮಗೆ ಆಪರೇಷನ್ ಮಾಡುವ ಟೈಮಲ್ಲಿ ಟ್ಯೂಮರ್ ಶ್ರಿಂಕ್ ಆಗುತ್ತೆ, ಮತ್ತು ಇನ್ನೊಂದು ಟ್ಯೂಮರ್ ಬ್ಲೀಡಿಂಗ್ ಕೂಡ ಕಮ್ಮಿ ಆಗುತ್ತೆ ಒಂದು. ಎರಡನೇದು ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ. ರೇಡಿಯೇಷನ್ ಥೆರಪಿ ಅಂತ ಏನು ಅಂತ ಹೇಳಿದ್ರೆ, ಅದು ಈಗ ಕಾಮನ್, ಈಗ ಕೆಲವೊಂದು ಒಂದು ಲಾಸ್ಟ್ ಒಂದು 20-25 ಇಯರ್ಸಿಂದ ಬಂದಿರೋದು ರೇಡಿಯೇಷನ್ ಥೆರಪಿ. ಅದರಲ್ಲಿ ನಾವು ಫೋಕಸ್ ರೇಡಿಯೇಷನ್ ಮಾಡ್ತೀವಿ ಬ್ರೈನ್ ಟ್ಯೂಮರ್ಸ್ಗೆ. ಸೊ ಅದರಿಂದ ಏನಾಗುತ್ತೆ, ತುಂಬ ಕ್ರಿಟಿಕಲ್ ಪಾರ್ಟ್ಸಲ್ಲಿರೋ ಟ್ಯೂಮರ್ಸ್ನ ನಾವು ರೇಡಿಯೇಷನ್ ಕೊಟ್ಟರೆ ಅದು ಸೈಜ್ ಹಾಗೆ ಶ್ರಿಂಕ್ ಆಗುತ್ತೆ. ಸೊ
1: ಓಕೆ.
0: ಮತ್ತೆ ಇನ್ನೊಂದು
1: ಮೈಕ್ರೋ ನ್ಯೂರೋಸರ್ಜರಿ ಅಂತಂದ್ರೆ,
0: ಮೈಕ್ರೋ ನ್ಯೂರೋಸರ್ಜರಿ ಅಂದ್ರೆ ಏನಂದ್ರೆ ಸರ್, ಈಗ ಟ್ಯೂಮರ್ಸ್ ಅಲ್ಲಿ ನಾವು ಆಪರೇಟ್ ಮಾಡಬೇಕಾದ್ರೆ ನಾವು ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಅನ್ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ, ಅಂದ್ರೆ ಒಂದು ದೊಡ್ಡ ಮೈಕ್ರೋಸ್ಕೋಪ್. ಈಗ ಕಾಮನ್ ನಾವು ಸ್ಕೂಲಲ್ಲೆಲ್ಲ ನೋಡಿರ್ತೀವಿಲ್ಲ ಮೈಕ್ರೋಸ್ಕೋಪ್, ಆ ಥರ ಮೈಕ್ರೋಸ್ಕೋಪ್ ಅಲ್ಲ, ತುಂಬ ದೊಡ್ಡ ಮೈಕ್ರೋಸ್ಕೋಪ್. ಸೊ ಇದರಲ್ಲಿ ಏನಾಗುತ್ತೆ, ನಾವು ಮೈಕ್ರೋಸ್ಕೋಪ್ ಅನ್ನು ಯೂಸ್ ಮಾಡಿ ನೋಡಿದಾಗ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ ನಮಗೆ ಚೆನ್ನಾಗಿ ಕಾಣಿಸುತ್ತೆ.
1: ಈಗ ಒಂದು ಫೋನ್ ಕರೆಯನ್ನು ಸ್ವೀಕರಿಸ್ಬೋದಾ?
0: ಖಂಡಿತ.
1: ಒಂದು ಕರೆ ಇದೆ. ಹಲೋ.
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಿದ್ದೀರಾ?
2: ವೆಂಕಟೇಶ್, ಬಿಆರ್ ಬದಮಾಳ ಗ್ರಾಮದಿಂದ ಸರ್.
1: ವೆಂಕಟೇಶ್ ಅವರೇ, ಡಾಕ್ಟರ್ ಗುಣಾಲ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು.
2: ನಮಸ್ತೆ ಸರ್.
0: ನಮಸ್ಕಾರ
2: ಸರ್. ಈಗ ಈಗ ಅದು ಶಸ್ತ್ರಚಿಕಿತ್ಸೆ ಆದ ನಂತರ,
0: ಹೌದು ಸರ್,
2: ತಕ್ಷಣ ಅವರು ಕಾರ್ಯಪ್ರವೃತ್ತರಾಗ್ಬೋದು ಅಥವಾ ಅದಕ್ಕೇನಾದರೂ ವಿಶ್ರಾಂತಿ ಬೇಕಾ, ಮತ್ತೆ ಅದಕ್ಕೆ ಖರ್ಚು ವೆಚ್ಚ ಹೆಂಗಿದೆ ಸರ್?
0: ಸರ್, ಈಗ ಸರ್ಜರಿ ಆದ ನಂತರ ಅವರ ಇದು ಏನು ಫಂಕ್ಷನಿಂಗ್ ಕೆಪಾಸಿಟಿ ಹೇಗಿದೆ, ಅದ್ರ ಮೇಲೆ ಅವರ ಕೆಲಸ ಮತ್ತೆ ಮಾಡ್ಬೋದಾ ಅನ್ನೋದು ಡಿಸೈಡ್ ಆಗುತ್ತೆ ಸರ್. ಅಕಸ್ಮಾತ್ ಏನಾರು ಅವರು ಫಂಕ್ಷನಿಂಗ್ ಕೆಪಾಸಿಟಿ, ಅಂದರೆ ಅವರು ಮಾಡಲಿಕ್ಕೆ ಕೈ ಕಾಲು ಶಕ್ತಿ ಎಲ್ಲ ಚೆನ್ನಾಗಿದೆ, ಮತ್ತು ಇದು ಕಾನ್ಷಿಯಸ್ನೆಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ, ಖಂಡಿತ ಅವರು ಒಂದು 15 ದಿನ ಅಥವಾ 1 ತಿಂಗಳ ನಂತರ ಅವರು ಮುಂಚೆ ಇರುವ ಕೆಲಸನ ಮಾಡ್ಬೋದು.
2: ಚಿಕಿತ್ಸೆಗೆ
0: ಸರ್, ಈಗ ಶಸ್ತ್ರಚಿಕಿತ್ಸೆಗೆ ವೆಚ್ಚ ಅನ್ನೋದು ಇದು
1: ಕಾಯಿಲೆ
0: ಮೇಲೆ ಡಿಪೆಂಡ್ ಆಗುತ್ತೆ,
1: ಮಾಡೋ ಪ್ರೊಸೀಜರ್ ಮೇಲೆ
0: ಡಿಪೆಂಡ್ ಆಗುತ್ತೆ. ಹೌದು ಸರ್.
2: ಬರೀ ಕಾಸ್ಟ್ಲಿ ಇರುತ್ತಾ ಏನು ಜನಗಳ?
1: ವೆಂಕಟೇಶ್ ಅವರೇ, ಅದೇ ವೈದ್ಯರು ಹೇಳ್ತಾ ಇದ್ದಾರೆ, ಅದು ಕಾಯಿಲೆಯನ್ನು ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಿದ ನಂತರದಲ್ಲಷ್ಟೇ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಬೇಕು ಅಂತ ತಿಳ್ಕೊಂಡು ನಂತರ ಅದನ್ನು ಅದರ ಖರ್ಚು ವೆಚ್ಚವನ್ನು ಹೇಳಲಿಕ್ಕೆ ಸಾಧ್ಯ ಅಂತ. ಮತ್ತೊಂದು ಕರೆ. ಹಲೋ, ಕರೆ ಡಿಸ್ಕನೆಕ್ಟ್ ಆಗಿದೆ. ಹೇಳಿ. ಇನ್ನೊಂದು ನಾನು ನಿಮ್ಮಲ್ಲಿ ಇವತ್ತು ಕೇಳಬೇಕು ಅಂದ್ಕೊಂಡು ಬಂದಿದ್ದು, ಗಾಮಾ ನೈಫ್ ಅಥವಾ ಸೈಬರ್ ನೈಫ್ ಅಂತ ಹೇಳ್ತಾರೆ, ಇದು ನ್ಯೂರೋಸರ್ಜರಿಯಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ, ಹಾಗಂದರೆ ಏನು ಅಂತ.
0: ಈಗ

0: ನಾವು ಕಾಮನ್ಲಿ ರೇಡಿಯೇಷನ್ ಥೆರಪಿ ಅಂತ ಕೇಳಿದ್ದೀವಿ ಸರ್. ಈಗ ಕ್ಯಾನ್ಸರ್ಸ್ಗೆ ರೇಡಿಯೇಷನ್ ಥೆರಪಿ ತುಂಬ ಈಗ ಅಡ್ವಾನ್ಸ್ಡ್ ಆಗಿದೆ. ಗಾಮಾ ನೈಫ್ ಅಥವಾ ಸೈಬರ್ ನೈಫ್ ಅನ್ನೋದು ಒನ್ ಆಫ್ ದಿ ಫಾರ್ಮ್ಸ್ ಆಫ್ ದಿಸ್ ರೇಡಿಯೇಷನ್ ಥೆರಪಿ ಅಷ್ಟ.
1: ಓಕೆ.
0: ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಚಿಕ್ಕ ಟ್ಯೂಮರ್ಗೆ ಅಥವಾ ಒಂದು ಚಿಕ್ಕ ಏರಿಯಾಗೆ ಫೋಕಸ್ಡ್ ರೇಡಿಯೇಷನ್ ಅನ್ನ ಕೊಡ್ತೀವಿ. ಸೊ ಆ ರೇಡಿಯೇಷನ್ ಕೊಟ್ಟಾಗ ಏನಾಗುತ್ತೆ, ಅದು ಟ್ಯೂಮರು ಶ್ರಿಂಕ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಎಸ್ಪೆಷಲಿ ಫಾರ್ ಟ್ಯೂಮರ್ಸ್ ಇನ್ ವೆರಿ ಕ್ರಿಟಿಕಲ್ ಏರಿಯಾಸ್. ಅದಕ್ಕೆ ಇದು ಗಾಮಾ ನೈಫ್ ಅಥವಾ ಸೈಬರ್ ನೈಫ್ ಹೆಲ್ಪ್ ಆಗುತ್ತೆ.
1: ಓಕೆ ಓಕೆ. ಮತ್ತೊಂದು ಕರೆ ಇದೆ ಇವಾಗ. ಹಲೋ, ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಸರ್, ಗೋವಿಂದಾಚಾರಿ ಕುವೆಂಪುರಿಂದ.
1: ಹೇಳಿ ಗೋವಿಂದಾಚಾರಿ ಅವರೇ, ಗುಣಾಲ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು.
2: ಸೊ ಯಾವ ಬ್ರೈನ್ ಟ್ಯೂಮರ್ ತುಂಬಾ ಈಸಿಯಾಗಿ ಸರ್ಜರಿ ಮಾಡಬಹುದು, ಯಾವ ಬ್ರೈನ್ ಟ್ಯೂಮರ್ ತುಂಬಾ ಕಾಂಪ್ಲಿಕೇಟ್ ಆಗಿ ಸರ್ಜರಿ ಆಗಲ್ಲ, ಹಂಗೆ ಕೀಮೋಥೆರಪಿ ರೇಡಿಯೇಷನ್ ಕೊಟ್ಟು ಪ್ಲಾನ್ ಮಾಡಿ ನಮ್ಮಂತ್ರ ಮಾಡಬಹುದು ಅಂತ ಹೇಳ್ಬೋದು. ಮತ್ತೆ ಬ್ರೈನ್ ಸರ್ಜರಿ ಆದ್ಮೇಲೆ, ಯಾಕಂದ್ರೆ ಬ್ರೈನ್ ಸರ್ಜರಿ ಯು ಟೋಲ್ಡ್ ಕ್ಲೋಸ್ ಅಂತ ಹೇಳಿದ್ರಿ, ಬೇರೆ ಸರ್ಜರಿನಲ್ಲಿ ನಾವು ಓಪನ್ ಮಾಡಬಹುದು, ಇದು ಕ್ಲೋಸ್ ಆಗಿದ್ದ ಕಂಡಿಡಿತು ಅಂತದ್ದು. ಸೊ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಸರ್ಜರೀಸ್?
1: ಆಪರಬಲ್ ಅಥವಾ ಇನ್ಆಪರಬಲ್ ಯಾವಾಗ ಆಗಬಹುದು
0: ಬ್ರೈನ್ ಟ್ಯೂಮರ್? ಅದೇ, ಒಂದು ಕ್ರಿಟಿಕಲ್ ಸ್ಟ್ರಕ್ಚರ್ಸ್ನ ಎನ್ಗಲ್ಫ್ ಮಾಡಿದರೆ ಅಥವಾ ಕ್ರಿಟಿಕಲ್ ಸ್ಟ್ರಕ್ಚರ್ಸ್ನ ಇನ್ವಾಲ್ವ್ ಮಾಡಿದರೆ ಅವಾಗ ಇದನ್ನು ಇನ್ಆಪರಬಲ್ ಟ್ಯೂಮರ್ಸ್ ಅಂತ ಕರಿತೀವಿ. ಈಗ ಬ್ರೈನ್ ಟ್ಯೂಮರ್ಸಲ್ಲಿ ಎಲ್ಲನೂ ನಾನು ಮುಂಚೆನೇ ಹೇಳ್ದಂಗೆ, ಕೆಲವೊಂದು ಟ್ಯೂಮರ್ಸ್ನ ಆಪ್ರೇಟ್ ಮಾಡ್ಬೋದು, ಕೆಲವೊಂದು ಟ್ಯೂಮರ್ಸ್ನ ಆಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಎಲ್ಲ ಟ್ಯೂಮರ್ಸ್ನೂ ಆಪ್ರೇಟ್ ಮಾಡ್ಬೋದು ಅಂತ ಖಂಡಿತ ಇಲ್ಲ. ಕ್ರಿಟಿಕಲ್ ಏರಿಯಾಸಲ್ಲಿ ಯಾವುದು ಟ್ಯೂಮರ್ಸ್ ಇರುತ್ತೆ ಅಥವಾ ಟ್ಯೂಮರ್ ಹಲವಾರು ಜಾಗಕ್ಕೆ ಸ್ಪ್ರೆಡ್ ಆಗಿರುತ್ತೆ ಅಥವಾ ಟ್ಯೂಮರ್ಸು ಮಲ್ಟಿಪಲ್ ಟ್ಯೂಮರ್ಸ್ ಇರುತ್ತೆ ಮತ್ತು ಅದು ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿರುತ್ತೆ, ಆ ಥರ ಟ್ಯೂಮರ್ಸ್ನ ಯೂಶಲಿ ನಾವು ಆಪ್ರೇಟ್ ಮಾಡಲ್ಲ. ಅಥವಾ ಪೇಷಂಟ್ಗೆ ಟ್ಯೂಮರು ಏನು ತೊಂದರೆ ಮಾಡ್ತಾ ಇಲ್ಲ ಅಂದರೆ ಇದರಿಂದ ನಾವು ಆ ಪೇಷಂಟಲ್ಲೂ ನಾವೇನು ಮಾಡಲ್ಲ. ಆದರೆ ಇದು ಏನು ಅಂತ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ವೇರೀಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಇದು ಪ್ರತಿಯೊಂದು ಒಂದು ಒಬ್ಬ ಬ್ರೈನ್ ಟ್ಯೂಮರ್ ಇದೆ ಒಬ್ಬ ಪೇಷಂಟ್ಗೆ ಅಂದರೆ ಎಲ್ಲ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗಲ್ಲ, ಅದು ಪೇಷಂಟ್ ಸ್ಪೆಸಿಫಿಕ್ ಮತ್ತೆ ಪೇಷಂಟ್ದು ಸಿಂಪ್ಟಮ್ ಸ್ಪೆಸಿಫಿಕ್ ಕೂಡ ಇರುತ್ತೆ.
1: ಹಾಗೆ ಅವ್ರು ಕೇಳಿದ್ರು, ಸ್ಕಲ್ ಒಂದು ಎನ್ಕ್ಲೋಸ್ಡ್ ಸ್ಪೇಸ್ ಆಗಿರೋದ್ರಿಂದ ಹೇಗೆ ವ್ಯತ್ಯಾಸ ಆಗುತ್ತೆ ಬೇರೆ, ಬಟ್ ಕ್ರೇನಿಯೋಟಮಿ ಮೂಲಕ ಸ್ಕಲ್ನ ಕೂಡ ಓಪನ್ ಮಾಡಿ ಓಪನ್ ಸರ್ಜರಿ ತರದಲ್ಲೇ ಮಾಡಬಹುದು. ಮತ್ತೊಂದು ಫೋನ್ ಕರೆ ಇದೆ. ನಮಸ್ಕಾರ, ಆಕಾಶವಾಣಿ ಮೈಸೂರು. ಹಲೋ, ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಶ್ರೀನರಸಿಪುರ ತಾಲೂಕು ಸೋಸ್ಲೆಯಿಂದ ಎಸ್ ಮಾಧವ ಶೆಟ್ಟರ್ ಮಾಡುವ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಇದೆ ಗುರುಗಳ.
1: ನಮಸ್ತೆ ಮಾಧವ ಶೆಟ್ಟರ್, ಡಾಕ್ಟರ್ ಗುಣಾಲ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆ ಅವರಿಗೆ ಇವಾಗ.
3: ಸರ್, ನಾನ್ ಪ್ರಶ್ನೆ, ವಯಸ್ಸಾದವ್ರಿಗೆ ಇವಾಗ ಕಣ್ಣು ಮಂಜಾಗುತ್ತೆ, ಕಿವಿ ಕೆವಡಾಗುತ್ತೆ, ಕೆಲವು ಅಭ್ಯಾಸಗಳಿರ್ತವೆ, ಅವ್ರಿಗೆಲ್ಲ ಈ ರೋಗ ಬರ್ತದ ಅಂತ ಒಂದ್ ಪ್ರಶ್ನೆ. ಇನ್ನೊಂದ್ ಪ್ರಶ್ನೆ, ಕಾಲನ್ನ ತೊಳೆದ ಗಂಟು ಚರ್ಮ ಬರ್ತದಲ್ಲ, ಈ ತಿಂಗಳ ಇಲ್ಲಿ ಒಳಪಟ್ಟದ್ದ ಅಂತ ಎರಡನೇ ಪ್ರಶ್ನೆ ಗುರುಗಳು.
1: ಇನ್ನೊಂದ್ಸತಿ ಹೇಳ್ಬೋದಾ ಎರಡನೇ ಪ್ರಶ್ನೆ?
3: ಈ ಕಾಲಲ್ಲಿ ತೊಡೆಯಲ್ಲಿ ಗಂಟು ಬರ್ತದ ಗುರುಗಳ, ಅದು ಚರ್ಮ ಗಂಟು ಬರ್ತದಲ್ಲ, ಆ ಗಂಟು ಬಂದಾಗ ಈ ರೋಗಕ್ಕೆ ಒಳಪಡುತ್ತ ಅಂತ ಒಂದ್ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳು.
1: ಸರಿ ಸರಿ, ನಿಮ್ ಪ್ರಶ್ನೆಗೆ ಡಾಕ್ಟರ್ ಉತ್ತರ ಕೊಡ್ತಾರೆ. ವಯಸ್ಸಹಜವಾಗಿ ಬರುವಂತ ದೃಷ್ಟಿಯ ತೊಂದರೆ ಅಥವಾ ಹಿಯರಿಂಗ್ ಇಂಪೇರ್ಮೆಂಟ್, ಇಸ್ ಇಟ್ ರಿಲೇಟೆಡ್ ಟು ಬ್ರೈನ್ ಟ್ಯೂಮರ್?
0: ಇದೇನು ಅಂತ ಹೇಳಿದ್ರೆ, ಒಂದು ಬ್ರೈನ್ ಟ್ಯೂಮರ್ ಅನ್ನೋದು ಒಂದು ಆತಂಕಕಾರಿ,
1: ಎಲ್ಲದಕ್ಕೂ ಕನೆಕ್ಟ್ ಮಾಡ್ಲಿಕ್ಕೆ
0: ನಾವು ಮತ್ತೆ ಈಗ ಏಜ್ ಆಫ್ ಗೂಗಲ್ ಕೂಡ ಇಂಟರ್ನೆಟ್ ಎಲ್ಲರಿಗೂ ಆಕ್ಸೆಸ್ ಇರೋದ್ರಿಂದ ನಾವು ಪ್ರತಿಯೊಂದು ಲಕ್ಷಣಗಳನ್ನು ನಾವು ಗಾಬರಿ ಹುಟ್ಟಿಸ್ಕೊಂಡು ನಾವು ನಮಗೆ ಇದು ಬ್ರೈನ್ ಟ್ಯೂಮರ್ ಇದು ಇರ್ಬೋದು ಅಂತ ಜನರು ಯೋಚನೆ ಮಾಡ್ತಾರೆ. ಆದರೆ ಖಂಡಿತ ಆ ಥರ ಇಲ್ಲ. ಆ ಥರ ಏನಾರು ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ಅಥವಾ ನಿಮಗೆ ಆ ಥರ ಭಯ ಆತಂಕ ಏನಾರು ಇದ್ದಲ್ಲಿ ಹತ್ತಿರದ ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವರು ದೇ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ಸಿಂಪ್ಟಮ್ಸ್ ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಟೆಲ್ ಯು ದ ಇದು.
1: ಹಾಗೆ ಅವರ ಎರಡನೇ ಪ್ರಶ್ನೆ, ಕಾಲಿನ ಒಂದು ಗಂಟು ಅಂತ ಹೇಳಿದ್ರು, ಖಂಡಿತವಾಗ್ಲೂ ಅದು ಇಟ್ ಇಸ್ ನಾಟ್ ರಿಲೇಟೆಡ್ ಅಂತ ಹೇಳೋಣ. ಇನ್ ಮುಂದಿನ ಕರೆಗೆ ಹೋಗ್ಬೋದಾ? ಹಲೋ
4: ಹಲೋ,
1: ನಮಸ್ತೆ, ಯಾರು ಎಲ್ಲಿಂದ
4: ಮಾತಾಡ್ತಿದ್ದೀರಾ?
1: ಮಹೇಶ್ ಅವರೇ, ನಿಮ್ಮ ಪ್ರಶ್ನೆ ಕೇಳ್ಬೋದು.
4: ಮೊದಲೇದು ನಾವು ಎಸ್ ಎಲ್ ಸಿಲಿ 25 ವರ್ಷದಿಂದ ಮಾತು, ಎಸ್ ಎಲ್ ಸಿಲಿ ಬೇಸಿಗೆ ರಜಕ್ಕೆ ಸೆಂಟ್ರಿಂಗ್ ಕೆಲಸ ಅಂತ ಬೆಂಗಳೂರಿಗೆ ಹೋಗಿದ್ವಿ ಗಾರೆ ಕೆಲಸಕ್ಕೆ.
1: ಓಕೆ.
4: ನಮ್ಮ ಫ್ರೆಂಡ್ ಅಪ್ಪನಿಗೆ ತಲೆ ಮೇಲೆ ಸೀಟ್ ಬಿದ್ಬಿಟ್ಟು, ಅವನು ಸ್ವಲ್ಪ ಇದಾಗ್ಬಿಟ್ಟ, ಪೇಷಂಟ್ ಆಗ್ಬಿಟ್ಟ, ಸುಮಾರು ಆಸ್ಪತ್ರೆ ಸುತ್ತಿ ಅವ್ರ ಹತ್ರ ಇರೋ ದುಡ್ಡಿಲ್ಲ, ಖಾಲಿ ಅವ್ರಿಗೆ ನೋವು ಸರಾಗಿಲ್ಲ, ಮತ್ತೆ ಯಾರು ಕೂಡ ಅವ್ನಿಗೆ ಹೆಣ್ಣು ಕೊಡಕ್ ಮುಂದ್ ಬರ್ತಾ ಇಲ್ಲ. ಡಾಕ್ಟರ್ ಸುಮಾರು ಕಡೆ ಹೇಳಿದ್ರು ರೋ ಬದುಕ ಕಷ್ಟ ಅಂತ, ಆದ್ರೆ ಪಾಪ ಅವ್ನು ಇನ್ನೂ ಬದುಕಿದಾನೆ, ಜನಗಳಲ್ಲಿ ಯಾತಕ್ಕೆ ಇರಿಸಿ ಗೊಂದಲ ಅಂತ ಸರ್.
1: ಓಕೆ.
0: ಈಗ ಒಂದೇನು ಅಂದ್ರೆ, ನಾವು ಬ್ರೈನ್ ಇದು ಬ್ರೈನ್ ಟ್ಯೂಮರ್ ಬಗ್ಗೆ ಅಲ್ಲ ಪ್ರಶ್ನೆ, ಆದರೆ ಬ್ರೈನ್

0: ಇಂಜುರಿ ಬಗ್ಗೆ ಅಂತ ಅನ್ಕೋತೀನಿ ನಾನು ಪ್ರಶ್ನೆ. ಬ್ರೈನ್ ಇಂಜುರಿ ಹೇಗೆ ಅಂತ ಹೇಳಿದ್ರೆ, ಕೆಲವೊಬ್ರಿಗೆ ಬ್ರೈನ್ ಇಂಜುರಿ ಕ್ರಿಟಿಕಲ್ ಈಗ ಕೈ ಕಾಲು ಕಂಟ್ರೋಲ್ ಮಾಡೋ ಜಾಗದಲ್ಲಿ ಆ ಥರ ಏನಾರ ಬ್ರೈನ್ ಇಂಜುರಿ ಆದಾಗ ರಿಕವರಿ ಮೇ ನಾಟ್ ಬಿ ಕಂಪ್ಲೀಟ್. ಸೊ ಆ ಥರ ಇದ್ದಾಗ ಅದಕ್ಕೆ ನಾವು ಫಿಸಿಯೋಥೆರಪಿ ಅದೆಲ್ಲ ಮಾಡಿ ಅಂತ ಹೇಳ್ತೇವೆ. ಸೊ
1: ಓಕೆ, ಡಾಕ್ಟರ್ ಗುಣಾಲ್ ಅವರೇ, ಇಷ್ಟು ವರ್ಷದಿಂದ ನೀವು ನ್ಯೂರೋಸರ್ಜರಿ, ಬ್ರೈನಿಗೆ ಸಂಬಂಧಪಟ್ಟ ಹಾಗೆ, ನರಗಳಿಗೆ ಸಂಬಂಧಪಟ್ಟ ಹಾಗೆ ಶಸ್ತ್ರಚಿಕಿತ್ಸೆಗಳನ್ನು ಕೈಗೊಳ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯದಲ್ಲಿ, ಅನುಭವದಲ್ಲಿ ಸಕ್ಸಸ್ ರೇಟ್ ಅಂತ ನಾವು ಕೇಳಿದ್ರೆ ಹೇಗೆ ನೀವು ಅದನ್ನು ಪ್ರಮಾಣೀಕರಿಸ್ತೀರಾ?
0: ಓಕೆ, ಈಗ ಬ್ರೈನ್ ಟ್ಯೂಮರ್, ನಾನು ಮೊದಲೇ ಹೇಳ್ದಂಗೆ ಬ್ರೈನ್ ಟ್ಯೂಮರ್ ತುಂಬ ವಾಸ್ಟ್ ವಾಸ್ಟ್ ಟರ್ಮ್. ಮತ್ತು ಬ್ರೈನ್ ಟ್ಯೂಮರ್ ಈಗ ಮೆಟಾಸ್ಟಾಸಿಸ್ ಅಂತ ಹೇಳಿದ್ರೆ ಖಂಡಿತ ಅವರ ಕಾಯಿಲೆ ತುಂಬ ಅಡ್ವಾನ್ಸ್ಡ್ ಆಗಿದೆ ಅಂತ ಹೇಳ್ತೀವಿ. ಈಗ ನಾವು ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಅಂತ ಬಂದಾಗ ಈಗ ತುಂಬಾ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆ, ಲೈಕ್ ನಾಟ್ ಜಸ್ಟ್ ಸರ್ಜರಿ, ಕೆಲವೊಮ್ಮೆ ರೇಡಿಯೇಷನ್, ನಾನು ಏನು ಹೇಳಿದೆ ರೇಡಿಯೇಷನ್ನು, ಮತ್ತು ಅಡ್ವಾನ್ಸ್ಡ್ ಕೀಮೋಥೆರಪಿ ಕೂಡ ಉಂಟು. ಈ ಎಲ್ಲ ಲಕ್ಷಣಗಳಿಂದನೂ, ಈ ಎಲ್ಲ ಚಿಕಿತ್ಸಾ ವಿಧಾನಗಳಿಂದನೂ ಪೇಷಂಟ್ ಡೆಫಿನೆಟ್ಲಿ ಈಗಿನ ಕಾಲದಲ್ಲಿ ಬ್ರೈನ್ ಟ್ಯೂಮರ್ ಬಗ್ಗೆ ಆತಂಕ ಪಡೆದೇನೆ ಇದು ಮಾಡಿದ್ರೆ ಅದೇ ನಮ್ಮ ಚಿಕಿತ್ಸೆಗೆ ಒಳಗಾಗ್ಬೋದು, ಮತ್ತೆ ಇದು ಒಳಗಾದ್ರೆ ಅದೇ ನಮ್ಮ ಇದಕ್ಕೆ ಒಂದು ಸಕ್ಸಸ್ ಅಂತ
1: ಸಕ್ಸಸ್
0: ಹೇಳ್ಬೋದು.
1: ಅಂತ ಹೇಳ್ಬೋದು. ಮರುಕಳಿಸುವ ಅಥವಾ ರೆಕರೆನ್ಸ್ನ ಸಾಧ್ಯತೆ ಎಷ್ಟು, ಹಾಗೂ ನಿಮ್ಮ ಅನುಭವದಲ್ಲಿ ಹೇಗೆ ಅದನ್ನು ನೀವು ಕ್ವಾಂಟಿಫೈ ಮಾಡ್ಬೋದು?
0: ಈಗ ಬಿನೈನ್ ಟ್ಯೂಮರ್ಸ್ನ ನಾವು ಕಂಪ್ಲೀಟ್ಲಿ ತೆಗೆದ್ರೆ, ಅಂದರೆ ಲೋ ಗ್ರೇಡ್ ಟ್ಯೂಮರ್ಸ್ನ ಕಂಪ್ಲೀಟ್ಲಿ ತೆಗೆದ್ರೆ ಮತ್ತೆ ಬರುವ ಸಾಧ್ಯತೆಗಳು ತುಂಬ ಕಮ್ಮಿ. ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಏನು ಗ್ರೇಡ್ 3-4 ಅಂತ ಇದ್ದರೆ ಆ ಥರ ಟ್ಯೂಮರ್ಸ್ನ ನಾವು ತೆಗೆದಾಗ ಮತ್ತೆ ಖಂಡಿತ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಟ್ರೀಟ್ಮೆಂಟ್, ಆ ಸೆಟ್ ಆಫ್ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಖಂಡಿತ ಬೇಕಾಗುತ್ತೆ, ಮರುಕಳಿಸಿದಾಗ ಬೇಕಾಗುತ್ತೆ ಸರ್.
1: ಇನ್ನು ಡಾಕ್ಟರ್ ಗುಣಾಲ್ ಅವರೇ, ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಎಲ್ಲ ಮುಗಿದ ನಂತರದಲ್ಲಿ ಈ ರೋಗಿಗಳ ಕುಟುಂಬದ ಸದಸ್ಯರ ಪಾತ್ರ ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಈ ವಿಷಯವಾಗಿ ನಮ್ಮ ಕೇಳುಗರಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದೇನು ಅಂದರೆ ಬ್ರೈನ್ ಟ್ಯೂಮರ್ ಬಗ್ಗೆ ಯಾರಿಗೂ ಆತಂಕ ಬೇಡ, ಐದರ್ ಪೇಷಂಟ್ಸ್ಗಾಗಲಿ ಅಥವಾ ಪೇಷಂಟ್ ಅಟೆಂಡರ್ಸ್ಗಾಗಲಿ ಆತಂಕ ಬೇಡ, ಒಂದು. ಎರಡನೇದು, ಬ್ರೈನ್ ಟ್ಯೂಮರ್ ಮುಟ್ಟೋದ್ರಿಂದ ಅಥವಾ ಅವರ ಒಂದೇ ತಟ್ಟೆಯಲ್ಲಿ ಈ ಒಂದೇ ತಟ್ಟೆಯನ್ನು ಶೇರ್ ಮಾಡೋದ್ರಿಂದ ಖಂಡಿತ ಹರಡಲ್ಲ, ಸಾಂಕ್ರಾಮಿಕವಾದ ರೋಗ ಅಲ್ಲ. ಹಾಗಾಗಿ ಅದಕ್ಕೂ ಒಂದು ಆತಂಕ ಬೇಡ. ಮತ್ತು ಬ್ರೈನ್ ಟ್ಯೂಮರ್ ಬಂದ ಒಬ್ಬ ವ್ಯಕ್ತಿಗೆ ಅವರ ಮನೆಯ ಕುಟುಂಬದವರು ಡೆಫಿನೆಟ್ಲಿ ಎಮೋಷ್ನಲ್ ಸಪೋರ್ಟ್ ಕೊಡಬೇಕಾಗುತ್ತೆ, ಫಿಸಿಕಲ್ ಸಪೋರ್ಟ್ ಮತ್ತು ಎಲ್ಲ ಥರದಲ್ಲೂ ಸಪೋರ್ಟ್ ಕೊಡಬೇಕಾಗುತ್ತೆ. ಮತ್ತು ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡಲಿಕ್ಕೂ ತುಂಬ
1: ಅವರ ರೋಲ್ ಜಾಸ್ತಿ
0: ಬರುತ್ತೆ. ಹೌದು ಸರ್.
1: ಅಲ್ಲಿ ಕೊನೆಯದಾಗಿ ಡಾಕ್ಟರ್ ಗುಣಾಲ್ ಅವರೇ, ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ವರ್ಲ್ಡ್ ಬ್ರೈನ್ ಟ್ಯೂಮರ್ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಅಂತ ಹೇಳಿದರೆ ಏನು ಹೇಳ್ಬೋದು?
0: ನಾನು ಆಗಲೇ ಹೇಳ್ದಂಗೆ ಸರ್, ನನ್ನ ಒಂದು ಸಂದೇಶ ಮೇಯ್ನ್ ಏನು ಅಂತ ಹೇಳಿದ್ರೆ, ಬ್ರೈನ್ ಟ್ಯೂಮರ್ ಆತಂಕಕರವಾದ ಕಾಯಿಲೆ ಅಲ್ಲ. ಈಗಿನ ಸದ್ಯದ ಚಿಕಿತ್ಸೆಯ ವಿಧಾನಗಳನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಧೈರ್ಯ ಮಾಡ್ಕೋಬೇಕು, ಖಂಡಿತವಾಗಿ ಧೈರ್ಯ ತಂದುಕೊಳ್ಬೇಕು. ಮತ್ತು ಇನ್ನೂ ರಿಸರ್ಚ್ ತುಂಬ ಮಾಡಬೇಕಾಗಿದೆ ಬ್ರೈನ್ ಟ್ಯೂಮರ್ಸಲ್ಲಿ. ಸೊ ಆ ಥರ ಆಗಿ ಬ್ರೈನ್ ಟ್ಯೂಮರ್ ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್ ಆಗಲಿ ಅಂತ ಅಂದ್ಕೊಂಡು ನಾನು ಇದು ಮಾಡ್ತೀನಿ ಸರ್.
1: ಥ್ಯಾಂಕ್ ಯು, ಧನ್ಯವಾದಗಳು. ಕೇಳುಗರೆ, ಇಷ್ಟು ಹೊತ್ತು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಆಗಿರುವಂಥ ಡಾಕ್ಟರ್ ಗುಣಾಲ್ ವಿ ಅವರು ನಮ್ಮೊಟ್ಟಿಗಿದ್ದು ಬ್ರೈನ್ ಟ್ಯೂಮರ್ ಹಾಗೂ ಅದರ ಚಿಕಿತ್ಸೆ ಮತ್ತು ವಿನೂತನವಾದಂತಹ ಚಿಕಿತ್ಸೆಗಳ ಕ್ರಮಗಳ ಬಗ್ಗೆ ಬಹಳಷ್ಟು ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಈ ಎಲ್ಲ ಮಾಹಿತಿಗಳು ನಿಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
2: ಇದುವರೆಗೂ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
3: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ.
4: 9853998539.
3: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
2: ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆಗಳು, ಕಾರಣ, ಗುಣಲಕ್ಷಣಗಳು, ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳು, ಈ ಕುರಿತು ತಿಳಿಸಿಕೊಟ್ಟವರು ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ಗುಣಾಲ್ ವಿ. ಪ್ರಸ್ತುತಿ ಡಾ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು.
3: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಆಕ್ಸಿಡೆಂಟ್, ಟ್ರಾಮಾ ಅಥವಾ ಯಾವುದೇ ತರಹದ ಎಮರ್ಜೆನ್ಸಿಯಲ್ಲಿ ಪ್ರತಿ ಕ್ಷಣವೂ ಮುಖ್ಯ. ಅಂತಹ ಕ್ಷಣಗಳಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿಗೆ ಕರೆ ನೀಡಿ.
4: 9853998539.
3: ತುರ್ತು ಚಿಕಿತ್ಸೆಗಳಿಗಾಗಿ ನಿಮ್ಮ ನಂಬಿಕೆಯ ತಜ್ಞರು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 5:32:30. ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಾರ್ಯಕ್ರಮದ ಮೊದಲಿಗೆ 99 ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಮಾನಸ ಹೊಳ್ಳ ಹಾಗೂ ಕೀರ್ತನ್ ಹೊಳ್ಳ. ಸಾಹಿತ್ಯ ಕವಿರಾಜ್, ಸಂಗೀತ ಅರ್ಜುನ್ ಜನ್ಯಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾರಿಜಾ ಶ್ರೀ ವೇಣುಗೋಪಾಲ್, ಬಿಂದು ಮಾಲಿನಿ, ನಕುಲ್ ಅಭಯಂಕರ್ ಅವರು ಹಾಡಿರುವ ಆಚಾರಣ್ಕೋ ಚಿತ್ರದ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿಂದು ಮಾಲಿನಿ ನಾರಾಯಣಸ್ವಾಮಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಸಂಜೆ 7:45 ಪ್ರಸಾರ ಮಾಡುತ್ತೇವೆ.

0: ಸಮಯ ಸರಿಯಾಗಿ 5:40:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು.
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
2: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
3: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ ಕೆಎಸ್ಒಯು ಮುಕ್ತವಾಣಿಗೆ ಶ್ರೋತೃಗಳೇ, ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ಹಿಂದಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭುಸೇನಾ ಡಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ನಮಸ್ಕಾರ.
0: ಸರ್, ಈಗ 96 ಇಲ್ಲಿವರೆಗೆ ಹಿಂದಿ ವಿಭಾಗ ನಡೆದುಕೊಂಡು ಬಂದ ದಾರಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಯಾವ ರೀತಿ ಇದೆ ಸರ್?
3: 2012 ನಾನು ವಿಶ್ವವಿದ್ಯಾನಿಲಯಕ್ಕೆ ಬಂದೆ. 2012 ಹಿಡಿದು ಆಲ್ಮೋಸ್ಟ್ 15-16 ಖಂಡಿತ ಏರಿಕೆ ಕ್ರಮದಲ್ಲೇ ಇದೆ. ನಾವು ಅದನ್ನು ನೋಡುವಾಗ ಹೆಚ್ಚು ಕಡಿಮೆ 1,500, 2,000, 2,500 ಎಲ್ಲ ಅಡ್ಮಿಷನ್ಸ್ ಇತ್ತು. 2016 ನಂತರ ಯು ಜಿ ಸಿ ಅವರು ಕೆಲವು ಮಾಡಿಫಿಕೇಷನ್ಸ್ ಮಾಡ್ತಾರೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ. ಅದರ ಅನ್ವಯ ನಾವು ಹೇಳಿದಾಗೆ 1, 2 ಅಂತ ಏನು ಹೇಳ್ತೀವಿ ಅದು ಇನ್ನೂ ಸ್ವಲ್ಪ ಲಿಬರಲ್ ಆಗಿತ್ತು. ಮುಂಚೆ ಅಂದರೆ ಅವರು ಡಿಗ್ರಿ ಮಾಡ್ತಿದ್ರು ಪರವಾಗಿಲ್ಲ, 10+2+3 ಮಾಡ್ತಿದ್ರು ಪರವಾಗಿಲ್ಲ, ಪ್ರೈವೇಟ್ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಿಕೊಂಡಿದ್ರೆ

0: ಏಜ್ ಬೇಸ್ ಮೇಲೆ
1: ಬಂದು
0: ಡೈರೆಕ್ಟಾಗಿ ಅವರನ್ನು ನಾವು ಪಿ
1: ಬಿಡ್ತಾ
0: ಜಿಗೆ
1: ಇದ್ದಾರೆ.
0: ಅಡ್ಮಿಷನ್
1: ಹೌದು
0: ಮಾಡ್ಕೊಳ್ತಾ ಇದ್ವಿ.
1: ಹ್ಞೂ
0: ಆ ಥರದವರ ಸಂಖ್ಯೆ ಹೆಚ್ಚು ಕಡಿಮೆ ಆವಾಗಲೇ ಒಂದು 50-60% ಇತ್ತು ಆ ವಿದ್ಯಾರ್ಥಿಗಳ ಸಂಖ್ಯೆ.
1: ಅಂದರೆ ಶಿಕ್ಷಣದ ಗುಣಮಟ್ಟದ ಮೌಲ್ಯವನ್ನು ಎತ್ತಿ ಹಿಡಿಯಲಿಕ್ಕಾಗಿ UGC ಈ ಕ್ರಮ ಕೈಗೊಂಡಿದೆ ಅಂತ ಹೇಳ್ಬೋದು.
0: ಖಂಡಿತವಾಗಿ, ಯಾಕಂದರೆ ಅವರ ಲೆಕ್ಕಾಚಾರ ನಮ್ಮ ಸಬ್ಜೆಕ್ಟಿಗೆ ನಾನು ಹೊಂದಿಕೊಂಡಂತ ಹೇಳೋದಾದರೆ, ನಾವೀಗ ಪ್ರೈವೇಟ್ ಎಕ್ಸಾಮ್ಸ್ ಆದ ಪ್ರವೀಣ್ ಅಥವಾ ಪಂಡಿತನ್ನೇ ಏನು ಅದರ ಬೇಸ್ ಮೇಲೆ ಏಜ್ ಬೇಸ್ ಮೇಲೆ ತಗೊಳ್ತಾ ಇದ್ವಿ, ಅವ್ರು ಹೇಳೋದು ನಿಮಗೆ ಈಗ ಏಜ್ ಆಗಿದೆ ಓಕೆ, ಆದರೆ ನೀವು ಆ ಪರ್ಟಿಕ್ಯುಲರ್ ಪರೀಕ್ಷೆ ಪಾಸ್ ಮಾಡುವಾಗ 15, 16, 17, 18 ವರ್ಷದಲ್ಲೇ ಕ್ಲಿಯರ್ ಆಗಿರ್ತೀರಿ.
1: ಹೌದು,
0: ನೀವು ಸ್ನಾತಕಕ್ಕೆ ಬರುವಾಗ ಮಿನಿಮಮ್ 21 ವರ್ಷ ಆಗಿರಬೇಕು ಅನ್ನುವಂಥದ್ದು, ನಂತರ ನೀವು ಪಿ ಜಿಗೆ ಬರುವಾಗ ಕನಿಷ್ಠ 21-24 ವರ್ಷ ಆಗಿರಬೇಕು. ಹಾಗಾಗಿ ಎಲ್ಲರಿಗೂ ಮಾನದಂಡವಾಗಿ ಸ್ಟ್ರಿಕ್ಟ್ ಆಗಿ ಅದನ್ನು ಫಾಲೋ ಮಾಡೋದಕ್ಕೋಸ್ಕರ ಅದನ್ನು ಹೇಳಿದ್ರು. ಅದರ ನಂತರ ಸ್ವಲ್ಪ ಸಂಖ್ಯೆ ಯಾವ ಏಜ್ ಬೇಸ್ ಮೇಲೆ ಅಡ್ಮಿಷನ್ ಆಗ್ತಾ ಇದ್ರು ಅವರ ಸಂಖ್ಯೆ ಇಳಿಮುಖವಾಗಿದೆ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಪಕ್ಕಾ ಪ್ರೊಫೆಷನಲ್ ಆಗಿ ಓದ್ಕೊಂಡು ಬಂದಿರ್ತಾರೆ, ಅವರು ದಾಖಲಾತಿ
1: ಆಗ್ತಾ ಇದೆ. ಸರ್, ಉಳಿದಂತೆ ಈಗ ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಳೋದು ಅಂತ ಹೇಳಿದ್ರಿ, UG PG ಇದರಲ್ಲೆಲ್ಲ ಇರುವಂತಹ ವಿಷಯಗಳಿಗೂ ಓಪನ್ ಎಲೆಕ್ಟಿವ್ ಆಗಿ ತಗೊಳ್ಳುವಂತಹ ಪೇಪರಿಗೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಖಂಡಿತವಾಗಿ ಇದೆ. ಈಗ ನಾನು ಆವಾಗಲೇ ಹೇಳಿದಾಗೆ, ನಾವು ಸಬ್ಜೆಕ್ಟ್ಗಳನ್ನು ಮೊದಲೇ ಡಿಸೈನ್ ಮಾಡಿ ನಮಗೆ ಇದೇ ರೀತಿ ಇರಬೇಕು ಅಂತ ಕೊಟ್ಟಿರ್ತಾರೆ, UGC ನಿರ್ದೇಶನ ಕೊಟ್ಟಿರ್ತಾರೆ. ಹಾರ್ಡ್ ಕೋರ್ ಅಂತ ಕರಿತೀವಿ. ಹಾರ್ಡ್ ಕೋರ್ ಅಂತಂದರೆ ಅವಶ್ಯಕವಾಗಿ ಓದಬೇಕಾದಂಥ ಪತ್ರಿಕೆಗಳು. ನೀವು ಈಗ ಒಂದು ಕೋರ್ಸನ್ನು ಮಾಡ್ತೀರಿ ಅಂತಂದಾಗ ನೀವು ಅದು ಬೇಸ್ಮೆಂಟ್ ಬೇಕಾಗುತ್ತೆ. ಆ ಬೇಸ್ಮೆಂಟ್ ಕಟ್ಕೊಳ್ಳೋದಕ್ಕೆ ಬೇಕಾದಂಥ ಅವಶ್ಯಕವಾದ ಕೋರ್ಸ್ಗಳನ್ನು ಹಾರ್ಡ್ ಕೋರ್ ಅಂತ ಕರಿತೀವಿ. ನಂತರ ನೀವು ನೆಕ್ಸ್ಟ್ ಸಾಫ್ಟ್ ಕೋರ್ ಅಂತ ಕರಿತೀರಿ. ಸಾಫ್ಟ್ ಕೋರಲ್ಲಿ ನೀವು ಬಹು ಆಯ್ಕೆಯಾಗಿ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಒಂದು 4-5 ಪೇಪರ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಓದಿ 3 ಓದಿ ಅಂತ, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟವೋ ಐಚ್ಛಿಕವಾಗಿರುತ್ತದೆ. ಮತ್ತು ಆಕ್ಚುಲಿ ಅದು ಸ್ಪೆಷಲೈಸೇಷನ್ಸ್ಗಳನ್ನು ಒಳಗೊಂಡಿರುತ್ತದೆ ಸಾಫ್ಟ್ ಕೋರ್. ಹಾರ್ಡ್ ಕೋರ್ ಇಟ್ಸ್ ಅ ಕಂಪಲ್ಸರಿ ಪೇಪರ್, ಕ್ಲಾಸಿಕಲ್ ಪೇಪರ್, ಬೇಸ್ಮೆಂಟ್ ಪೇಪರ್. ಸಾಫ್ಟ್ ಕೋರ್ ಬಹು ಆಯ್ಕೆ ಹೊಂದಿರುತ್ತದೆ, ವಿಶೇಷತೆಗಳನ್ನು ಬೇರೆ ಬೇರೆ ವಿಶೇಷತೆಗಳನ್ನು ಹೊಂದಿರುತ್ತದೆ. ಆ ಭಾಷೆಯಲ್ಲಿ ಸಾಹಿತ್ಯಿಕವಾಗಿಯೋ ಭಾಷಿಕವಾಗಿ ವಿಶೇಷತೆಗಳು ಹೊಂದಿರುತ್ತದೆ, ಅದರ ಆಧಾರದ ಮೇಲೆ ಪೇಪರ್ ಡಿಸೈನ್ ಆಗಿರ್ತದೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಮತ್ತೊಂದು ಓಪನ್ ಎಲೆಕ್ಟಿವ್ ವಿಷಯಕ್ಕೆ ಬರೋದಾದರೆ, ಯಾಕಂದರೆ ಇದು ವಿಶೇಷವಾಗಿ ಬೇರೆ ಸಬ್ಜೆಕ್ಟ್ನ ಓದುವವರು ತಗೊಳ್ಬೇಕಾದ್ರಿಂದ ನಾವು ಅತ್ಯಂತ ಬೇಸಿಕ್ ಆಗಿ ರೆಡಿ ಮಾಡಿರ್ತೀವಿ. ಅಂದರೆ ಒಂದು ಕಮ್ಯುನಿಕೇಷನ್ಗೆ ಅನುಕೂಲವಾಗಿ ಈಗ ನಾವು ಫಸ್ಟ್ ಸೆಮಿಸ್ಟರ್ನಲ್ಲಿ ಇಡೋದಾದರೆ ವ್ಯಾಕರಣಿಕ್ ಅನುವಾದ ಅಂತ ಇಡ್ತೀವಿ, ಅಥವಾ ನೀವು ಹಿಂದಿ ವ್ಯಾಕರಣ ಅನುವಾದ ಅಂತ ಇಟ್ಟಿರ್ತೀವಿ, ಸಿಂಪಲ್ ಆಗಿರುವಂಥದ್ದು. ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ನಾವು ಅದನ್ನು ಹಿಂದಿ ಸಿನಿಮಾ ಅಂತ ಕನ್ವರ್ಟ್ ಮಾಡ್ತೀವಿ. ಅಂದರೆ ನೀವೀಗ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ಗೆ ಏರುಗತಿಯಲ್ಲಿ ಹೋಗುವಾಗ ಮಕ್ಕಳಿಗೆ ವ್ಯಾಕರಣ ಮೂಲಕವಾಗಿ ಕಲಿಸ್ಕೊಡ್ಬೇಕು, ನಂತರ ಅದನ್ನು ಒಂದು ಮಾಧ್ಯಮವಾಗಿ ತರುವುದಾದರೆ ಹಿಂದಿ ಸಿನಿಮಾ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ತುಂಬ ಜನ ಇದನ್ನು ವಿಶೇಷವಾಗಿ ಕೇಳಿದ್ದಾರೆ, ಸರ್ ನೀವು ಸಿಲೆಬಸ್ಸಲ್ಲಿ ಹಿಂದಿ ಸಿನಿಮಾ ಇಟ್ಟಿದ್ದೀರಾ ಅಂತ ಹೇಳುವಾಗ, ಇಲ್ಲಪ್ಪ, ಹಿಂದಿ ಸಿನಿಮಾ ಕೂಡ ಭಾಷೆಯನ್ನು ಕಲಿಯುವವರಿಗೆ ಈ ಕಂಟಿನ್ಯೂಸ್ ಆಗಿ ನೀವು ಹಿಂದಿ ಸಿನಿಮಾಗಳನ್ನು ಅಥವಾ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ತುಂಬ ಶಬ್ದಗಳು ಗ್ರಾಸ್ಪ್ ಮಾಡಿ ಅದನ್ನು ಆರಾಮಾಗಿ ಮಾತನಾಡಬಹುದು,
1: ಭಾಷೆ ಅರಿವಿಗೆ ಬರೋಕೆ
0: ಸಹಾಯ ಆಗುತ್ತೆ ಅಂತ ನಾವು ಹಿಂದಿ ಸಿನಿಮಾವನ್ನು ಸೆಕೆಂಡ್ ಸೆಮಿಸ್ಟರ್.
1: ಒಟ್ಟಾರೆಯಾಗಿ UG PGನಲ್ಲಿ ಏನು ಹಿಂದಿ ಭಾಷೆಯಲ್ಲಿ ಡೀಟೇಲ್ ಆಗಿ ಕಲಿತಾರೆ, ಕೆಲವೊಂದು ವಿಷಯಗಳನ್ನು ನೀವು ಆಯ್ಕೆ ಮಾಡಿ ಓಪನ್ ಎಲೆಕ್ಟಿವ್ ಅಲ್ಲಿ ಸಂಕ್ಷಿಪ್ತವಾಗಿ ಅವರುಗಳಿಗೆ ಕಲಿಸೋ ಪ್ರಯತ್ನ ಮಾಡ್ತೀರಿ.
0: ಸಂಕ್ಷಿಪ್ತವಾಗಿ ಸರಳವಾಗಿ ಕಲಿಸೋದಕ್ಕೆ ಪ್ರಯತ್ನ
1: ಮಾಡ್ತೀರಿ.
0: ಮತ್ತೆ ಇನ್ನೊಂದು ವಿಶೇಷತೆ ಇದೆ, ಇಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಇದೆ, ದಟ್ ಈಸ್ ಕಾಲ್ಡ್ SEC ಅಂತ ಕರಿತೀವಿ. ಇದರಲ್ಲಿ ಅವ್ರೇನು ಹೇಳ್ತಾರೆ UGC ಅಂತಂದ್ರೆ, ನಿಮ್ಮ ಸಬ್ಜೆಕ್ಟ್ಗೆ ಹೊಂದುವಾಗೆ ಸ್ಕಿಲ್ ಪೇಪರ್ಗಳನ್ನು ಡಿಸೈನ್ ಮಾಡಬೇಕು.
1: ಅಂದರೆ ಅವರು
0: ಕೌಶಲ್ಯಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅವರು ಕೌಶಲ್ಯಗಳನ್ನು ಪಡ್ಕೊಳ್ತಾರೆ, ಫಿನಾನ್ಸ್ ಅಥವಾ ಮಾರ್ಕೆಟಿಂಗ್ ಏನೋ ಪಡ್ಕೊಳ್ತಾರೆ. ನಿಮ್ಮ ಭಾಷೆ, ನಿಮ್ಮ ಹಿಂದಿ ಭಾಷೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳೋದಾದರೆ, ನಾವು ಭಾಷಾ ಕೌಶಲ್ ಅಂತ ಪೇಪರ್ ಇಂಟ್ರೆಸ್ ಮಾಡ್ತೀವಿ. ಅದರಲ್ಲಿ ಭಾಷೆಯನ್ನು ಮಾತಾಡಲಿಕ್ಕೆ ಇರುವಂಥ, ಕಮ್ಯುನಿಕೇಷನ್ ಮಾಡಲಿಕ್ಕೆ ಇರುವಂಥ ಟೆಕ್ನಾಲಜಿಯನ್ನು ಅದರಲ್ಲಿ ನಾವು ಪೇಪರ್ನ ಡಿಸೈನ್ ಮಾಡಿದ್ವಿ 2 ಸೆಮಿಸ್ಟರ್ಗೆ. ಅದನ್ನು ಭಾಗ 1, ಭಾಗ 2 ಮಾಡಿದ್ದೀವಿ 3rd and 4th semester. ಹಾಗಾಗಿ ಭಾಷಾ ಕೌಶಲ್ ಅನ್ನುವಂಥ ಪೇಪರ್ ಸ್ಕಿಲ್, ಹಿಂದಿ ಭಾಷೆಗೆ ಹೊಂದಿಕೊಂಡಂತೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಪೇಪರ್ ಆಗಿರ್ತದೆ.
1: ಈಗ ಸ್ನಾತಕೋತ್ತರ ಆಯಿತು ಸರ್, ಸ್ನಾತಕೋತ್ತರ ಆಯಿತು, ಉಳಿದಂತೆ ಸರ್ಟಿಫಿಕೇಟ್ ಕೋರ್ಸ್ಗಳು ಈ ಥರದ್ದೇನಾದರೂ?
0: ಈಗ ಒಂದು PhD ಕೋರ್ಸ್ ಮೊದಲಿಂದ ನಡೀತಾ ಇದೆ, ಕ್ಲಾಸಿಕಲ್ ಕೋರ್ಸ್. ಅದರಲ್ಲಿ ವಿದ್ಯಾರ್ಥಿಗಳು ಹಿಂದಿ ಭಾಷೆಯನ್ನು ಓದಿರ್ತಾರೆ, UG ಲೆವೆಲಲ್ಲಿ, PG ಲೆವೆಲ್ ಓದಿರ್ತಾರೆ. ಮತ್ತು ನಂತರ CET ಬರೆದು ಅವರನ್ನು
1: ಸಂಶೋಧನೆಗೆ
0: ತೋರಿಸ್ಕೊಳ್ತೀವಿ. ಇಟ್ಸ್ ಅ ರೆಗ್ಯುಲರ್ ಪ್ರೊಸೆಸ್. ಅದರೊಟ್ಟಿಗೆ ಈಗ ನಾನು ಆವಾಗಲೇ ನಿಮಗೆ ಶುರುವಲ್ಲಿ ಹೇಳಿದಾಗೆ 2 ಪೇಪರ್ ನಾವು ಅದನ್ನು ಯಾವಾಗಲೂ ನಮ್ದು ಈಗ ಬೇರೆ ಭಾಷೆಗಳಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ. ಈಗ ಬಜೆಟ್ ಆದ ಕೂಡಲೇ ಕಾಮರ್ಸ್ನವ್ರು ಹೇಗೆ ಅಪ್ಡೇಟ್ ಮಾಡ್ಕೊಳ್ತಾರೋ, ನಮಗೂ ಕೂಡ ಈಗ ಭಾಷಾ ಪ್ರೌದ್ಯೋಗಿಕಿ ಅಂತ ಇದೆ, ಲ್ಯಾಂಗ್ವೇಜ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಈಗ ಭಾಷೆ ಅಂದರೆ ಕೇವಲ ಟೀಚಿಂಗ್ ಫೀಲ್ಡ್ನಲ್ಲಿ ಮಾತ್ರ ಹೋಗ್ತಾರೆ ಅಥವಾ ಬೇರೆ ಫೀಲ್ಡ್ನಲ್ಲಿ ಅವರಿಗೆ ಅವಕಾಶಗಳಿಲ್ಲ ಅನ್ನುವಂಥದ್ದೇನಿಲ್ಲ. ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಅವಕಾಶಗಳಿದೆ. ಹಾಗಾಗಿ ಅದರ ಟೆಕ್ನಾಲಜಿಯನ್ನು ನಾವಿಲ್ಲಿ ಭಾಷಾ ಪ್ರೌದ್ಯೋಗಿಕಿಯಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು, ಅದು ಪ್ರಪೋಸಲ್ನಲ್ಲಿ ಇದೆ. ಮತ್ತಿನ್ನೊಂದು, ಇಂಗ್ಲೀಷನ್ನು ಟಾರ್ಗೆಟ್ ಆಗಿಟ್ಟು ಭಾರತೀಯ ಭಾಷೆಗಳನ್ನು ಟ್ರಾನ್ಸ್ಲೇಷನ್ಗೆ ಬಳಸ್ಕೊಳ್ಳುವಾಗ ಹಿಂದಿ, ಉರ್ದು, ತಮಿಳು, ಸಂಸ್ಕೃತ ಎಲ್ಲ ಬರುತ್ತೆ. ಹಿಂದಿಯನ್ನು ಕೂಡ ನಾವು ಅದರಲ್ಲಿ ಹೊಂದಾಣಿಕೆ ಮಾಡಿ ಜೊತೆಲಿ ಇಟ್ಕೊಂಡಿದ್ದೀವಿ ಪ್ರಪೋಸಲ್ ಆಗಿ.

0: ಅದನ್ನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಕೋರ್ಸ್ ಬರುವ ಸಾಧ್ಯತೆ ಇದೆ.
1: ಅಂದರೆ ಇಂಗ್ಲೀಷನ್ನು ಒಂದು ಕಡೆ ಇಟ್ಟುಕೊಂಡು ಉಳಿದ ಭಾರತೀಯ ಭಾಷೆಗಳನ್ನು ಅದರ ಜೊತೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು.
0: ಹೌದು ಹೌದು.
1: ಸರಿ, ಪಿ ಎಚ್ ಡಿ ವಿಷಯಕ್ಕೆ ಬಂದರೆ ಯಾವ ರೀತಿ ಅವರಿಗೆ ಅವಕಾಶಗಳಿದೆ, ಅದಕ್ಕೆ ಪ್ರವೇಶಕ್ಕೆ ಅರ್ಹತೆಗಳೇನು, ಏನೇನೆಲ್ಲ ಅವರು ಓದಿರಬೇಕಾಗ್ತದೆ ಸಂಶೋಧನೆ ಕೈಗೊಳ್ಳಬೇಕಾದ್ರೆ?
0: ಇದಕ್ಕೆ ನಿಗದಿತವಾದಂತಹ, ಈಗ ಯು ಜಿಗೆ ಇದೇ ರೀತಿ ಇರಬೇಕು, ಪಿ ಜಿಗೆ ಇದೇ ರೀತಿ ಇರಬೇಕು ಅನ್ನುವಂಥ ನಿಗದಿತವಾದಂಥ ಮಾನದಂಡ ಇದೆ. ಪಿ ಜಿಗೆ ಹಾಫ್ ಫಾರ್ಮಲ್ ಅಂತ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಈಗ ಫಸ್ಟು ಗೈಡನ್ನು ಐಡೆಂಟಿಫೈ ಮಾಡಿರ್ತಾರೆ ಯೂನಿವರ್ಸಿಟಿ, ಅವ್ರ ಅಂಡರ್ಲಿ ಕೆಟಗರಿ ಆಧಾರಿತವಾಗಿ ಇಷ್ಟು ಸೀಟ್ಗಳಿರ್ತವೆ, ಅದನ್ನು ನೋಟಿಫಿಕೇಶನ್ ಮಾಡ್ತಾರೆ. ಆ ಸಂಬಂಧಿತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಸಿ ಇ ಟಿ ಬರೆದು ವೈವಾಗಿ ಬರ್ತಾರೆ.
1: ಎಷ್ಟು ಲಭ್ಯ ಇದೆ ಅಷ್ಟು
0: ಸೀಟ್ಗಳಿಗೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್, ಒಂದು 10 ಸೀಟ್ ಇದೆ ಅಂದರೆ ಕೆಟಗರಿ ಆಧಾರಿತವಾಗಿ ಸೆಲೆಕ್ಷನ್ ಆಗ್ತಾರೆ ಸಿ ಇ ಟಿ ಬರೆದು, ಆದರೆ ಒಂದು ವೈವ ಇರ್ತದೆ ಅದರಲ್ಲಿ. ಆ ವೈವದಲ್ಲಿ ನಾವು ಅವರ ವಿಶೇಷತೆಗಳನ್ನು ನಾವು ಪ್ರಶ್ನೆಗಳು ಮಾಡ್ತೀವಿ. ಈಗ ಅವರು ಯು ಜಿಯಲ್ಲಿ ಏನು ಕಲಿತಿದ್ದಾರೆ, ಪಿ ಜಿಯಲ್ಲಿ ಏನು ಕಲಿತಿದ್ದಾರೆ ಅನ್ನೋದಕ್ಕಿಂತ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ನೀವೇನು ವಿಶೇಷವಾಗಿ ಕಲ್ತಿದ್ದೀರಿ, ನಿಮ್ಮ ಇಂಟ್ರೆಸ್ಟ್ ಏನು, ಏರಿಯಾ ಆಫ್ ಇಂಟ್ರೆಸ್ಟ್ ಏನು ಅನ್ನುವಂಥದ್ದೇ
1: ಸಂಶೋಧನೆ ಮಾಡಲಿಕ್ಕೆ,
0: ಸಂಶೋಧನೆ ಮಾಡಲಿಕ್ಕೆ ನೀವು ಅರ್ಹರಿದ್ದೀರಿ ಅಂತ ಅದ್ರಲ್ಲಿ ಟೆಸ್ಟ್ ಮಾಡ್ತೀವಿ. ಅಲ್ಲಿ ಟೆಸ್ಟ್ ಮಾಡಿ ನಂತರನೇ ನಾವು ತಗೊಳ್ಳೋದು.
1: ಅಂದರೆ ಅರ್ಹತೆಗಳೇನು ಸರ್, ಈಗ ಎಮ್ ಎಸ್ ಸಿ ಮುಗಿದ ತಕ್ಷಣ ಅವರು ಜಾಯ್ನ್ ಆಗಲಿಕ್ಕೆ ಬಂದರೆ ಪಿ ಎಚ್ ಡಿಗೆ, ಎಮ್ ಎ ನಲ್ಲಿ ಅವರು ಎಷ್ಟು ಅಂಕಗಳನ್ನ ಪಡೆದಿರಬೇಕು ಮತ್ತು ಯಾವ ಪರೀಕ್ಷೆಗಳನ್ನ ಬರೀಬೇಕು ಉಳಿದಂತೆ?
0: ಎಮ್ ಎ ಇನ್ ಹಿಂದಿಯಲ್ಲಿ ಮಿನಿಮಮ್ 55% ಪ್ರತಿಶತ ಅಂಕಗಳನ್ನು ತಗೊಂಡಿರಬೇಕು ವಿದ್ಯಾರ್ಥಿಗಳು, ಅದರ ನಂತರನೇ ಅವರಿಗೆ ಸಿ ಇ ಟಿಗೆ ಎಲಿಜಿಬಲ್ ಆಗುವಂಥದ್ದು. ಮತ್ತು ಇನ್ನೊಂದು ಏನಂತಂದರೆ ಎನ್ ಇ ಟಿ ಬರೆದಿರ್ತಾರೆ, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಯು ಜಿ ಸಿ ನಡೆಸುವಂಥ ಎನ್ ಇ ಟಿ ಎಕ್ಸಾಮ್ ಪಾಸ್ ಮಾಡಿರ್ತಾರೆ
1: ರಾಷ್ಟ್ರೀಯ ಮಟ್ಟದಲ್ಲಿ.
0: ಅದನ್ನು ಪಾಸ್ ಮಾಡಿದವರಿಗೆ ಸಿ ಇ ಟಿಯಿಂದ ವಿನಾಯಿತಿ ಇರ್ತದೆ,
1: ಡೈರೆಕ್ಟ್
0: ವೈವಾಗಿ ಬರಬಹುದು. ಮತ್ತು ಕೆಲವರು ಜೆ ಆರ್ ಎಫ್ ಮಾಡ್ಕೊಂಡಿರ್ತಾರೆ, ಅವರು ಕೂಡ ಸಿ ಇ ಟಿಯಿಂದ ವಿನಾಯಿತಿ ಇರ್ತದೆ, ಡೈರೆಕ್ಟಾಗಿ ವೈವಾಗಿ ಬಂದು ಅವರು ತಮ್ಮ ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಬೋದು. ಆದರೆ ಮಿನಿಮಮ್ ಫಾರ್ಮಾಲಿಟೀಸ್ ಎಮ್ ಇ ಇನ್ ಹಿಂದಿ 55%. ವಿದ್ಯಾರ್ಥಿ ಕಾನ್ಫಿಡೆಂಟ್ ಆಗಲಿಲ್ಲ ನನಗೆ ಈ ವಿಷಯದಲ್ಲಿ ಮಾಡಬೇಕು, ಅವ್ರಿಗೊಂದು ಪೂರ್ವ ತಯಾರಿ ಇಲ್ಲದೆ ಬಂದರೆ ಸಿಗುವಂಥ ಚಾನ್ಸಸ್ ಕಡಿಮೆ. ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಲ್ಲ. ಈಗ ಒಂದು 10 ಸೀಟ್ ಇದೆ ಅಂದರೆ ಒಂದು 30 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಆ 30 ಜನಕ್ಕೂ ನನಗೆ ಸಿಗ್ತದೆ ಅಂತ ಕಾನ್ಫಿಡೆನ್ಸ್ ಯಾವಾಗಿರಬೇಕು ಅಂದರೆ ಸಂಶೋಧನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು ಬಂದಿದ್ದರೆ.
1: ಸರ್, ಈಗ ಎಮ್ ಎ ಓದ್ತಾ ಇರುವಾಗ ಪಿ ಎಚ್ ಡಿಗೆ ಪ್ರಿಪೇರ್ ಆಗೋ ತರಹ ವಿಷಯ ಏನಾದರೂ ಕಲಿಸ್ತೀರಾ ಅವರಿಗೆ?
0: ಖಂಡಿತವಾಗಿ ಕಲಿಸ್ತೀವಿ. ಯಾಕಂದರೆ ನಿಮಗೆ ಯಾವಾಗಲೇ ಸಾಫ್ಟ್ ಕೋರ್ ಅಂತ ಒಂದು ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್ ಅಂತ ಹೇಳಿದ್ವಿ. ಈಗ ಸಾಫ್ಟ್ ಕೋರಲ್ಲಿ ನಾವು ಕೆಲವು ಸ್ಪೆಷಲೈಸೇಷನ್ಸ್ನ ಟೀಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಹೇಳೋದಾದರೆ ಪಿ ಎಚ್ ಡಿಗೆ ಹೊಂದಿಕೊಂಡಂತೆ ಕೆಲವು ಬೇಸಿಕ್ ಥಿಯರೀಸ್ ಬರ್ತದೆ. ಬೇಸಿಕ್ ಥಿಯರೀಸ್, ಆಲೋಚನಾ ಸಿದ್ಧಾಂತ ಅಂತ ಕರಿತೇವೆ ನಾವು ಅದನ್ನು. ಆಲೋಚನಾ ಸಿದ್ಧಾಂತನ ನಾವು ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ಮತ್ತು ಕೆಲವು ಥಿಯರೀಸ್ ಬರ್ತದೆ, ಈಗ ಸ್ತ್ರೀವಾದ ಆಗಿರ್ಬೋದು, ಆದಿವಾಸಿ ಸಾಹಿತ್ಯದ ಆಗಿರ್ಬೋದು, ಪಠ್ಯಕ್ರಮದ ಭಾಗವಾಗಿ ಅದನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಯಾಕಂದರೆ ಪಿ ಜಿ ಓದುವಾಗಲೇ ನಿಮ್ಗೆ ಐಡಿಯಾ ಬಂದಿರಬೇಕು, ಇಲ್ಲಾಂದರೆ ಬ್ಲ್ಯಾಂಕ್ ಆಗಿ ಬಂದು ಸಂಶೋಧನೆ ಮಾಡಲಿಕ್ಕಾಗಲ್ಲ. ಪ್ರಬಂಧಗಳಿಂದನೇ ತಯಾರು ಮಾಡಿ ನಾವು ಅದನ್ನು ರೆಡಿ ಮಾಡಿಕೊಂಡಿರ್ತೀವಿ.
1: ಸರ್, ವಿದ್ಯಾರ್ಥಿಗಳು ಕೆಲವರು ಕೆಲಸ ಮಾಡಿಕೊಂಡು ಕಲಿಯೋದಕ್ಕೆ ಬರ್ತಾರೆ, ಮೇಲಾಗಿ ದೂರ ಶಿಕ್ಷಣದಲ್ಲಿ ಅವರಿಗೆ ಕಲಿಸಬೇಕು, ಅವರಿಗೆಲ್ಲ ಬೋಧನೆಯನ್ನು ಯಾವ ರೀತಿ ಮಾಡ್ತೀರಿ?
0: ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಯು ಜಿ ಸಿ ರೆಗ್ಯುಲೇಷನ್ಸ್ ಅನ್ವಯ ಆನ್ಲೈನ್ ಆಫ್ಲೈನ್ ಎರಡು ಮೋಡ್ನಲ್ಲಿ ಕೂಡ ನಾವು ಪಾಠಗಳನ್ನು ಮಾಡ್ತೇವೆ ವಿದ್ಯಾರ್ಥಿಗಳ ಅನುಕೂಲತೆಯ ಆಧಾರದ ಮೇಲೆ. ಪಿ ಸಿ ಪಿ ಅಂತ ಕರಿತೀವಿ, ಪರ್ಸನಲ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಸ್ ಅಂತ. ವಿದ್ಯಾರ್ಥಿಗಳ ಲಭ್ಯತೆ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಗ್ರೂಪ್ಗಳನ್ನು ಮಾಡಿದ್ದಾರೆ. ಇತ್ತೀಚಿನ ವೈಜ್ಞಾನಿಕ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳನ್ನ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಥವಾ ಯೂನಿವರ್ಸಿಟಿದು ಒಂದು ಕೆ ಎಸ್ ಒ ಯು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ನಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡಿ ಗ್ರೂಪಿಗೆ ಸೇರಿಸ್ಕೊಂಡಿರ್ತೀವಿ. ಅವರಿಗೆ ಟೈಮ್ ಟೇಬಲ್ ನಿಗದಿ ಮಾಡಿ ಆನ್ಲೈನ್ ಆದರೆ ಆನ್ಲೈನ್, ಆಫ್ಲೈನ್ ಕಾಲಕಾಲಕ್ಕೆ ತಕ್ಕಂಗೆ, ಪರಿಸ್ಥಿತಿಗೆ ತಕ್ಕಂಗೆ ಅವರು ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅವರಿಗೆ ಪಾಠ ಮಾಡುವಂಥದ್ದು ಇದೆ, ಆನ್ಲೈನ್ ಕೂಡ ಮಾಡುವಂಥ ವ್ಯವಸ್ಥೆ ಇದೆ.
1: ಮತ್ತೆ ಅಧ್ಯಯನಕ್ಕೆ ಬೇಕಾದ ಸಾಮಗ್ರಿಗಳು ಸರ್?
0: ನಮ್ಮ ಎಸ್ ಎಲ್ ಎಂ ವಿಷಯದಲ್ಲಿ ನಂಗೆ ತುಂಬ ಖುಷಿ ಇದೆ. ಯಾಕಂತಂದರೆ ಮೊದಲು ಎಸ್ ಐ ಎಂ ಅಂತ ಇತ್ತು, ಅದನ್ನು ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂತ ಕರಿತೀವಿ. ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ ಅಂದರೆ ನೀವೇ ಸ್ವತಃ ಓದ್ಕೊಳ್ಬೇಕು, ನಿಮಗೆ ಪ್ರಶ್ನೆ ಬರುತ್ತೆ, ಅದನ್ನು ಬರೀಲಿಕ್ಕೆ ಸೈಡ್ನಲ್ಲಿ ಪುಸ್ತಕದ ಬದಿಯಲ್ಲಿ ಒಂದು ಕೆಲವು ಸ್ಪೇಸ್ ಬಿಟ್ಟಿರ್ತಾ ಇದ್ರು. ನೀವು ಓದ್ಕೋತೀರಿ, ನಿಮಗೆ ಪ್ರಶ್ನೆ ಬರುತ್ತೆ, ಅದನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು. ಸೆಲ್ಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಅದು ಓದಿಸ್ಕೊಂಡು ಹೋಗುತ್ತೆ, ನಿಮ್ಮನ್ನು ಒನ್ ಬೈ ಒನ್ ಬೈ ಒನ್ ಓದಿಸ್ಕೊಂಡು ಹೋಗುತ್ತೆ. ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಅಂತ ಇತ್ತೀಚೆಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಂದರೆ 2012 ನಂತರ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲಲ್ಲಿ ನಿಮಗೆ ಅಲ್ಲಿ ಪ್ರಶ್ನೆಗಳು ಹೇಳ್ತಾ ಇತ್ತಲ್ಲ, ಪ್ರಶ್ನೆನೇ ಬರೋದಿಲ್ಲ. ಆ ಮುಂಚಿನ ಆಬ್ಜೆಕ್ಟಿವ್ಸ್ ಕೊಟ್ಟಿರ್ತೀವಿ ನಿಮಗೆ. ಅಂದರೆ ಈ ಲೆಸನ್ನಲ್ಲಿ ಈ ಯೂನಿಟ್ನಲ್ಲಿ ನೀವು ಏನೇನೆಲ್ಲ ಓದ್ಬೋದು, ಆರ್ಡರ್ ವೈಸ್ ಏನೆಲ್ಲ ಓದ್ಬೋದು ಅಂತ ಕೊಟ್ಟಿರ್ತೀವಿ. ಸೊ ಆಬ್ವಿಯಸ್ಲಿ ಟೈಟಲ್ ಓದಿದ ಕೂಡಲೇ ನೀವು ಆಬ್ಜೆಕ್ಟಿವ್ ಓದಿದರೆ ಕಂಟಿನ್ಯೂಸ್ ಆಗಿ ವಿದ್ಯಾರ್ಥಿಗಳು ಅದನ್ನು ಓದ್ಬೋದು. ಮತ್ತು ವಿಶೇಷವಾಗಿ ನಮ್ಮ ಎಸ್ ಎಲ್ ಎಂ ಬಗ್ಗೆ ನನಗೆ ಯಾಕೆ ಖುಷಿ ಇದೆ ಅಂತಂದರೆ, ಸಿ ಬಿ ಸಿ ಎಸ್ ಸಿಲೆಬಸ್ನಲ್ಲಿ ಇಟ್ಟಿರುವಂಥ ಪೇಪರ್ಗಳು ವಿದ್ಯಾರ್ಥಿಗಳು ಕೆಲವು ಪರೀಕ್ಷಾ ದೃಷ್ಟಿಯಿಂದ ಹೊರಗಡೆಯಿಂದ ಬಂದು ನಮ್ಮಲ್ಲಿ ದುಡ್ಡು ಕೊಡ್ತೀನಿ, ಅದನ್ನು ಖರೀದಿ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಬಂದು ಕೇಳ್ತಾರೆ. ಕೇಂದ್ರೀಯ ಮತ್ತು ರಾಜ್ಯ ಸರ್ಕಾರಗಳು ನಡೆಸುವಂಥ ಇತರೆ ಪರೀಕ್ಷೆಗಳಿಗೆ ಅದು ಕೂಡ ನಮಗೆ ದೃಷ್ಟಿಯಲ್ಲಿರ್ತದೆ. ಯಾಕೆ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾದ್ದರಿಂದ ನಾವು ಇಡುವಂಥ ಸಬ್ಜೆಕ್ಟ್ಗಳು, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಅದರಲ್ಲಿ ಪತ್ರಕಾರಿತಾ ಅಂತ ಒಂದು

0: ಸಾಹಿತ್ಯದ ದೃಷ್ಟಿಯಿಂದ ಪ್ರಥಮವಾಗಿ ಬೇಸಿಕಲಿ ತಿಳ್ಕೊಳ್ಳೋದಾದ್ರೆ ಸಂವಹನ ಕಲೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಫಸ್ಟ್ ಥಿಂಗ್. ಎರಡನೇದು ನಿಮಗೆ ಮಾರಲ್ ವ್ಯಾಲ್ಯೂಸ್, ಲೈಫ್ ಸ್ಕಿಲ್ಸ್ ಅನ್ನ ಭಾಷೆ ನಿಮಗೆ ಕಲಿಸ್ಕೊಡುತ್ತೆ. ಎರಡನೇದೇನಪ್ಪ ಅಂತಂದ್ರೆ ಈಗ ಬಹಳ ವಿಪುಲವಾದ ಅವಕಾಶಗಳಿದೆ. ಜಾಬ್ ಆಪರ್ಚುನಿಟೀಸ್ ನಿಮಗೆ ಪ್ರಪಂಚದಾದ್ಯಂತ ಇದೆ. ಅದನ್ನ ನಾನು ಡಿವೈಡ್ ಮಾಡೋದಾದ್ರೆ ಟೀಚಿಂಗ್ ಪ್ರೊಫೆಷನಲ್ಲಿಗೆ ಹೋಗ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ಬೋದು, ಟ್ರಾನ್ಸ್ಲೇಟರ್ ಆಗ್ಬೋದು, ರಾಜಭಾಷಾ ಅಧಿಕಾರಿ ಅಂತಿದೆ. ಹೊಸದಾಗಿ AI ಈ ಸಂದರ್ಭದಲ್ಲಿ ಕಂಟೆಂಟ್ ರೈಟರ್ಗಳನ್ನಾಗಿ, ಪತ್ರಕಾರಗಳನ್ನಾಗಿ, ಟೆಲಿಕಾಲರ್ಸ್ಗಳನ್ನಾಗಿ, ಟೈಪಿಸ್ಟ್ಗಳನ್ನಾಗಿ, DEOಗಳನ್ನಾಗಿ ಭಾಳ ಅವಕಾಶಗಳಿದೆ. ಹಾಗಾಗಿ ಅವರು MA ಹಿಂದಿಯನ್ನು ಭಾಳ ಧೈರ್ಯವಾಗಿ ತಗೊಳ್ಬೋದು.
1: ಒಳ್ಳೆಯದು ಸರ್. ಇಷ್ಟೊತ್ತು ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು ಸರ್.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ.
3: KSOU ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
3: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
3: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್.
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 5:55:25.
2: ಸ್ಕೂಲ್ ಏನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಯೋಗವಾಣಿ.
6: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:00.
7: ವೇದದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
5: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
6: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
8: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
5: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
6: ಆಲಿಸಿ, ಅನುಸರಿಸಿ.
5: ಪ್ರತಿ ಶುಕ್ರವಾರ ಬೆಳಗ್ಗೆ 9:00 ತಪ್ಪದೇ ಕೇಳಿ
6: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

0: 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನ ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದ್ರೆ ಏಕಾವಧಾನ, ನಾಲ್ಕು ವಸ್ತುಗಳಲ್ಲಿ ಸಾಧಿಸಿದ್ರೆ ಚತುರವಧಾನ, ಒಂದು 8 ವಸ್ತುಗಳಲ್ಲಿ ಸಾಧಿಸಿದ್ರೆ ಅಷ್ಟಾವಧಾನ, 100 ವಸ್ತುಗಳಲ್ಲಿ ಸಾಧಿಸಿದ್ರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರ್ ಅವರು. ಮರೆಯದೇ ಕೇಳಿ ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಸಮಯ ಸರಿಯಾಗಿ 6 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹೈಬ್ರಿಡ್ ಭತ್ತದ ಬೇಸಾಯ, ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾ.ಎನ್. ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್. ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ. ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾನ್ ವಾದನದ ಜುಗಲ್ಬಂದಿ. 8:30 ರಂಗಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾ. ಎಎಸ್. ಶಂಕರನಾರಾಯಣ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆರ್ಥಿಕ ವಿಕಾಸ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಬಿಎಂ ಭಾರತಿ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಒಎಲ್. ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30. 7:45, 8:45 ಮಧ್ಯಾಹ್ನ, 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನ ಹಾಗೂ ಪ್ರಕಾಶ್ ಸೊಂಟಾಕೆ ಅವರ ಹವಾಯನ್ ಗಿಟಾರ್ ವಾದನದ ಜುಗಲ್ಬಂದಿ. 10:30, ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ

ಭಂಡಾರ ಕಾವಿ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡನಪುರದ ರಾಜಮ್ಮ ಮತ್ತು ಸಂಗಡಿಗರಿಂದ ಚಾಮುಂಡಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ಆಟಿಕೆಗಳ ನವೋದ್ಯಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಭೂಮಿಕಾ ಅರುಣ್ ಅವರಿಂದ. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದನ್ ಕುಮಾರ್ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಚಂದ್ರಕಲಾ ಸ್ವರ ಸಂಗೀತ ಬಳಗದ ಸದಸ್ಯರು. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: telephonic conversation this afternoon with the Emir of Kuwait, Sheikh Mishal Al Ahmad Al Jaber Al Sabah. The two leaders exchanged views on the evolving security situation in West Asia. Prime Minister expressed deep concern over the escalation of tensions and reaffirmed India's strong condemnation of attacks on Kuwait's sovereignty and territorial integrity. He reiterated the call for de-escalation, dialogue and diplomacy for earliest restoration of peace and stability. Union Health and Family Welfare Minister Jagat Prakash Nadda has said that in the last 10 years, the government is continuously strengthening the healthcare facilities for women during pregnancy through the Pradhan Mantri Surakshit Matritva Abhiyan. Mr. Nadda said this while launching the nationwide celebrations to commemorate 10 years of the Pradhan Mantri Surakshit Matritva Abhiyan in New Delhi today. Union Education Minister Dharmendra Pradhan today visited the National Testing Agency headquarters and reviewed preparations for the re-NEET exam, which is going to be held on the 21st of this month. Talking to reporters outside the NTA headquarters in New Delhi, the minister said that the centre has ensured that all necessary measures are being taken while maintaining complete confidentiality from the preparation of the question papers to all subsequent procedures. In US, thousands of skilled immigrants are set to benefit after a federal judge struck down the Trump administration's proposed $1 lakh H-1B visa fee and called it unlawful. US District Judge Leo Sorokin issued the decision following a lawsuit filed by 20 Democratic State Attorneys General. The lawsuit challenged a policy announced by President Donald Trump in September last year that sought to increase the H-1B visa application fee from about $2,000 to $1 lakh. And that is the end of this news bulletin.
1: Samaya Sariyagi 6 gante 10 nimisha 10 secondugalu.
2: Akashavani Mysuru. ಸಾಧಕರ ಸೋಪಾನ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್ ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು
3: ಮನೋಹರ ಗ್ರಂಥಮಾಲೆಯ ಸ್ಥಾಪಕರು ಹೆಸರಾಂತ ಬರಹಗಾರರೂ ಆದ ಜಿಬಿ ಜೋಶಿಯವರು ಅನೇಕ ಪ್ರತಿಭಾವಂತರನ್ನು ಕನ್ನಡ ಸಾಹಿತ್ಯಕ್ಕೆ ಪರಿಚಯಿಸಿದ ಹಿರಿಯರು ಕೀರ್ತಿನಾಥ ಕುರ್ತುಕೋಟಿಯವರು ಚಂದ್ರಶೇಖರ ಕಂಬಾರರನ್ನು ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಕರೆದೊಯ್ದು ಜೋಶಿಯವರಿಗೆ ಪರಿಚಯ ಮಾಡಿಕೊಟ್ಟರು. ಅಂದು ಜೋಶಿಯವರು ಮುಖ ಬಾಡಿದವರಂತೆ ಮೌನವಾಗಿ ಕುಳಿತಿದ್ದರು. ಕಂಬಾರರು ಬರೆದು ತಂದಿದ್ದ ಹೇಳತೇನ ಕೇಳ ದೀರ್ಘ ಕವಿತೆಯನ್ನು ಹಾಡಿ ತೋರಿಸುವಂತೆ ಅವರಿಗೆ ಕುರ್ತುಕೋಟಿಯವರೇ ಸೂಚಿಸಿದರು. ಕಂಬಾರರು ಸುಮಾರು 2 ಗಂಟೆಗಳ ಕಾಲ ಸುಶ್ರಾವ್ಯವಾಗಿ ಹಾಡಿದರು. ಅಷ್ಟೂ ಹೊತ್ತು ಜೋಶಿಯವರು ಕಲ್ಲಾದವರಂತೆ ಮೌನವಾಗಿಯೇ ಕುಳಿತಿದ್ದರು. ಕಂಬಾರರು ಹೊರಟಾಗಲು ಯಾವ ಮಾತನ್ನು ಆಡಲಿಲ್ಲ. ಕೆಲ ದಿನಗಳ ತರುವಾಯ ಬಂದ ಕುರ್ತುಕೋಟಿಯವರು ಜೋಶಿಯವರು ಕಂಬಾರರನ್ನು ನೋಡಲು ಅಪೇಕ್ಷಿಸಿರುವುದಾಗಿ ಹೇಳಿ ಕರೆದುಕೊಂಡು ಹೋದರು. ಈ ಸಲ ಜೋಶಿಯವರು ಸಾಕಷ್ಟು ಮಾತನಾಡಿದರಲ್ಲದೆ ಕಂಬಾರರ ಕಾವ್ಯಶಕ್ತಿಯನ್ನು ಬಾಯ್ತುಂಬ ಪ್ರಶಂಸಿಸಿದರು. ಇದು ಕಂಬಾರರಿಗೆ ವಿಚಿತ್ರ ಎಂದೇ ತೋರಿರಬೇಕು. ಅಲ್ಲಿಂದ ಹೊರಬಂದಾಗ ಕುರ್ತುಕೋಟಿಯವರು ಕಂಬಾರರನ್ನು ಅಭಿನಂದಿಸಿ ಅಂತೂ ಜೋಶಿಯ ಬಾಯಿ ತೆರೆಸಿಬಿಟ್ಟಿಯಲ್ಲ ಮಾರಾಯ ಎಂದರು. ಹಾಗೇಕೆ ಎಂದು ಕಂಬಾರರು ವಿಚಾರಿಸುವಾಗ ಕೆಲ ದಿನಗಳ ಹಿಂದೆಯಷ್ಟೇ ಜೋಶಿಯವರ ಕಿರಿಯ ಮಗ ತೀರಿಕೊಂಡಿದ್ದ ವಿಷಯ ತಿಳಿಯಿತು. ನವೆಂಬರ್ 1992 ಹೊಸದಾಗಿ ಸ್ಥಾಪನೆಗೊಂಡಿದ್ದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಥಮ ಕುಲಪತಿಯಾಗಿ ಚಂದ್ರಶೇಖರ ಕಂಬಾರರು ಕಾರ್ಯನಿರ್ವಹಿಸುತ್ತಿದ್ದ ಕಾಲ. ಒಂದು ದಿನ ಬೆಂಗಳೂರಿಗೆ ಬಂದಿದ್ದ ಕಂಬಾರರಿಗೆ ಹಂಪಿಯಿಂದ ದೂರವಾಣಿ ಕರೆಯೊಂದು ಬಂದಿತು. ಹಂಪಿಯಲ್ಲಿ ವಿಪರೀತ ಮಳೆ ಸುರಿದು ಇಡೀ ವಿಶ್ವವಿದ್ಯಾನಿಲಯದ ಆವರಣ ಜಲಾವೃತವಾಗಿದೆ ಎಂಬ ಸುದ್ದಿಯನ್ನು ಕಂಬಾರರು ನಂಬಲಿಲ್ಲ. ಸಮತಟ್ಟಾದ ನೆಲದಿಂದ 5 ಅಡಿ ಮೇಲಿದ್ದ ವಿಶ್ವವಿದ್ಯಾಲಯದ ಕಟ್ಟಡಗಳನ್ನು ನೀರು ಸುತ್ತುವರೆದು ನುಗ್ಗುವುದು ಎಂದರೆ ಅಣೆಕಟ್ಟೆ ಒಡೆದೋ ಇನ್ನೇನೋ ಆಗಿ ಪ್ರಳಯದಂತಹ ಘಟನೆಯೇ ಆಗಿರಬೇಕು. ಇದ್ಯಾರೋ ಹಬ್ಬಿಸಿದ ಸುದ್ದಿ ಇರಬೇಕೆಂದು ಕಂಬಾರ ಸುಮ್ಮನಾದರು. ರಾತ್ರಿ 10 ಗಂಟೆಯ ವೇಳೆಗೆ ವಿಶ್ವವಿದ್ಯಾನಿಲಯದ ನೌಕರನೊಬ್ಬ ಮತ್ತೆ ಗಾಬರಿಯಿಂದ ಫೋನ್ ಮಾಡಿ ಪ್ರಳಯದ ಸುದ್ದಿ ಸತ್ಯ ಎಂದು ಹೇಳಿದ. ಧಾರಾಕಾರ ಮಳೆಯ ಜೊತೆಗೆ ತುಂಗಭದ್ರಾ ಅಣೆಕಟ್ಟೆಯಿಂದಲೂ ಯಥೇಚ್ಛವಾಗಿ ನೀರು ಬಿಟ್ಟಿದ್ದರ ಪರಿಣಾಮ ಜಲಪ್ರಳಯವಾಗಿತ್ತು. ಇಡೀ ವಿಶ್ವವಿದ್ಯಾನಿಲಯ ನೀರಿನಲ್ಲಿ ಮುಳುಗಿತ್ತು. ಹಂಪೆಗೆ ಧಾವಿಸಿದ ಕಂಬಾರರು ನೀರು ಪಾಲಾಗಿದ್ದ ಕಟ್ಟಡವನ್ನು ಕಣ್ಣೀರು ಹರಿಸುತ್ತಾ ವೀಕ್ಷಿಸಿದರು. ಹಂಪಿಯಲ್ಲಿದ್ದ ಕಲ್ಲು ಮಂಟಪಗಳನ್ನೇ ದುರಸ್ತಿ ಮಾಡಿ ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗಗಳಿಗೆ ಹಂಚಿಕೊಂಡು ಬಳಸಲಾಗುತ್ತಿತ್ತು. ಬೇರೆ ಜಾಗವೇ ಇರಲಿಲ್ಲವಾದುದರಿಂದ ಇದ್ದ ಅಂಕಣಗಳನ್ನೇ ವಿಭಾಗಿಸಿ ಕಚೇರಿಯಂತೆ, ಗ್ರಂಥಾಲಯದಂತೆ, ಸಭಾಂಗಣದಂತೆ ನಿರ್ಮಿಸಿಕೊಂಡಿದ್ದರು. ಈಗ ಕಂಬಾರರೇ ನೆನಪಿಸಿಕೊಳ್ಳುವಂತೆ ನಮ್ಮ ಪ್ರೀತಿಯ ಪುಸ್ತಕಗಳು, ಹಿರಿಯರು, ಮಠಾಧೀಶರು, ಆತ್ಮೀಯರು ಗ್ರಂಥಾಲಯಕ್ಕೆ

0: ದಾನ ಕೊಟ್ಟು ಹರಸಿದ್ದ ಅಪರೂಪದ ಗ್ರಂಥಗಳು ಎದ್ದಂತೆ ಬಿದ್ದಂತೆ ಅಲುಗುತ್ತಾ ತೆಲುಗುತ್ತಿದ್ದವು. ಮಂಟಪದ ಕಲ್ಲುಗಳು ಭಯಭೀತರಾದವರಂತೆ ಮೂಕವಾಗಿ ಕಣ್ಣು ಮುಚ್ಚಲಾರದೆ ಸಾಕ್ಷಿಕರಾಗಿ ನಿಂತಿದ್ದವು. ಸುದ್ದಿ ಎಲ್ಲೆಡೆ ಹಬ್ಬಿ ಜಲಾವೃತವಾಗಿದ್ದ ಕಟ್ಟಡಗಳನ್ನು ನೋಡಲು ಜನರು ಬರತೊಡಗಿದರು. ಕೆಲವು ಅಸೂಯಾಪರರು ವಿಶ್ವವಿದ್ಯಾನಿಲಯ ಮುಳುಗಿಯೇ ಹೋಯಿತು ಎಂದು ಉದ್ಗರಿಸಿ ಗಾಯದ ಮೇಲೆ ಬರ ಎಳೆಯುವ ಯತ್ನ ಮಾಡಿದರು. ಮೌನವಾಗಿ ಕಮಲಾಪುರದ ಕಚೇರಿಯತ್ತ ಹೊರಳಿದ ಕಂಬಾರರನ್ನು ಅವರ ಸಿಬ್ಬಂದಿಯು ಹಿಂಬಾಲಿಸಿ ಬಂದರು. ಅಲ್ಲಿ ನಿಂತ ಸಹೋದ್ಯೋಗಿಗಳಿಗೆ ಕಂಬಾರರು ಒಂದು ಮಾತು ಹೇಳಿದರು. ಮುಳುಗಿದ್ದು ಕಲ್ಲು ಮಂಟಪವೇ ಹೊರತು ವಿಶ್ವವಿದ್ಯಾನಿಲಯ ಅಲ್ಲ. ಮುಂದಿನ ವ್ಯವಸ್ಥೆ ಆಗುವ ತನಕ ಇಲ್ಲೇ ಕಮಲಾಪುರದಿಂದ ಕೆಲಸ ಮಾಡೋಣ. ಅವರ ಮಾತಿನಲ್ಲಿ ಶಕ್ತಿ ಕುಂದಿತ್ತು, ಉತ್ಸಾಹ ಉಡುಗಿತ್ತು. ಮರುದಿನ ಬೆಳಗ್ಗೆಯ ಹೊತ್ತಿಗೆ ನೀರು ಇಳಿದು ಹೋಗಿತ್ತು. ಕಟ್ಟಡ ಕಂಬಗಳ ಮೇಲೆಲ್ಲ ಕೆಸರು ಅಂಟಿಕೊಂಡಿತ್ತು. ಸಿಬ್ಬಂದಿಯವರೆಲ್ಲ ಆಗಲೇ ಅಲ್ಲಿ ಸೇರಿ ವಿದ್ಯಾಲಯದ ಅಳಿದುಳಿದ ಪುಸ್ತಕ ಪತ್ರಗಳನ್ನೆಲ್ಲ ಕೆಸರಿನಿಂದ ಹೊರಗೆಳೆದು ಒಂದೆಡೆ ಒಟ್ಟುವ ಯತ್ನದಲ್ಲಿ ತೊಡಗಿದ್ದರು. ಅವರ ಕಣ್ಣುಗಳಲ್ಲಿದ್ದ ಉತ್ಸಾಹದ ಬೆಳಕನ್ನು ಕಂಡು ಕಂಬಾರರಿಗೂ ಸಮಾಧಾನವಾಯಿತು. ಶೀಘ್ರದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಪುನಶ್ಚೇತನ ಕಂಡಿತು.
1: ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:15:15
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08112246369.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ ಗಮನಿಸಿ, ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ 30ರವರೆಗೆ ಕಾಲಾವಕಾಶ ನೀಡಿದೆ. ಸದರಿ ಯೋಜನೆಯಡಿ ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರು ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ದಾಖಲೆಗಳೊಂದಿಗೆ https://pmay.urban.gov.in ನಲ್ಲಿ ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅರ್ಜಿಗಳನ್ನು ಇದೇ ತಿಂಗಳ 30ರ ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.
9: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
10: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:20 ವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು ಆದರೆ ಈಗ 1 ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ ಇದು ಲಭ್ಯತೆ ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ

ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ, ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು, ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯೂ ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಸಮಯ ಸರಿಯಾಗಿ 6:35:25 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಲುಗರೆ ಗಮನಿಸಿ, ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.

0: ಹೋದಾಗ ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ.

0: ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:25. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: ಎಚ್ಎಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಡಾಕ್ಟರ್ ಶಿವಕುಮಾರ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಭತ್ತ ನಮ್ಮ ಭಾಗದ ಪ್ರಧಾನವಾದ ಆಹಾರ ಧಾನ್ಯದ ಬೆಳೆ. ಸಾಮಾನ್ಯವಾಗಿ ತಳಿಗಳನ್ನು ಎಷ್ಟು ಪ್ರೀತಿ ಇಟ್ಟು ನಮ್ಮ ರೈತರು ಬೆಳೀತಾರೋ ಹಾಗೆ ಹೈಬ್ರಿಡ್ ಭತ್ತದ ಬೇಸಾಯದ ಬಗ್ಗೆನೂ ಕೂಡ ಇವತ್ತು ಸಾಕಷ್ಟು ಮಾಹಿತಿ ಲಭ್ಯ ಇದೆ. ಮತ್ತು ತುಂಬ ಜನ ಈ ತಳಿಗಳನ್ನು ಬೆಳೆಯೋದಕ್ಕೆ ತುಂಬ ಇಷ್ಟಪಡ್ತಾರೆ, ಹೈಬ್ರಿಡ್ ಭತ್ತದ ತಳಿಗಳನ್ನು. ತಾವು ಇವತ್ತಿನ ದಿವಸ ಈ ಹೈಬ್ರಿಡ್ ಭತ್ತ ಅಂದ್ರೇನು, ಇದನ್ನು ಯಾವ ರೀತಿ ಬೆಳಿಬೇಕು, ಏನೆಲ್ಲ ಅನುಕೂಲತೆಗಳು ಇದರಲ್ಲಿದ್ದಾವೆ, ಈ ಭತ್ತವನ್ನು ಬೆಳೆಯುವಾಗ ಏನೆಲ್ಲ ಚಾಲೆಂಜಸ್ ಬರ್ತವೆ, ಮತ್ತು ವಿಶೇಷವಾಗಿ ಬೀಜೋತ್ಪಾದನೆ, ಹೈಬ್ರಿಡ್ ಭತ್ತದ ಬೀಜೋತ್ಪಾದನೆಯಲ್ಲೂ ಕೂಡ ನಮ್ಮ ಭಾಗದ ಕೃಷಿಕರು ತೊಡಗಿಸ್ಕೋಬೋದಾ, ಉತ್ತಮ ಗುಣಮಟ್ಟದ ಬೀಜವನ್ನು ಉತ್ಪಾದನೆ ಮಾಡ್ಬೋದಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
2: ಕರ್ನಾಟಕ ರಾಜ್ಯದಲ್ಲಿ 100,00,000 ಹೆಕ್ಟೇರ್ಗಿಂತಲೂ ಅಧಿಕ ಪ್ರದೇಶದಲ್ಲಿ ಭತ್ತವನ್ನು ರೈತರು ಬೆಳೀತಾರೆ. ಭತ್ತದಲ್ಲಿ ನಾವು 2 ಪ್ರಮುಖವಾದ ವಿಧಾನಗಳನ್ನ ನಾವು ನೋಡ್ತೇವೆ. 1, ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. 2, ಹೈಬ್ರಿಡ್ಗಳು. ತಳಿಗಳು ಸಾಮಾನ್ಯವಾಗಿ ನಮ್ಮ ರೈತರಿಗೆ ಗೊತ್ತಿದೆ, ನೇರವಾಗಿ ಒಂದು ಸಾರಿ ಬಿತ್ತನೆ ಮಾಡಿ ಬೆಳೆದಂಥ ಭತ್ತನ ಇನ್ನೊಂದು ಸಾರಿಗೆ ನಾವು ಬಿತ್ತನೆಯಾಗಿ ಬಳಸಲಿಕ್ಕೆ ಅವಕಾಶ ಇರ್ತದೆ. ಅದೇ ಹೈಬ್ರಿಡ್ ಅಂದರೆ ಅದನ್ನು ಉತ್ಪಾದನೆ ಮಾಡುವ ವಿಧಾನ ಬೇರೆ ಇರೋದ್ರಿಂದ ಅದು ಒಂದು ಸಾರಿ ಬಿತ್ತನೆ ಮಾಡಿದ್ರೆ ಎರಡನೇ ಸರ್ತಿಗೆ ಅದನ್ನು ಬೀಜವಾಗಿ ನಾವು ಬಳಸಲಿಕ್ಕೆ ಅವಕಾಶ ಇರೋದಿಲ್ಲ. ಸಾಮಾನ್ಯವಾಗಿ ತಳಿಗಳು ಅಂತ ಹೇಳಿದ್ರೆ 2 ಪೋಷಕ ತಳಿಗಳು, ಪೇರೆಂಟಲ್ ಲೈನ್ಸ್ ಅಂತೀವಿ, ಅವುಗಳನ್ನ ಕ್ರಾಸ್ ಮಾಡಿ ಅವುಗಳಿಂದ ಬಂದಂಥ ಸಾಲುಗಳನ್ನ ಆಯ್ಕೆ ಮಾಡಿಕೊಂಡು ಒಂದು 5 ಅಥವಾ 6 ವಂಶಾವಳಿಗಳನ್ನು ಮುಂದಕ್ಕೆ ತಗೊಂಡು ಹೋದ ನಂತರ ಅವು ನೇರವಾಗಿ ತಳಿಗಳಾಗಿ ಅವು ಪರಿವರ್ತನೆ ಆಗ್ತವೆ, ಅವನ್ನ ನೇರವಾಗಿ ನಾವು ಬಿತ್ತನೆ ಮಾಡಬಹುದು. ಆದರೆ ಹೈಬ್ರಿಡ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1 ಹೆಣ್ಣು ಸಾಲು ಮತ್ತೊಂದು ಗಂಡು ಸಾಲು ಅಂತ ಇರ್ತದೆ. ಇವೆರಡನ್ನ ನಾವು ಸಂಕರಣ ಮಾಡಿದಾಗ, ಕ್ರಾಸ್ ಮಾಡಿದಾಗ ಏನು ಬರುವಂಥ ಬೀಜ ಏನಿದೆ ಅದನ್ನು ನಾವು ಹೈಬ್ರಿಡ್ ಅಂತ ಅಥವಾ F1 ತಳಿ ಅಂತ ಹೇಳ್ತೀವಿ. ಅದನ್ನು ನಾವು ರೈತರಿಗೆ ನೇರವಾಗಿ ಬಿತ್ತನೆ ಮಾಡಲಿಕ್ಕೆ ನಾವು ಕೊಡ್ತೇವೆ. ಇದು 2 ತಳಿಗಳ ಸಂಯೋಗದಿಂದ ಬರುವಂಥ ಬಿತ್ತನೆ ಆದ್ದರಿಂದ ಇದರಲ್ಲಿ ಇಳುವರಿಯ ಪ್ರಮಾಣ ಸಾಮಾನ್ಯವಾಗಿ ತಳಿಗಳಿಗಿಂತಲೂ ಸ್ವಲ್ಪ ಜಾಸ್ತಿ ಇರ್ತದೆ. 15-20% ಇಳುವರಿಯ ಅಧಿಕತೆಯನ್ನು ನಾವು ನೋಡಬಹುದು. ಹಾಗಾಗಿ ಹೈಬ್ರಿಡ್ ಬಗ್ಗೆ ನಮ್ಮ ರೈತರಲ್ಲಿ ಒಲವಿದೆ, ಯಾಕಂದರೆ ಇಳುವರಿ ಜಾಸ್ತಿ ತೆಗೆಯೋದು ಈಗಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಅವಶ್ಯಕ ಆದ್ದರಿಂದ ರೈತರಿಗೆ ಲಾಭದಾಯಕವಾಗಿ ಹೈಬ್ರಿಡ್ಗಳು ಈಗ ಗೋಚರಿಸ್ತಾ ಇದ್ದಾವೆ. ಹಾಗಾಗಿ ಹೈಬ್ರಿಡ್ಗಳನ್ನ ನಾವು ರೈತರಿಗೆ ಬೆಳೀಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಹೈಬ್ರಿಡ್ಗಳು ಮಾರ್ಕೆಟಲ್ಲಿ ಈಗ ಬಹಳಷ್ಟು ಚಲಾವಣೆಗೆ ಬಂದಿವೆ. ಖಾಸಗಿ ಕಂಪನಿಗಳಾಗ್ಬೋದು ಅಥವಾ ಈವನ್ ನಾವು ಯೂನಿವರ್ಸಿಟಿಗಳಲ್ಲಿಯೂ ಕೂಡ ನಾವು ಹೈಬ್ರಿಡ್ಗಳನ್ನ ಹೊಸದಾಗಿ ಕಂಡಿಡಿದು ರೈತರಿಗೆ ನಾವು ಅದನ್ನು ಒದಗಿಸ್ಕೊಟ್ಟಿದ್ದೀವಿ. ಈಗಾಗಲೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹೈಬ್ರಿಡ್ ಭತ್ತದ ಸಂಶೋಧನೆ ಸ್ಟಾರ್ಟ್ ಆದಾಗ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 1989 ಹೈಬ್ರಿಡ್ ಭತ್ತದ ಬಗ್ಗೆ ನಾವು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ವಿ. ಆನಂತರ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಹೈಬ್ರಿಡನ್ನು ನಾವು ಬಿಡುಗಡೆ ಮಾಡಿ ರೈತರಿಗೆ ಬೆಳೀಲಿಕ್ಕೆ ನಾವು ಒದಗಿಸ್ಕೊಟ್ಟಿದ್ವಿ. KRH-1 ಅಂತ ಹೇಳುವಂಥ ಒಂದು ಹೈಬ್ರಿಡ್, ಅದಾದ ನಂತರ KRH-2 ಮತ್ತು KRH-4 ಅನ್ನುವಂಥ 2 ಹೈಬ್ರಿಡ್ಗಳನ್ನ ನಾವು ರೈತರಿಗೆ ಬಿಡುಗಡೆ ಮಾಡಿಕೊಟ್ಟಿದ್ವು. ರೈತರು ಅವುಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಒಲವನ್ನು ತೋರಿಸಿ ಬೆಳೀತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಅದು ಹೈಬ್ರಿಡ್ಗಳ ಹೆಚ್ಚಿನ ಇಳುವರಿಯನ್ನು ನಾವು ಬಯಸ್ತಾ ಇದ್ದೀವಿ. ಆ ರೀತಿಯಲ್ಲಿ ರೈತರ ಜಮೀನುಗಳಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಪ್ರದೇಶಗಳಿಗೆ ಹೋಗ್ತಾಯಿಲ್ಲ. ಜೊತೆಗೆ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ ಸಣ್ಣ ಭತ್ತಕ್ಕೆ ಊಟಕ್ಕೆ ಬೇಡಿಕೆ ಇರೋದ್ರಿಂದ ಸಣ್ಣ ಭತ್ತದ ಹೈಬ್ರಿಡ್ಗಳನ್ನ ಜಾಸ್ತಿ ಬಯಸ್ತಾರೆ. ಇಲ್ಲಾಂತಂದರೆ ಅದು ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ದಪ್ಪ ಇರಬೇಕು. ಆ ರೀತಿಯಂಥ ಹೈಬ್ರಿಡ್ಗಳಾದರೆ ಮಾತ್ರ ಮಾರ್ಕೆಟಲ್ಲಿ ಹೋಗ್ತದವೆ. ಮಧ್ಯಮ ಗಾತ್ರದ ಹೈಬ್ರಿಡ್ಗಳ ಚಲಾವಣೆ ನಮ್ಮಲ್ಲಿ ಅಷ್ಟಾಗಿ ರೈತರು ಅದನ್ನು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಇದುವರೆಗಾಗಿ ಹೆಚ್ಚಿನ ಹೈಬ್ರಿಡ್ಗಳೆಲ್ಲ ಮಧ್ಯಮ ಸಣ್ಣ ಗಾತ್ರದ ಹೈಬ್ರಿಡ್ಗಳಾಗಿದ್ದರಿಂದ ರೈತರಿಗೆ ಅದು ಹೆಚ್ಚಿನ ಒಲವನ್ನು ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕಂಡುಬಂದಿದೆ. ಆದರೆ ಎಲ್ಲೆಲ್ಲಿ ದಪ್ಪ ಕಾಳಿನ ಹೈಬ್ರಿಡ್ಗಳಿದ್ದಾವೆ, ಉದಾಹರಣೆಗೆ ಟಾಟಾ ಕಂಪನಿಯವ್ರದ್ದು MC-13 ಆಗ್ಬೋದು ಅಥವಾ VNR ಕಂಪನಿಯವ್ರದ್ದು 22-33 ಆಗ್ಬೋದು, ಈ ರೀತಿಯ ದಪ್ಪ ಕಾಳಿನ ಹೈಬ್ರಿಡ್ಗಳಿಗೆ ಮೈಸೂರು ಮತ್ತು ಮಂಡ್ಯ ಸುತ್ತಮುತ್ತ ರೈತರು ಹೆಚ್ಚಿನ ಒಲವನ್ನು ತೋರಿಸಿ ಅವನ್ನು ಈಗಾಗಲೇ ಜಾಸ್ತಿ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ.
1: ಸಣ್ಣ ಕಾಳಿನ ಹೈಬ್ರಿಡ್ ತಳಿಗಳು ಇದ್ದಾವೆ ಡಾಕ್ಟ್ರೆ?
2: ಇದಾವೆ, ಇಲ್ಲ ಅಂತಲ್ಲ. ಆದರೆ ಈಗ ನಮ್ಮ KRH-4 ಅನ್ನುವಂಥ ಹೈಬ್ರಿಡ್ ಅದು ಸಣ್ಣ ಕಾಳಂದೇ ಹೈಬ್ರಿಡ್ ಆಗಿತ್ತು. ಸಣ್ಣ ಕಾಳಿನ ಹೈಬ್ರಿಡ್ಗೂ ದಪ್ಪ ಕಾಳಿನ ಹೈಬ್ರಿಡ್ಗೂ ಇಳುವರಿನಲ್ಲಿ ಬಹಳ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಯಾಕಂತ ಹೇಳಿದ್ರೆ ಸಣ್ಣ ಕಾಳಿನ ಹೈಬ್ರಿಡ್ ಅಂತ ಹೇಳಿದ್ರೆ ನಾವು 1,000 ಕಾಳನ್ನು ನಾವು ತೂಕ

0: ಹಾಕಿದಾಗ ಸಣ್ಣ ಕಾಳಿನ ಹೈಬ್ರಿಡ್ಗಳಲ್ಲಿ ನಮ್ಗೆ 14-16 grams ಬರ್ತದೆ. ನಾವು ಟೆಸ್ಟ್ ವೆಯ್ಟ್ ಅಂತ ಹೇಳ್ತೀವಿ ಅದನ್ನು, 1000 ಕಾಳನ್ನು ತೂಕವನ್ನು. ಅದೇ ದಪ್ಪ ಕಾಳನ್ನು ಹೈಬ್ರಿಡ್ ಆದರೆ, ಉದಾಹರಣೆಗೆ VNR ಅಂತ ಹೈಬ್ರಿಡ್ ತೊಗೊಳ್ತು ಅಂದರೆ, ಅದು 1000 ಕಾಳಿಗೆ 23-25 grams ತೂಕ ಬರ್ತದೆ. ಅಂದರೆ ಬರೀ 1000 ಕಾಳಿನ ತೂಕದಲ್ಲೇ ನಿಮಗೆ ಸಣ್ಣ ಕಾಳಿಗೂ ದಪ್ಪ ಕಾಳಿಗೂ ಕನಿಷ್ಠ 8-10 grams ವ್ಯತ್ಯಾಸವನ್ನು ನೋಡಬಹುದು. ಹಾಗಾಗಿ ಇಳುವರಿಯಲ್ಲಿ ಸಣ್ಣ ಕಾಳಿನ ಹೈಬ್ರಿಡ್ಗಳನ್ನ ಮಾಡಿದಾಗ ನಾವು ಇಳುವರಿಯನ್ನು ದಪ್ಪ ಕಾಳಿನ ಸಮಾನವಾಗಿ ಅದಕ್ಕಿಂತ ಜಾಸ್ತಿ ತರೋದು ನಿಜವಾಗೂ ಅದೊಂದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಹಾಗಾಗಿ ಸಣ್ಣ ಕಾಳಿನ ಹೈಬ್ರಿಡ್ ಇದ್ರೂ ಕೂಡ ಇಳುವರಿಯಲ್ಲಿ ಅವು ತುಂಬ ಗಮನಾರ್ಹವಾದಂಥ ಇಳುವರಿ ಹೆಚ್ಚಳವನ್ನು ತೋರಿಸೋದು ಕಷ್ಟ ಆಗ್ತದೆ. ಬಟ್ ಊಟದ ದೃಷ್ಟಿಯಿಂದ ಸಣ್ಣ ಕಾಳಿನ ಹೈಬ್ರಿಡ್ಗಳಿಗೆ ಇವತ್ತೂ ಡಿಮ್ಯಾಂಡ್ ಇದೆ. ಅಂಥವುಗಳನ್ನು ಕೂಡ ನಾವು ಪ್ರಯತ್ನ ಮಾಡಿ ಹೊಸ ಹೈಬ್ರಿಡ್ಗಳನ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ.
1: ಯಾತಕ್ಕೋಸ್ಕರ ಹೈಬ್ರಿಡ್ಗಳನ್ನು ಬೆಳಿಬೇಕು ಅಂತೀರಿ?
0: ಬಹಳ ಮುಖ್ಯವಾಗಿ ಏನಂದರೆ, ಹೈಬ್ರಿಡ್ಗಳಲ್ಲಿ ಇಳುವರಿ ಹೆಚ್ಚು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಎರಡು ತಳಿಗಳನ್ನು ನಾವು ಕ್ರಾಸ್ ಮಾಡಿ ಆ F1 ಬೆಳೆದಾಗ ಅದರಲ್ಲಿ ಹೆಟರೋಸಿಸ್ ಅಂತೀವಿ ನಾವು, ಆ ಒಂದು ಅಂಶ ಕಾಣಿಸ್ಕೊಳ್ಳೋದ್ರಿಂದ ಇಳುವರಿನಲ್ಲಿ ಸ್ವಲ್ಪ ಹೆಚ್ಚಿನ ಇಳುವರಿನ
1: ಎಷ್ಟಿದೆ ಅಂತೀರಿ ಹೈಬ್ರಿಡ್ಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ?
0: ಈ ನಮ್ಮಲ್ಲಿ ಈಗ ನಾವು ಡೆವಲಪ್ ಮಾಡಿದಂಥ ಹೈಬ್ರಿಡ್ಗಳಲ್ಲಿ ಎಕರೆಗೆ 40 quintals ತನಕ, ಅಂದರೆ 1 hectare 100 quintalsನಷ್ಟು ಇಳುವರಿನ ತೆಗಿಬಹುದಾದಂಥ ಸಾಮರ್ಥ್ಯ ಹೈಬ್ರಿಡ್ಗಳಲ್ಲಿದ್ದಾವೆ. ಅದು ರೈತರ ಜಮೀನಿನಲ್ಲೂ ಕೂಡ ನಾವು ಈಗಾಗಲೇ ಕಂಡ ಹಾಗೆ 85-90 quintals 1 acre ಅಷ್ಟು ಇಳುವರಿನ ತೆಗೆಯಂಥ ರೈತರು ನಮ್ಮಲ್ಲಿ ಇದ್ದಾರೆ. ಇಳುವರಿ ಹೆಚ್ಚಳ ಇದೆ.
1: ಇಲ್ಲ, ಇಳುವರಿ ಹೆಚ್ಚುತ್ತೆ ಅಂತಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್, ಉತ್ಪಾದನಾ ವೆಚ್ಚ ಕೂಡ ಜಾಸ್ತಿ ಆಗ್ಬೋದಲ್ವಾ?
0: ಸಾಮಾನ್ಯವಾಗಿ ಹೈಬ್ರಿಡ್ಗೆ ನೀವು ಬಿತ್ತನೆ ಹೊರತುಪಡಿಸಿದರೆ ಬೇರೆ ಯಾವುದೇ ಖರ್ಚು ತಳಿಗೂ ಹೈಬ್ರಿಡ್ಗೂ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ತಳಿಗಳಲ್ಲಾದರೆ 1 acre 25 kg ಬಿತ್ತನೆಯನ್ನು ನಾವು ಖರೀದಿ ಮಾಡ್ತೇವೆ, ಅದಕ್ಕೆ ನಿಮ್ಗೆ 700-800 rupees ಖರ್ಚಾದರೆ ಹೈಬ್ರಿಡು 1 acre ಬರೀ 6 kg ಬಿತ್ತನೆ ಅಷ್ಟೇ ಸಾಕಾಗ್ತದೆ. ಅದಕ್ಕೆ ನಿಮಗೆ 1800-1500 ತನಕನೂ ಕೂಡ ಮಾರ್ಕೆಟಲ್ಲಿ ಧಾರಣೆ ಇರೋದರಿಂದ ಬಿತ್ತನೆ ಬೆಲೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಅನ್ನೋದು ಬಿಟ್ಟರೆ ಬಳಸ್ತಕ್ಕಂಥ ಬಿತ್ತನೆ ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಇಳುವರಿ ಲಾಭವನ್ನು ನಾವು ನೋಡ್ತೀವಿ. ಆದಷ್ಟರಿಂದ ಆ ಹೈಬ್ರಿಡಲ್ಲಿ ವ್ಯತ್ಯಾಸವನ್ನು ನಾವು ತಳಿಗಳಿಗಿಂತ ಕಾಣಬಹುದು.
1: ಡಾಕ್ಟ್ರೆ, ಈಗ ಖಾಸಗಿ ಸಂಸ್ಥೆಗಳ ಹೈಬ್ರಿಡ್ ತಳಿಗಳನ್ನು ಖರೀದಿ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತಾ ಭತ್ತದ ಬೆಳೆಗಾರರು?
0: ಸಾಮಾನ್ಯವಾಗಿ ಹೈಬ್ರಿಡ್ಗಳು ಅಂತ ಹೇಳಿದಾಗ ಅದು ಬಿತ್ತನೆ ಉತ್ಪಾದನೆಯ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಉದಾಹರಣೆಗೆ ಹೆಣ್ಣು ಗಂಡುಗಳನ್ನು ನಾವು ಕ್ರಾಸ್ ಮಾಡುವಾಗ ಅದರಲ್ಲಿ ಗಂಡು ಸಾಲಿಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಬೀಜ ಕರೆಕ್ಟಾಗಿ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ, ನಮಗೆ ರೈತರು ಬೆಳೆಯುವಂಥ ಬೆಳೆಯಲ್ಲಿ ಹೆಣ್ಣಿನ ಗಿಡಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಹೆಣ್ಣು ಸಾಲನ್ನು ನಾವು ಉತ್ಪಾದನೆ ಮಾಡುವಾಗ ಅಲ್ಲಿ ಬಿ ಗಿಡಗಳು ಅಂತ, ಅದು ಬಿ ಸಾಲು ಅಂತ ನಾವು ಒಂದು ಸಾಲನ್ನು ಬಳಸಿರ್ತೇವೆ, ಅದರ ಬಿತ್ತನೆ ಏನಾದರೂ ಜಾಸ್ತಿಯಾಗಿ ಮಿಕ್ಸ್ ಆಗಿದ್ದಲ್ಲಿ ನಾವು ಹೆಣ್ಣು ಗಿಡಗಳನ್ನೇ ನಾವು ಜಾಸ್ತಿ ನೋಡ್ಬೋದು ಮತ್ತು ಅದರಲ್ಲಿ ಬೀಜ ಕಟ್ಟುವಂಥ ಪ್ರಮಾಣ ಭಾಳ ಕಡಿಮೆ ಆಗ್ತದೆ. ಆವಾಗ ಉತ್ಪಾದನೆ ಕಡಿಮೆಯಾಗಿ ಇಳುವರಿ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಇದು ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹಾಗಾಗಿ ಬಿತ್ತನೆಯನ್ನು ಕೊಳ್ಳುವಾಗ ನಂಬಿಕೆಗೆ ಅರ್ಹವಾದಂಥ ಕೆಲವು ಕಂಪನಿಗಳನ್ನು ಗುರುತಿಟ್ಕೊಂಡು ಅವುಗಳಿಂದ ಬಿತ್ತನೆ ತಗೊಳ್ಳೋದು ರೈತರ ದೃಷ್ಟಿಯಿಂದ ಅದು ಒಳ್ಳೆಯದು ಅಂತ ಅನಿಸುತ್ತೆ.
1: ಅಲ್ಲ, ಕೆಲವರು ಹೇಳ್ತಾರೆ ಕೆಲವೊಂದು ಹಂಗಾಮಿಗೆ ಕೆಲವೊಂದು ಸಂದರ್ಭಕ್ಕೆ ಮಾತ್ರ ಶಿಫಾರಸು ಮಾಡಲಾಗಿರುತ್ತೆ ಅಂಥದ್ದನ್ನು ಪಾಕೆಟಲ್ಲೇ ನಮೂದಿಸಿರ್ತಾರೆ, ಇದು ಬೇಸಿಗೆಗೆ ಮಾತ್ರ, ಇದು ಮುಂಗಾರು ಅಂದರೆ ಜೂನ್ ಜುಲೈ ಬಿತ್ತನೆಗೆ ಮಾತ್ರ, ಇಂಥದನ್ನೆಲ್ಲ ಗಮನಿಸಿ ತಗೋಬೇಕು ಅಂತಾರೆ.
0: ಹೌದು ಹೌದು ಹೌದು. ಈಗ ಹೈಬ್ರಿಡ್ ಸಾಮಾನ್ಯವಾಗಿ ಎರಡೂ ಹಂಗಾಮಿಗೆ ಹೊಂದಿಕೆಯಾಗುವಂಥ ಹೈಬ್ರಿಡ್ಗಳು ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಬೇಸಿಗೆಗೂ ಆಗ್ತದೆ ಮತ್ತು ಮುಂಗಾರಿಗೂ ಆಗ್ತದೆ. ಅಲ್ಲಿ ವಿಶೇಷವಾಗಿ ಏನಾದರೂ ಹಂಗಾಮನ್ನು ಅವರು ತಿಳಿಸಿದರೆ ನಾವು ಅದೇ ಹಂಗಾಮಿನಲ್ಲಿ ಬೆಳೆಯೋದು ಉತ್ತಮ. ಮುಂಗಾರಿಗಾಗೆ ಇದ್ದಂಥ ಇದನ್ನು ನಾವು ಬೇಸಿಗೆನಲ್ಲಿ ಬೆಳೆಯೋದು, ಆ ರೀತಿ ಆದಾಗ ಇಳುವರಿನಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಇರ್ತದೆ.
1: ಡಾಕ್ಟರ್ ಶಿವಕುಮಾರ್ ಅವರೇ, ಈಗ ಬೀಜ ಖರೀದಿ ಮಾಡಿದ ಮೇಲೆ ಬೀಜೋಪಚಾರದಿಂದ ಹಿಡಿದು ಅದರ ಸಸಿ ಮಡಿ, ಇದ್ರ ಬಗ್ಗೆ ಹೇಳಿ.
0: ನಾನು ಹೇಳಿದಾಗೆ ಹೈಬ್ರಿಡ್ ಬಿತ್ತನೆ ಆದರೆ 1 acre ಕೇವಲ 6 kg ಬಿತ್ತನೆ ಸಾಕಾಗ್ತದೆ. ನಾವು ಮಾರ್ಕೆಟಿಂದ ಅಥವಾ ಅಂಗಡಿಯಿಂದ ತಂದಂಥ ಬಿತ್ತನೆಯನ್ನು ಅದಕ್ಕೆ ಬೀಜೋಪಚಾರ ಮಾಡಿದಾರ ಇಲ್ವ ಅನ್ನೋದು ಮೊದಲು ಒಂದು ಸಾರಿ ಖಾತ್ರಿಪಡಿಸ್ಕೋಬೇಕು. ಅಕಸ್ಮಾತ್ ಬೀಜೋಪಚಾರ ಆಗಿಲ್ಲ ಅಂತ ಹೇಳೋದಾದರೆ 1 kg ಬಿತ್ತನೆಗೆ 4 grams ಬ್ಯಾವಿಸ್ಟಿನ್ ಪುಡಿಯನ್ನು ನಾವು ಬೀಜದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ನರ್ಸರಿಗೆ ಹಾಕೋದ್ರಿಂದ ಉತ್ತಮವಾದ ಸಸಿಗಳನ್ನ ನಾವು ಪಡಿಬೋದು. ಕೆಲವು ಸರ್ತಿ ಏನಾಗುತ್ತೆ, ರೈತರು ಒಣಮಡಿ ಮಾಡ್ತಾರೆ ಅಥವಾ ಕೆಸರು ಮಡಿಯನ್ನಾದರೂ ಮಾಡ್ಬೋದು. ಒಣಮಡಿಯಂಥ ಸಂದರ್ಭದಲ್ಲಿ ಬಿತ್ತನೆಯನ್ನು ನಾವು ಹರಡಿಕೊಂಡು ಅದರ ಮೇಲೆ ತೆಳುವಾಗಿ ಒಂದು ಮಗ್ಗು

0: ನೀರನ್ನ ಚಿಮುಕ್ಸಿ ಅದಕ್ಕೆ ಜೊತೆಗೆ 4 ಗ್ರಾಮ್ 1 ಕೆಜಿ ಬಿತ್ತನೆಗೆ 4 ಗ್ರಾಮ್ನಂತೆ ಬ್ಯಾವಿಸ್ಟಿನ್ ಪುಡಿಯನ್ನು ನಾವು ಮಿಕ್ಸ್ ಮಾಡಿ ಒಂದು 1/2 ಗಂಟೆ ನೆರಳಿನಲ್ಲಿಟ್ಟು ಅದನ್ನು ನರ್ಸರಿನಲ್ಲಿ ನಾವು ಬಳಸ್ಕೊಂಡ್ರೆ ಉತ್ತಮವಾದ ಸಸಿಯನ್ನು ನಾವು ಪಡಿಬೋದು. ಅದೇ ಕೆಸರು ಮಡಿಯನ್ನು ಮಾಡುವಂಥ ರೈತರಾದರೆ ಸಾಮಾನ್ಯವಾಗಿ ಏನು ಮಾಡ್ತೀವಿ, 24 ಗಂಟೆ ನಾವು ನೀರಿನಲ್ಲಿ ನೆನೆ ಹಾಕಿರ್ತೀವಿ. 24 ಗಂಟೆ ಆದ ನಂತರ ನೀರನ್ನೆಲ್ಲ ಸೋರಿಸಿ ಅದನ್ನು ನಾವು ಮೊಳಕೆ ಬರಲಿಕ್ಕೆ ಆ ಚೀಲಕ್ಕೆ ಕಟ್ಟಿರ್ತೀವಿ. ಇಂಥ ಸಂದರ್ಭದಲ್ಲಿ ನೀರೆಲ್ಲ ಸೋರಿಕೆ ಆದ ಮೇಲೆ ಅದಕ್ಕೆ ಬ್ಯಾವಿಸ್ಟಿನ್ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಮುಂಚಿತವಾಗಿ ಬಿತ್ತನೆಗೆ ಮುಂಚೆ ಮಿಕ್ಸ್ ಮಾಡಿಟ್ಟು ಆಮೇಲೆ ನಾವು ಬಿತ್ತನೆಯನ್ನು ನರ್ಸರಿಗೆ ಹಾಕಿದರೆ ಉತ್ತಮವಾದ ನಾವು ಮೊಳಕೆಯನ್ನು ಕಾಣಬಹುದು. ನರ್ಸರಿ ಮಾಡುವಾಗ ನಾವು ಎಚ್ಚರಿಕೆಯನ್ನು ತಗೋಬೇಕು ಅಂತಂದರೆ ಆದಷ್ಟು ಹಳೆಯ ಭತ್ತ ಉದುರದೇ ಇರುವಂಥ ಜಾಗದಲ್ಲಿ ನಾವು ನರ್ಸರಿನ ಆಯ್ಕೆ ಮಾಡ್ಕೋಬೇಕು. ಒಂದು 2 ಸಾರಿ ಚೆನ್ನಾಗಿ ಉಳುಮೆ ಮಾಡಿ ಆ ಕಳೆಯ ಆಗಲಿ ಅಥವಾ ಹಳೆಯ ಬಿತ್ತನೆ ಭತ್ತ ಏನಾದರೂ ಇತ್ತು ಅಂದರೆ ಅದನ್ನು ಮೊಳಕೆ ಬರೆಸಿ ಅದನ್ನು ನಾಶ ಮಾಡಿ ಆಮೇಲೆ ಹೊಸದಾಗಿ ಬಿತ್ತನೆ ಹಾಕೋದ್ರಿಂದ ಗದ್ದೆನಲ್ಲಿ ಈ ಮಿಕ್ಸ್ ಬೆರಕೆ ಬರುವಂಥ ಒಂದು ಸಂದರ್ಭಗಳನ್ನ ನಾವು ತಡೆಗಟ್ಟಬಹುದು. ಸಾಮಾನ್ಯವಾಗಿ ರೈತರ ಜಮೀನುಗಳಲ್ಲಿ ಹೈಬ್ರಿಡ್ ಭತ್ತದಲ್ಲಿ ಈ ಮಿಕ್ಸ್ಗಳ ಪ್ರಾಬ್ಲಮ್ ಸ್ವಲ್ಪ ನಾವು ಆವಾಗವಾಗ ಕಾಣ್ತಾ ಇರ್ತೇವೆ. ಅದನ್ನೇ ದೊಡ್ಡ ಪ್ರಾಬ್ಲಮ್ ಆಗುವಂಥ ಸಂದರ್ಭಗಳು ಇರ್ತದೆ. ಹಾಗಾಗಿ ಹೊಟ್ಲು ಪಾತಿನಲ್ಲೇ ನಾವು ಅದರ ಬಗ್ಗೆ ಎಚ್ಚರಿಕೆ ತಗೊಳ್ತು ಅಂತ ಹೇಳಿದ್ರೆ ಅದು ಮಿಕ್ಸ್ ಆಗೋದನ್ನು ನಾವು ಅವಾಯ್ಡ್ ಮಾಡಬಹುದು.
1: ಸಾಮಾನ್ಯವಾಗಿ ಚಾಪೆ ಸಸಿ ಮಡಿ ವಿಧಾನದಲ್ಲೇ ಹೈಬ್ರಿಡ್ ಭತ್ತವನ್ನು ಬೆಳಿಬೇಕು, ಯಾಕೆಂದರೆ ಯಂತ್ರಚಾಲಿತ ನಾಟಿಗೆ ಇದು ತುಂಬ ಸೂಕ್ತ ಅಂತ ಹೇಳಲಾಗುತ್ತೆ. ಈಗ ತಮ್ಮ ಅಭಿಪ್ರಾಯ ವಿಜ್ಞಾನಿಯಾಗಿ,
0: ಯಂತ್ರದಿಂದ ನಾಟಿ ಮಾಡೋದು ಸೂಕ್ತ? ಇತ್ತೀಚಿನ ದಿನಗಳಲ್ಲಿ ಆಳುಗಳ ಲಭ್ಯತೆ ಸ್ವಲ್ಪ ಕಷ್ಟ ಆಗೋದ್ರಿಂದ, ಸಮಯದಲ್ಲಿ ನಮಗೆ ಆಳುಗಳು ಸಿಕ್ಕದೇ ಇರೋದ್ರಿಂದ ಯಂತ್ರಚಾಲಿತ ನಾಟಿ ಬಹಳ ಉತ್ತಮ, ರೈತರಿಗೆ ಉಪಯೋಗ ಆಗ್ತದೆ ನಿಜ. ಆದರೆ ಹೈಬ್ರಿಡಲ್ಲಿ ನಾವು ಕೇವಲ 6 ಕೆಜಿ ಬಿತ್ತನೆಯನ್ನು ನಾವು ಬಳಸಿಕೊಂಡು ನರ್ಸರಿಯನ್ನು ಮಾಡಲಿಕ್ಕೆ ಹೋದಾಗ ಕೆಲವು ಸಂದರ್ಭದಲ್ಲಿ ಪೈರು ಎಕರೆಗೆ ಸಾಕಾಗದೆ ಹೋಗುವ ಸಾಧ್ಯತೆಯೂ ಇರ್ತದೆ. ಅಂದರೆ ಮಷೀನು 2 ಅಥವಾ 3 ಪೈರುಗಳನ್ನ ನಾಟಿ 1 ಗುಣಿಗೆ ತಗೊಂತು ಅಂದರೆ ಪೈರು ಶಾರ್ಟೇಜ್ ಆಗುವಂಥ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ನಾವು ಹೈಬ್ರಿಡ್ ನಾಟಿ ಮಾಡಲಿಕ್ಕೆ ಒಂದೇ ಒಂದು ಪೈರನ್ನು 1 ಗುಣಿಗೆ ನಾಟಿ ಮಾಡಿ ಅಂತ ಹೇಳ್ತೀವಿ. ಮಿಷಿನಲ್ಲಿ ನಾಟಿ ಮಾಡುವಾಗ 2 ಅಥವಾ 3 ಪೈರನ್ನ ತೊಗೊಂಡ್ರೆ ನಮಗೆ ಪೈರು ಕಡಿಮೆ ಬರೋ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಬುದ್ಧಿವಂತಿಕೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, 6 ಕೆಜಿ ಭತ್ತಕ್ಕೆ ಮತ್ತೊಂದು 6 ಕೆಜಿ ಬೇರೆಯ ಭತ್ತವನ್ನು ಅದು ಮೊಳಕೆ ಬರೋದ ರೀತಿ ಮಾಡಿ, ಅಂದರೆ ಅದನ್ನು ಬೇಯಿಸಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ನಾವು ಏನು ಬೇಯಿಸಿದ ಬೇರೆ ಜಾತಿ ಭತ್ತ ಅದು ಮೊಳಕೆ ಬರೋದಿಲ್ಲ, ಹೈಬ್ರಿಡ್ ಮೊಳಕೆ ಬರೋದ್ರಿಂದ ನಾವು ಅದನ್ನು ನರ್ಸರಿನಲ್ಲಿ ನಾವು ಸಮಾನವಾಗಿ ಹರಡಿಕೊಂಡು ನರ್ಸರಿ ಮಾಡಿದ್ರೆ ಮೆಷಿನ್ ಒಂದೊಂದೇ ಪೈರನ್ನು ನಾಟಿಗೆ ಬಳಸ್ಕೊಳ್ತದೆ. 1 ಎಕರೆನಲ್ಲಿ ನಾವು 6 ಕೆಜಿ ಬಿತ್ತನೆಯಿಂದ ನಾವು ನಾಟಿಯನ್ನು ಮಾಡ್ಕೋಬೋದು. ಈ ರೀತಿ ಏನಾದರೂ ಒಂದು ಸಣ್ಣ ಕ್ರಮಗಳನ್ನ ತಗೊಂಡ್ರೆ 6 ಕೆಜಿ ಭತ್ತದಲ್ಲಿ ನಾಟಿ ಮಾಡಲಿಕ್ಕೆ ನಮಗೆ ಪೈರು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತದೆ.
1: ಚಾಪೆ ಸಸಿ ಮಡಿ ಮಾಡೋ ವಿಧಾನ
0: ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಚೆನ್ನಾಗಿ ಕಳೆದ ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ತೆಳ್ಳಿಗೆ 1 ಇಂಚು ಮಣ್ಣನ್ನು ಏರ್ ಮಡಿ ಮಾಡಿಕೊಂಡು ಅದರಲ್ಲಿ ಮೊಳಕೆ ಜಸ್ಟ್ ಕುರುಮಳೆ ಅಂತೀವಿ, ಅಂದರೆ ಕಣ್ಣು ಒಡೆದಿದ್ದಂಥ ಬಿತ್ತನೆಯನ್ನು ನಾವು ತೊಗೊಂಡೋಗಿ ಹಾಕಿದ್ರೆ ನಾವು ಚಾಪೆ ಮಡಿಯನ್ನು ನಾವು ಮಾಡ್ಕೋಬೋದು. ಕೆಳಗಡೆ ಮಣ್ಣಿನ ಇದರಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ನಾವು ಹಾಕ್ಕೊಂಡ್ರೆ ಆ ಕ್ಲೀನಾಗಿ ಮಣ್ಣು ಮತ್ತು ಬೇರು ಸಹಿತ ಪೈರನ್ನ ನಾವು ತೆಗೆದು ಸುಲಭವಾಗಿ ಅದನ್ನು ಬೇರ್ಪಡಿಸಿ ನಾಟಿ ಮಾಡಲಿಕ್ಕೆ ಸರಾಗ ಆಗ್ತದೆ.
1: ಮುಖ್ಯ ಜಮೀನನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು? ಮುಂಚಿತವಾಗಿ ಏನಾದರೂ ಹಸಿರೆಲೆ ಗೊಬ್ಬರದ ಬೆಳೆನ ಬೆಳೆಯೋದೇ ಆದರೆ ಏನು ಬೆಳಿಬೇಕು, ಹೇಗೆ ಬೆಳಿಬೇಕು?
0: ಈಗ ನಮ್ಮ ಮಣ್ಣುಗಳಲ್ಲಿ ನಾವು ಸಾಮಾನ್ಯವಾಗಿ ಭತ್ತ ಆದ ನಂತರ ಭತ್ತ ಹಾಕುವಂಥ ಕ್ರಮ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಸಾರಾಂಶ ಕಡಿಮೆಯಾಗಿ ಒಂದು ಬೆಳೆಯಾದ ನಂತರ ಎರಡನೇ ಬೆಳೆ ಹಾಕಲಿಕ್ಕೆ ಹೋದಾಗ ನಾವು ಒಳ್ಳೆಯ ಇಳುವರಿನ ತೆಗೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷಿ ವಿಶ್ವವಿದ್ಯಾನಿಲಯ ಯಾವಾಗಲೂ ಭತ್ತ ಬೆಳೆದ ನಂತರ ಯಾವುದಾದ್ರೂ ದ್ವಿದಳ ಧಾನ್ಯವನ್ನು ಬೆಳೆದು ಆ ನಂತರ ನಾವು ಭತ್ತವನ್ನು ಎರಡನೇ ಸಾರಿಗೆ ಬೆಳೆಯಲಿಕ್ಕೆ ಹೋದಾಗ ನಮಗೆ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ನಾವು ಹೇಳ್ತಾ ಇರ್ತೇವೆ. ಆದರೆ ಕೆಲವು ಸಂದರ್ಭದಲ್ಲಿ ದ್ವಿದಳ ಧಾನ್ಯ ಬೆಳೆಯನ್ನು ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ಹಸಿರೆಲೆ ಸೊಪ್ಪನ್ನು ನಾವು ಹಾಕ್ಕೊಂಡು ನಾವು ಅದನ್ನು ಹೂ ಬರುವ ಹಂತದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ ಮತ್ತು ಮುಂದಿನ ದಿನದಲ್ಲಿ ಭತ್ತದ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟದ ಹಾವಳಿನ ನಾವು ಈ ಬೆಳೆ ಪರಿವರ್ತನೆಯಿಂದ ನಾವು ಸಾಕಷ್ಟು ಮಟ್ಟಿಗೆ ನಿಯಂತ್ರಣ ಮಾಡಿಕೊಳ್ಬೋದು ಅನ್ನೋ ಉದ್ದೇಶಕ್ಕೆ ಹಸಿರೆಲೆ ಗೊಬ್ಬರವನ್ನು ನಾವು ಯಾವಾಗಲೂ ರೈತರಿಗೆ ಬೆಳೀರಿ ಅಂತ ಹೇಳ್ತೇವೆ. ಅದು ಉದಾಹರಣೆಗೆ ನಮ್ಮಲ್ಲಿ ಸೆಣಬಿದೆ, ಅಪ್ಸೆಣಬು ಅಂತ ಹೇಳ್ತೀವಿ ಅಥವಾ ಡಾಯಿಂಚಾ ಅಂತ ಹೇಳ್ತೀವಿ. ಆ ಇವನ್ನು ನಾವು ಬೆಳೆದು ಅವು ಹೂ ಬರೋ ಹಂತದಲ್ಲಿ ಮಣ್ಣಿಗೆ ನಾವು ಸೇರಿಸ್ಕೊಂಡ್ರೆ ಕೂಡ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಅದು ಏನು ಆಗಿಲ್ಲ ಅಂದರೆ ನಮ್ಮ ರೈತರು ಸಾಮಾನ್ಯವಾಗಿ ಸಿಗ್ತಕ್ಕಂಥ ಅಲಸಂದೆ ಅಥವಾ ಹೆಸರು ಉದ್ದು

0: ರೀತಿಯ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡು ಅಲಸಂದೆ ಆದಲ್ಲಿ ಅದು ಚೆನ್ನಾಗಿ ಸೊಪ್ಪು ಬರ್ತದೆ, ಅಥವಾ ಹುರುಳಿ ಆದರೂ ಅಷ್ಟೇ ಚೆನ್ನಾಗಿ ಸೊಪ್ಪು ಬರ್ತದೆ. ಅದನ್ನು ಮಣ್ಣಿಗೆ ಸೇರಿಸ್ಕೊಂಡು ನಾವು ಉಳುಮೆ ಮಾಡಿ ಮುಂದಿನ ಬೆಳೆಯಾಗಿ ನಾವು ಭತ್ತವನ್ನು ತಗೊಂಡ್ರೆ ನಾವು ಒಳ್ಳೆ ಬೆಳೆಯನ್ನು ತೆಗಿಲಿಕ್ಕೆ ಅವಕಾಶ ಆಗ್ತದೆ.
1: ಮಣ್ಣಿನ ಸಿದ್ಧತೆಯನ್ನ ಯಾವ ಥರ ಮಾಡಬೇಕು
0: ರೈತರಿಗೆ? ಯಾವಾಗಲೂ ಒಂದು ಎರಡು ಆಳವಾಗಿ ಉಳುಮೆ ಮಾಡಿ ನಂತರ ನಾವು ಅದಕ್ಕೆ ಮೂಲ ಗೊಬ್ಬರವಾಗಿ ಒಂದು 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಬೇಕು ಅಂದ್ವಿ. ಹಸಿರೆಲೆ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ನಮಗೆ ಬೆಳೆ ಬಹಳ ಚೆನ್ನಾಗಿ ಬರ್ತದೆ. 4 ಟನ್ನು ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸಿ ಆದ ನಂತರ ನಾಟಿಗೆ ಮುಂಚಿತವಾಗಿ ರೈತರಿಗೆ ಬಹಳ ಸರಾಗವಾಗಿ ಹೇಳುವಂಥದ್ದು 2 ಮೂಟೆ ಕಾಂಪ್ಲೆಕ್ಸ್ ಗೊಬ್ಬರ 20-20-0-16 ಈ ಥರದ್ದು ಅದು ಹಾಕ್ಕೊಂಡಾಗ ಸ್ವಲ್ಪ ಪೊಟ್ಯಾಷಿಯನ್ ಒಂದು 15 ಕೆಜಿಯಷ್ಟು ಮಣ್ಣಿಗೆ ಸೇರಿಸ್ಕೋಬೇಕು. ಮತ್ತು ಎಲ್ಲೆಲ್ಲಿ ಉಪ್ಪಿನ ಅಂಶ ನಾವು ಜಮೀನಿನಲ್ಲಿ ಕಾಣಿಸ್ಕೊಡ್ತಿತ್ತದೋ ಅಂತಹ ಜಾಗದಲ್ಲಿ ಜಿಂಕ್ ಸಲ್ಫೇಟನ್ನು ಹಾಕೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯ ಆಗಿದೆ. ಸಾಮಾನ್ಯವಾಗಿ ಒಂದು ಬೆಳೆ ಆದ ನಂತರ ಇನ್ನೊಂದು ಬೆಳೆಗೂ ಕೂಡ ಜಿಂಕ್ ಸಲ್ಫೇಟನ್ನು ಇತ್ತೀಚಿನ ದಿನಗಳಲ್ಲಿ ಮಣ್ಣು ಕೇಳ್ತಾ ಇದೆ. ಎಕರೆಗೆ 8-10 ಕೆಜಿ ಜಿಂಕ್ ಸಲ್ಫೇಟನ್ನು ಹಾಕಿ ಮತ್ತು ರಾಸಾಯನಿಕ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ನಾವು ನಾಟಿ ಮಾಡೋದ್ರಿಂದ ಇಳುವರಿಯನ್ನು ನಾವು ಚೆನ್ನಾಗಿ ತೆಗಿಬೋದು. ಇಲ್ಲಿ ಒಂದು ಎಚ್ಚರಿಕೆಯ ಅಂಶ ಏನು ಅಂತ ಹೇಳಿದ್ರೆ ಜಿಂಕ್ ಸಲ್ಫೇಟು ಮತ್ತು ರಾಸಾಯನಿಕ ಗೊಬ್ಬರ ಎರಡನ್ನು ಒಂದಕ್ಕೊಂದು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರದು. ಜಿಂಕ್ ಸಲ್ಫೇಟನ್ನು ಮೊದಲು ಮಣ್ಣಿಗೆ ಎರಚಿಬಿಟ್ಟು ಅದರ ಹಿಂದೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕ್ಕೊಳ್ಳೋದಾದರೆ ನಮಗೆ ಅದು ನಾಟಿ ಗದ್ದೆ ಸಿದ್ಧವಾಗಿ ಸಿಗ್ತದೆ.
1: ನಾಟಿ ದಿನದ ಪೈರನ್ನು ನಾಟಿ ಮಾಡಬೇಕು ಮತ್ತು ನಾಟಿ ಮಾಡೋ ವಿಧಾನ?
0: ನಾಟಿ ಮಾಡಲಿಕ್ಕೆ ನಾವು 18-20 ದಿನದ ಪೈರಾದರೆ ಬಹಳ ಸೂಕ್ತ. ಈವನ್ 12 ದಿನದ ಪೈರನ್ನು ಕೂಡ ನಾಟಿ ಮಾಡಲಿಕ್ಕೆ ನಾವು ಬಳಸ್ಬೋದು. ಯಾಕಂದರೆ ಹೈಬ್ರಿಡ್ನಲ್ಲಿ ಸಸಿಗಳು ದೃಢವಾಗಿ ಎತ್ತರವಾಗಿ ಬೇಗ ಬರ್ತವೆ. ಹಾಗಾಗಿ ನೀವು 12-15 ದಿನದ ಪೈರನ್ನೇ ಬಳಸ್ಬೋದಾದ್ರೂ 18-20 ದಿನದ ಒಳಗಡೆ ಪೈರನ್ನ ನಾಟಿಗೆ ಬಳಸೋದಾದರೆ ಅದು ಕ್ಲೀನಾಗಿ ಕಿತ್ತು ನೆಡಲಿಕ್ಕೆ ಚೆನ್ನಾಗಿ ಸಿಕ್ಕುತ್ತೆ. 1 ಗುಣಿಗೆ 1 ಪೈರನ್ನಷ್ಟನ್ನೇ ನಾಟಿ ಮಾಡಬೇಕು. 6 ಇಂಚು 6 ಇಂಚು 15 ಸೆಂಟಿಮೀಟ್ರ್ 15 ಸೆಂಟಿಮೀಟ್ರ್ ಅಂತರದಲ್ಲಿ ಅಥವಾ 20 ಸೆಂಟಿಮೀಟ್ರ್ 15 ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಸಾಲಿಂದ ಸಾಲೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಯ್ಕೊಳ್ಳೋದಾದರೆ ನಮಗೆ ಎಕರೆಗೆ ನಾವು ಏನು ಬಿತ್ತನೆ ಹಾಕೊಂಡಿದ್ದೀವಿ ಅದು ಪೈರು ಸಾಕಾಗ್ತದೆ.
2: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
3: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ.
2: ಪಿಎಂ ಫಸಲ್ ಬಿಮಾ ಯೋಜನೆ ಶೇಕಡ 63% ರೈತರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದು ನೈಸರ್ಗಿಕ ವಿಕೋಪಗಳ ವಿರುದ್ಧ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತದೆ.
3: ಯೂರಿಯಾ ಸಬ್ಸಿಡಿ, ಯೂರಿಯಾ ಮೇಲೆ ಶೇಕಡ 90% ಸಬ್ಸಿಡಿ ನೀಡಲಾಗುತ್ತಿದ್ದು ರೈತರಿಗೆ ಪ್ರತಿ ಚೀಲ 266 ರೂಪಾಯಿಗಳಿಗೆ ಸಿಗುತ್ತಿದೆ. ಇದರ ನೈಜ ಬೆಲೆ 2,200 ರೂಪಾಯಿಗಳಾಗಿದ್ದು ಉಳಿದ ಮೊತ್ತವನ್ನು ಸರ್ಕಾರವೇ ಭರಿಸುತ್ತದೆ.
2: ಎಂಎಸ್ಪಿ ಖರೀದಿ, ಸುಮಾರು 26 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅಡಿಯಲ್ಲಿ ಖರೀದಿ ಮಾಡಲಾಗಿದೆ. ಇದು ನಿಶ್ಚಿತ ಆದಾಯದ ಗ್ಯಾರಂಟಿ ನೀಡುತ್ತದೆ ಮತ್ತು 22 ಬೆಳೆಗಳನ್ನು ಇದರಡಿ ಖರೀದಿಸಲಾಗುತ್ತದೆ.
3: ಇನಾಮ್ ಮತ್ತು ಕೃಷಿ ರಫ್ತು. ಇನಾಮ್, ಸುಮಾರು 2 ಕೋಟಿ ರೈತರು ಮತ್ತು 3 ಲಕ್ಷ ವ್ಯಾಪಾರಿಗಳು ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ.
2: ಕೃಷಿ ರಫ್ತು 2013-14 ಹೋಲಿಸಿದರೆ 2025-26 37% ಹೆಚ್ಚಳದೊಂದಿಗೆ ಕೃಷಿ ರಫ್ತು $52 ಬಿಲಿಯನ್ಗೂ ಅಧಿಕವಾಗಿದೆ.
3: ಸಾವಯವ ಕೃಷಿ ಮತ್ತು ಸಾಮಾಜಿಕ ಭದ್ರತೆ. ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ, ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇದರಡಿ ಒಳಪಡಿಸಲಾಗಿದ್ದು ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ.
2: ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ, 25 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಾಯಿಸಿಕೊಂಡಿದ್ದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತದೆ.
3: ಪರಿಸರ ಸ್ನೇಹಿ ಕೃಷಿ, ನೀಮ್ ಕೋಟೆಡ್ ಯೂರಿಯಾ, ಇದರಿಂದ 10,000 ಕೋಟಿ ರೂಪಾಯಿಗಳು ಉಳಿತಾಯವಾಗಿದ್ದು ಮಣ್ಣಿನ ಆರೋಗ್ಯ ಸುಧಾರಿಸಿದೆ.
2: ಹವಾಮಾನ ನಿರೋಧಕ ತಳಿಗಳು, 2014-2025 ನಡುವೆ 3,000ಕ್ಕೂ ಹೆಚ್ಚು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ.
3: ಬಜೆಟ್ ಮತ್ತು ಪಿಎಂ ಕಿಸಾನ್, ಬಜೆಟ್ ಹೆಚ್ಚಳ, ಕೃಷಿ ಸಚಿವಾಲಯದ ಬಜೆಟ್ 2013

0: ಹದಿನಾಲ್ಕರಲ್ಲಿದ್ದ 27,663 ಕೋಟಿಯಿಂದ 2026-27 ವೇಳೆಗೆ 5 ಪಟ್ಟು ಹೆಚ್ಚಾಗಿ 1.40 ಲಕ್ಷ ಕೋಟಿಗೆ ತಲುಪಿದೆ.
1: ಗೊಬ್ಬರ ಸಬ್ಸಿಡಿ 75,000 ಕೋಟಿ ರೂಪಾಯಿಯಿಂದ 3 ಪಟ್ಟು ಹೆಚ್ಚಾಗಿ 2.21 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ.
0: ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 4.3 ಲಕ್ಷ ಕೋಟಿ ಹಣವನ್ನು ನೇರ ನಗದು ವರ್ಗಾವಣೆ DBT ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ವಾರ್ಷಿಕ 6,000 ರೂಪಾಯಿಗಳು 3 ಕಂತುಗಳಲ್ಲಿ.
2: ಡಾಕ್ಟರ್ ಶಿವಕುಮಾರ್ ಅವರೇ, ಆರಂಭದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇರೋದೇ ಕಳೆಗಳ ನಿರ್ವಹಣೆ ಅಲ್ವೇ?
3: ಹೌದು.
2: ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತೀರಿ?
3: ಮಣ್ಣನ್ನು ಸಿದ್ಧ ಮಾಡೋ ವಿಧಾನದಲ್ಲೇ ಜಮೀನನ್ನು ನಾವು ಕಳೆ ಮುಕ್ತವಾಗಿ ಮಾಡ್ಕೋಬೋದು. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆನ ನಾವು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬೇಸಿಗೆನಲ್ಲಿ ಒಂದು ಸಾರಿ ಚೆನ್ನಾಗಿ ಉಳುಮೆ ಮಾಡಿ ಬೇಸಿಗೆನಲ್ಲಿ ಜಮೀನನ್ನು ಒಣಗಲಿಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು. ಹಾಗಿಲ್ಲ ಅಂದ ಪಕ್ಷದಲ್ಲಿ ಬೆಳೆ ಹಾಕದ ನಂತರ ಕಳೆನಾಶಕಗಳನ್ನು ಬಳಸುವಂಥ ಪ್ರಮೇಯ ಬರ್ತದೆ. ಯಾವಾಗಲೂ ಆಳುಗಳನ್ನ ಬಿಟ್ಟು ಕೈಯಿಂದ ಕಳೆ ಕೀಳೋದು ಬಹಳ ಉತ್ತಮವಾದ ಅಭ್ಯಾಸ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಳುಗಳ ಲಭ್ಯತೆ ಸ್ವಲ್ಪ ಕಷ್ಟ ಅಂತ ಅನ್ನೋದರಿಂದ ಈಗ ಕಳೆನಾಶಕಗಳನ್ನು ರೈತರು ಬಳಸೋದು ವಿಧಿಯಿಲ್ಲದೆ ಮಾಡಬೇಕಾಗ್ತದೆ. ಈಗ ಉದಯಪೂರ್ವ ಕಳೆನಾಶಕ ಅಂತ ಸಿಗುತ್ತೆ, ಅಥವಾ ಕಳೆ ಬಂದ ನಂತರ ಬಳಸುವಂಥ ಕಳೆನಾಶಕಗಳು ಕೂಡ ಇದೆ, ಉದಯೋತ್ತರ ಕಳೆನಾಶಕ ಅಂತ ಹೇಳ್ತೀವಿ. ಈ ರೀತಿ ಕಳೆನಾಶಕವನ್ನು ಬಳಸ್ಕೊಂಡು ನಾವು ಕಳೆಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ಏನು ನಾಟಿಯಾದ 3 ದಿನ ಅಥವಾ 4 ದಿನದ ಒಳಗಡೆಗೆ ಉದಯಪೂರ್ವ ಕಳೆನಾಶಕಗಳು ಸಿಗ್ತಾ ಇದ್ದಾವೆ, ಅವನ್ನು ನಾವು ಬಳಸ್ಕೊಂಡ್ರೆ ಕಳೆ ಮೊಳಕೆ ಬರಲಿಕ್ಕೆ ಮುಂಚೆನೇ ಅವು ನಾಶವಾಗೋದ್ರಿಂದ ಕಳೆ ಬಹಳ ಮಟ್ಟಿಗೆ ನಾವು ನಿಯಂತ್ರಣ ಮಾಡ್ಕೋಬೋದು. ಮತ್ತೊಂದು, ನಾಟಿಯಾದ 10 ದಿನಗಳಲ್ಲಿ ಕಳೆ ಮೊಳಕೆ ಬಂದು 2 ಎಲೆಯ ಹಂತದಲ್ಲಿದ್ದಾಗ ಉದಯೋತ್ತರ ಕಳೆನಾಶಕಗಳಿದ್ದಾವೆ, ಅವುಗಳನ್ನ ನಾವು ಬಳಸ್ಕೊಂತಂದರೆ ಬೆಳೆದಂಥ ಅಂದರೆ ಮೊಳಕೆ ಬಂದಿರುವಂಥ ಕಳೆಗಳು ಸಂಪೂರ್ಣವಾಗಿ ನಾಶವಾಗಿ ಜಮೀನಿನಲ್ಲಿ ನಾವು ಕಳೆ ಮುಕ್ತವಾಗಿ ಮಾಡ್ಕೋಬೋದು. ಬಟ್ ಏನೇ ಆದ್ರೂ ಕೂಡ ಜನಗಳನ್ನ ಬಿಟ್ಟು ಕಳೆ ಕೀಳಿಸೋದು ಅತ್ಯಂತ ಒಳ್ಳೆಯದು. ಅದರಿಂದ ಏನಂತ ಹೇಳಿದ್ರೆ ಮಣ್ಣು ಸಡಿಲ ಆಗುತ್ತದೆ, ಗಿಡದ ಸುತ್ತ ನಾವು ಕೈಯಾಡಿಸೋದ್ರಿಂದ ಅಲ್ಲಿ ತೆಂಡೆ ಒಡಿಲಿಕ್ಕೆ ನಾವು ಉತ್ತೇಜನ ಕೊಟ್ಟಂಗಾಗಿ ಆ ಸಂದರ್ಭದಲ್ಲಿ ಅವು ಚೆನ್ನಾಗಿ ತೆಂಡೆ ಬಂದು ಬೆಳೆ ಉತ್ತಮವಾಗಿ ಬರ್ತದೆ ಅನ್ನೋದನ್ನು ನಾವು ಕಂಡಿದ್ದೇವೆ.
2: ಸಾಮಾನ್ಯವಾಗಿ ಹೈಬ್ರಿಡ್ ಅಂದರೆ ಮನಸ್ಸಿಗೆ ಬರೋದು ಹೆಚ್ಚಿನ ಪ್ರಮಾಣದ ಏನು ಒಳಸುರಿಗಳನ್ನು ಬೇಡುತ್ತೆ ಅಂತ. ಮೊದಲನೇದು ರಸಗೊಬ್ಬರ, ಎರಡನೇದು ನೀರಿರ್ಬೋದು, ಮತ್ತು ಮೂರನೇದು ಕೀಟ ರೋಗಗಳನ್ನು ಹತೋಟಿ ಮಾಡಬೇಕಾದಂತಹ ಸಿಂಪರಣೆಗಳು. ಈಗ ನೀರಿನ ವಿಚಾರದಿಂದ ಬರೋಣ. ಹೈಬ್ರಿಡ್ ಭತ್ತಕ್ಕೆ ನೀರಿನ ಅಗತ್ಯತೆ ಜಾಸ್ತಿ ಇದೆಯೇ ಅಥವಾ ಮಾಮೂಲಿ ಇದ್ದಷ್ಟೇ ನೀರು ಸಾಕೆ?
3: ಹೈಬ್ರಿಡ್ ಭತ್ತ ಅಂತ ಹೇಳಿದ್ರೆ ನಾವು ಹೆಚ್ಚಿನ ನೀರು ಕೊಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ನಾವು ಏನು ತಳಿಗಳಿಗೆ ನಾವು ನೀರನ್ನ ಕಟ್ಟಿ ಬೆಳೆ ಬೆಳಿತೀವೋ ಅದೇ ರೀತಿ ಮಾಡಿದ್ರೆ ಹೈಬ್ರಿಡ್ನಲ್ಲೂ ಕೂಡ ಸಾಕಾಗ್ತದೆ. ಆದರೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಹೈಬ್ರಿಡ್ ಭತ್ತಗಳಿಗೆ ಸ್ವಲ್ಪ ಮಟ್ಟಿಗೆ ಬರವನ್ನು ಅಥವಾ ಕಡಿಮೆ ನೀರನ್ನ ತಡ್ಕೊಂಡು ಬೆಳೀತಕ್ಕಂಥ ಶಕ್ತಿ ಇರ್ತದೆ. ಹಾಗಾಗಿ ಹೈಬ್ರಿಡ್ಗೆ ನಾವು ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಾರಿ ನೀರು ಕಟ್ಟಿ ಮಣ್ಣು ಒಣಗುವ ಹಂತಕ್ಕೆ ಬಂದಾಗ ಮತ್ತೆ ಹಿಂದೆ ನೀರು ಕೊಟ್ಟರೆ ಸಾಕಾಗ್ತದೆ. ಗದ್ದೆನಲ್ಲಿ ಸಂಪೂರ್ಣವಾಗಿ ನೀರು ನಿಲ್ಲಿಸ್ಕೊಂಡೇ ಭತ್ತವನ್ನು ಬೆಳಿಬೇಕು ಅನ್ನುವಂಥ ಯಾವ ಪ್ರಮೇಯನೂ ಇಲ್ಲ. ಈಗ ಬರ್ತಕ್ಕಂಥ ತಳಿಗಳು ಎಲ್ಲವಕ್ಕೂ ಕೂಡ ಸಾಮಾನ್ಯವಾಗಿ ತೇವಾಂಶ ಜಮೀನಿನಲ್ಲಿ ಇದ್ದರೆ ಸಾಕು, ಅದನ್ನು ಬಳಸ್ಕೊಂಡು ಬೆಳೆಯುವಂಥ ಶಕ್ತಿ ಇರುವಂಥ ತಳಿಗಳು ಮತ್ತು ಹೈಬ್ರಿಡ್ಗಳು ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದ್ದಾವೆ.
2: ಪೋಷಕಾಂಶ
3: ಸಾಮಾನ್ಯವಾಗಿ ಹೈಬ್ರಿಡ್ ಅಂದರೆ ಹೆಚ್ಚಿನ ಪೋಷಕಾಂಶವನ್ನು ಬಯಸ್ತವೆ ಅಂತ ಹೇಳಿದ್ರೂ ಕೂಡ ನಾವು ಹೆಚ್ಚಿನ ಪೋಷಕಾಂಶವನ್ನು ಬಳಸಿದಾಗ ಬರುವಂಥ ಇಳುವರಿಗೂ ಅಥವಾ ನಾವು ತಳಿಗಳಿಗೆ ಬಳಸುವ ಗೊಬ್ಬರದ ಪ್ರಮಾಣವನ್ನು ಹೋಲಿಕೆ ಮಾಡಿದಾಗ ಹೆಚ್ಚಿನ ಗೊಬ್ಬರದಿಂದ ಸಿಗುವಂಥ ಅಧಿಕ ಇಳುವರಿ ಏನಿದೆ ಅದು ಮಾಮೂಲಿ ಗೊಬ್ಬರ ಬಳಕೆಯಿಂದ ಬರುವಂಥದ್ದಕ್ಕೂ ಏನು ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನಮ್ಮ ಏನು ತೀರ್ಮಾನ ಅಂತ ಹೇಳಿದ್ರೆ ತಳಿಗಳಿಗೆ ಎಷ್ಟು ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಅಷ್ಟನ್ನೇ ಕೊಟ್ಟರು ಕೂಡ ನಮಗೆ ಇಳುವರಿನಲ್ಲಿ ಹೆಚ್ಚಿನ ವ್ಯತ್ಯಾಸ ಏನೂ ಆಗೋದಿಲ್ಲ.
2: ಶಿಫಾರಸ್ ಏನಿದೆ ಡಾಕ್ಟರ್ ಶಿವಕುಮಾರ್ ಅವರು, ಒಂದು ಯಾವ್ಯಾವ ಹಂತದಲ್ಲಿ ಗೊಬ್ಬರ ಕೊಡಬೇಕಾಗತ್ತೆ ಅಂತೀರಿ?
3: 40-20-20 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಷನ್ನ ನಾವು ಒಂದು ಬೆಳೆಗೆ ನಾವು ಬಳಸಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಮೂಲ ಗೊಬ್ಬರವಾಗಿ ನಾಟಿ ಮಾಡೋದಿನ 20 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಷು, ಅದರಲ್ಲಿನೂ ಕೂಡ ನಾವು ಅರ್ಧವನ್ನು ಅಂದರೆ 10 ಕೆಜಿ ಪೊಟ್ಯಾಷನ್ನು ನಾವು ಮೂಲ ಗೊಬ್ಬರವಾಗಿ ಕೊಟ್ಟು ಉಳಿದ ಇನ್ನೂ 20 ಕೆಜಿ ಸಾರಜನಕ ಮತ್ತು 10 ಕೆಜಿ ಪೊಟ್ಯಾಷನ್ನ ನಾವು ನಂತರ ಬೆಳೆಯ ಬೆಳವಣಿಗೆ ಹಂತಗಳಲ್ಲಿ ನಾವು ಕೊಡಬೇಕಾಗಿ ಬರ್ತದೆ. ನಾಟಿಯಾದ 20-25 ದಿನದಲ್ಲಿ ಒಂದು ಸಾರಿ 10 ಕೆಜಿಯಷ್ಟು ಸಾರಜನಕವನ್ನು ನಾವು ಕೊಡಬೇಕಾಗಿ ಬರ್ತದೆ. ಆದರೆ ನಾವು ರೈತರ ಜೊತೆ ಹೇಳುವಾಗ ಏನು ಹೇಳ್ತೀವಿ ಅಂದರೆ 25

0: ಇಪ್ಪತ್ತೈದು ಕೆ ಜಿ ಯೂರಿಯಾವನ್ನು ನೀವು ಬಳಸ್ಕೊಂಡ್ರೆ ಸಾಕಾಗತ್ತೆ ಅಂತ ಹೇಳ್ತೀವಿ. ಅಥವಾ ಅಮೋನಿಯಂ ಸಲ್ಫೇಟು ಅಥವಾ ಸಣ್ಣ ಉಪ್ಪು ಅಂತ ರೈತರೇನು ಹೇಳ್ತಾರೆ, ಅದನ್ನು ಬಳಸೋದಾದರೆ ಹೆಚ್ಚು ಕಡಿಮೆ ಒಂದು 35-40 ಕೆ ಜಿಯಷ್ಟು ಅಮೋನಿಯಂ ಸಲ್ಫೇಟನ್ನು ಒಂದು ಎಕರೆಗೆ ಬಳಸ್ಕೊಂಡ್ರೆ ಸಾಕಾಗ್ತದೆ. ಅದು ನಾಟಿಯಾದ 20-25 ದಿನಕ್ಕೆ ಒಂದು ಮೇಲ್ಗೊಬ್ಬರ ಕೊಡ್ತೀವಿ. ಎರಡನೇ ಮೇಲ್ಗೊಬ್ಬರವನ್ನು ನಾವು ಒಡೆ ಬರುವ ಹಂತ ಅಥವಾ ಹೊಟ್ಟೆ ಬರುವ ಹಂತ ಅಂತ ಹೇಳ್ತೀವಲ್ಲ, ಆ ಹಂತದಲ್ಲಿ ಆವಾಗ ಒಂದು 20 ಕೆ ಜಿ ಯೂರಿಯಾ ಮತ್ತು ಒಂದು 20 ಕೆ ಜಿ ಪೊಟ್ಯಾಷಿಯನ್ನು ನಾವು ಸೇರಿಸಿ ಎರಡನೇ ಮೇಲ್ಗೊಬ್ಬರವನ್ನು ಕೊಟ್ಟರೆ ಸಂಪೂರ್ಣ ಬಳಕೆಯನ್ನು ನಾವು ಬೆಳೆಯಲ್ಲಿ ನಾವು ನೋಡಬಹುದು. ಸಾಮಾನ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ಬಳಕೆಯಲ್ಲಿ ನಮ್ಮವರು ಸ್ವಲ್ಪ ಇಡುವುದು ಜಾಸ್ತಿ. ಮೂಲ ಗೊಬ್ಬರವನ್ನು ಕೊಡುವಾಗ ಸರಿಯಾದ ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮೂರನ್ನೂ ಕೊಟ್ಟಿರೋದಿಲ್ಲ. ಕೇವಲ ಯೂರಿಯಾ ಮಾತ್ರ ಕೊಟ್ಟಿರ್ತಾರೆ ಅಥವಾ ಡಿ ಎ ಪಿ ಮಾತ್ರ ಹಾಕ್ಕೊಂಡು ನಾಟಿ ಮಾಡಿಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೂ ಕೊಡುವ ಸಾರಜನಕ ಬಹಳಷ್ಟು ಮಟ್ಟಿಗೆ ವ್ಯತ್ಯಾಸ ಆಗ್ತದೆ. ಮೇಲ್ಗೊಬ್ಬರ ಕೊಡುವಾಗ ನಮ್ಮ ರೈತರು ನಾವು ಹೇಳೋದನ್ನು ಕೇಳಿದ್ದೀವಿ, ಒಂದು ಮೂಟೆ ಯೂರಿಯಾ ಕೊಟ್ಟೆ, 1.5 ಮೂಟೆ ಯೂರಿಯಾ ಕೊಟ್ಟೆ ಒಂದು ಎಕರೆಗೆ ಅಂತ ಹೇಳುವಂಥದ್ದನ್ನೆಲ್ಲ ನಾವು ಕೇಳಿದ್ದೀವಿ. ಅವ್ರಿಗೇನು ಅಂದ್ಕೊಂಡಿರ್ತಾರೆ, ಸಾಮಾನ್ಯ ಯೂರಿಯಾ ಗೊಬ್ಬರವನ್ನು ಜಾಸ್ತಿ ಕೊಟ್ಟಾಗ ಬೆಳೆ ಚೆನ್ನಾಗಿ ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ರೈತರಲ್ಲಿ. ಆದರೆ ಎಷ್ಟು ಪ್ರಮಾಣದ ಸಾರಜನಕ ಬೇಕಿದೆಯೋ ಅಷ್ಟನ್ನೇ ಕೊಟ್ಟಾಗ ಬೆಳೆ ಚೆನ್ನಾಗಿರ್ತದೆ. ಯೂರಿಯಾ ಪ್ರಮಾಣ ಜಾಸ್ತಿ ಆದ ಕೂಡಲೇ ಏನಾಗ್ತದೆ, ಬೆಳೆ ಹಸಿರಾಗ್ತದೆ, ಅದು ಸ್ವಲ್ಪ ಮೃದು ಆಗ್ತದೆ. ಮೃದು ಆಗೋದ್ರಿಂದ ಅದಕ್ಕೆ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ. ಹಾಗಾಗಿ ಯೂರಿಯಾ ಕಡಿಮೆ ಕೊಟ್ಟಷ್ಟು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದನ್ನು ರೈತರ ಗಮನದಲ್ಲಿಡಬೇಕು. ಎರಡನೇದು ಬಹಳ ಮುಖ್ಯವಾಗಿ ಹೊಟ್ಟೆ ಕಟ್ಟೋ ಹಂತದಲ್ಲಿ, ಅಂದರೆ ಗರ್ಭ ಕಟ್ಟೋ ಹಂತದಲ್ಲಿ ರೈತರು ಯೂರಿಯಾ ಕೊಡೋದನ್ನು ಅಭ್ಯಾಸ ಇಟ್ಕೊಂಡಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಹೂವು ಆಡಿದ ಹಂತದಲ್ಲೂ ಕೂಡ ಯೂರಿಯಾ ಕೊಡ್ತಾನೆ ಅಂತ ಅದನ್ನು ನಾವು ನೋಡಿದ್ದೀವಿ. ಅದು ಮುಂಗಾರಿನಲ್ಲಿ ಈ ರೀತಿ ಹೂ ಆಡುವ ಹಂತದಲ್ಲಿ ಅಥವಾ ಗರ್ಭಧಾರಣೆ ಹಂತದಲ್ಲಿ ಜಾಸ್ತಿ ಯೂರಿಯಾವನ್ನು ಕೊಟ್ಟಾಗ ಅದು ಬೆಂಕಿ ರೋಗಕ್ಕೆ ದಾರಿ ಮಾಡಿಕೊಡ್ತದೆ. ಗೊನೆ ಬೆಂಕಿ ರೋಗ ಬಹಳ ಮುಖ್ಯವಾದದ್ದು. ಅದು ಬಂತು ಅಂದರೆ ಇಡೀ ಜಮೀನಿನಲ್ಲಿ ಗೊನೆಗಳೆಲ್ಲ ಸುಟ್ಟೋದಂಗಾಗಿ ಜಳ್ಳಾಗೋದ್ರಿಂದ ಇಳುವರಿ ಬಹಳ ಹೊಡೆತ ಬೀಳ್ತದೆ. ಹಾಗಾಗಿ ಯೂರಿಯಾ ಬಳಕೆಯಲ್ಲಿ ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಒಂದು ಸಲಹೆ.
1: ಸಾವಯವ ಬೇಸಾಯದಲ್ಲಿ ಹೈಬ್ರಿಡ್ ಬೆಳಿಬೋದೇ ಡಾಕ್ಟರ್ ಶಿವಕುಮಾರ್ ಅವರೇ?
0: ಖಂಡಿತವಾಗಿಯೂ ಬೆಳಿಬಹುದು. ಭತ್ತವನ್ನು ಹೈಬ್ರಿಡ್ ಆಗಲಿ ಅಥವಾ ತಳಿ ಆಗಲಿ ಸಾವಯವ ಗೊಬ್ಬರವನ್ನೇ ಬಳಸಿ ಬೆಳೀಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಅದಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಒದಗಿಸೋದು ಯಾವಾಗಲೂ ಒಂದು ಚಾಲೆಂಜ್ ಇರ್ತದೆ. ಹೆಚ್ಚಿನ ಪ್ರಮಾಣದ ಗೊಬ್ಬರವನ್ನು ಅಂದರೆ ಸಾವಯವ ಪದಾರ್ಥಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಖಂಡಿತವಾಗೂ ಸಾವಯವ ವಿಧಾನದಲ್ಲಿಯೂ ಕೂಡ ಹೈಬ್ರಿಡ್ ನಾವು ಬೆಳೀಲಿಕ್ಕೆ ಅವಕಾಶ ಇದೆ.
1: ಅವಧಿ ಎಷ್ಟಿರುತ್ತೆ ಹೈಬ್ರಿಡ್ದು?
0: ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ 120-125 ದಿನದ ಹೈಬ್ರಿಡ್ಗಳನ್ನ ನಾವು ಇಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ. ದೀರ್ಘಾವಧಿಯ ಹೈಬ್ರಿಡ್ಗಳು ಕೂಡ ಇದ್ದಾವೆ, ಆದರೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದದ್ದು 120-125 ದಿನದ ಅವಧಿಯ ಹೈಬ್ರಿಡ್ಗಳು ನಮ್ಮ ರೈತರಿಗೆ ಉಪಯೋಗ ಆಗ್ತವೆ.
1: ಬಿತ್ತನೆ ಕಾಲ?
0: ಬಿತ್ತನೆ ನಮಗೆ ಎರಡು ಸೀಸನ್ನಲ್ಲಿ ನಾವು ಹೈಬ್ರಿಡನ್ನು ನಾವು ಬೆಳೆಯಬಹುದು. ಮುಂಗಾರಿಗೆ ಆದರೆ ಜೂನ್ ಜುಲೈ ಆಗಸ್ಟ್ ತನಕ ನಾವು ಬಿತ್ತನೆ ಮಾಡ್ಬೋದು. ಬೇಸಿಗೆನಲ್ಲಾದರೆ ಜನವರಿ ಮಧ್ಯದಿಂದ ಜನವರಿ ಫೆಬ್ರವರಿ ತಿಂಗಳ ತನಕನೂ ಕೂಡ ನಾವು ಬೆಳಿಬೋದು. ಎರಡೂ ಸೀಸನ್ಗೆ ಹೈಬ್ರಿಡ್ಗಳ ಬೆಳೆಯನ್ನು ನಾವು ತೆಗೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಎರಡೂ ಸೀಸನ್ಗೆ ಹೊಂದಿಕೆ ಆಗ್ತವೆ.
1: ಈಗ ಕೀಟ ಮತ್ತು ರೋಗಗಳ ಬಾಧೆ ಹೈಬ್ರಿಡ್ಗೆ ಇದು ಜಾಸ್ತಿನಾ ಅಥವಾ ಇವಕ್ಕೆ ನಿರೋಧಕ ಶಕ್ತಿ ಇರುತ್ತಾ, ಯಾವ ರೀತಿ ಹತೋಟಿ ಮಾಡ್ಕೋಬಹುದು, ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಸಮಗ್ರವಾದ ಕೀಟ ನಿರ್ವಹಣೆಗೆ?
0: ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ಗಳನ್ನು ಉತ್ಪಾದನೆ ಮಾಡುವಾಗ ರೋಗ ಮತ್ತು ಕೀಟ ಬಾಧೆಯನ್ನು ನಿಯಂತ್ರಣಕ್ಕೆ ತಗೊಳ್ಳುವಂಥ ತಳಿಗಳನ್ನು ನಾವು ಪೋಷಕ ತಳಿಗಳಾಗಿ ಬಳಸಿಕೊಂಡು ನಾವು ಹೈಬ್ರಿಡ್ಗಳು ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಹೈಬ್ರಿಡ್ಗಳಲ್ಲಿ ರೋಗ ನಿರೋಧಕತೆ ಸ್ವಲ್ಪ ಮಟ್ಟಿಗೆ ತಳಿಗಳಿಗಿಂತಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗ ಅಷ್ಟಾದರೂ ಕೂಡ ರೈತರ ಒಂದು ಬೇಸಾಯ ಕ್ರಮಗಳಿಂದ ಅವು ರೋಗಕ್ಕೆ ತುತ್ತಾಗುವಂಥ ಸಂಭವ ಇರ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಾರ್ವಜನಿಕ ನಿರ್ವಹಣೆಯಲ್ಲಿ ರೈತರು ಎಡವಿದ್ರೆ ಬೆಂಕಿ ರೋಗ ಜಾಸ್ತಿ ಬರುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿ ಕೀಟಗಳು, ಅದರಲ್ಲೂ ಕೂಡ ಕಾಂಡಕೊರಕ, ಕಂದು ಜಿಗಿ ಹುಳು, ಇವೆರಡೂ ನಮ್ಮಲ್ಲಿ ಬಹಳ ಮುಖ್ಯವಾದಂಥ ಕೀಟಗಳು ಬರ್ತವೆ. ನಿಯಂತ್ರಣ ಮಾಡಲಿಕ್ಕೆ ನಾವು ವ್ಯವಸಾಯದ ಕ್ರಮಗಳಲ್ಲೇ ನಾವು ಸರಿಯಾದ ರೀತಿಯಲ್ಲಿ ಹೋದರೆ ಕೀಟ ಮತ್ತು ರೋಗ ಬಾಧೆ ಬರುವಂಥ ಸಂಭವ ಕಡಿಮೆ ಇರ್ತದೆ. ಬಂದಲ್ಲಿ ನಾವು ಕೊನೆಯ ಅಸ್ತ್ರವಾಗಿ ರೋಗನಾಶಕ ಅಥವಾ ಕೀಟನಾಶಕವನ್ನು ನಾವು ತಗೋಬೇಕಾಗ್ತದೆ. ಅದನ್ನು ನಾವು ಸರಿಯಾಗಿ ಇಲಾಖೆಯವ್ರ ಜೊತೆ ಅಥವಾ ಕೃಷಿ ವಿಜ್ಞಾನಿಗಳ ಜೊತೆ ವಿಷಯವನ್ನು ತಿಳ್ಕೊಂಡು ಯಾವ ಕೀಟ ಅಥವಾ ಯಾವ ರೋಗ, ಅದಕ್ಕೆ ಸರಿಯಾದ ಔಷಧಿ ಯಾವುದು, ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸಬೇಕು ಅನ್ನೋದನ್ನು ತಿಳ್ಕೊಂಡು ರೈತರು ಅವುಗಳನ್ನ ಬಳಸಿದ್ರೆ ನಿಜವಾಗಿಯೂ ಕೀಟ ಮತ್ತು ರೋಗಬಾಧೆಯನ್ನು ಬಹಳ ಮಟ್ಟಿಗೆ ನಾವು ಹತೋಟಿ ಮಾಡಿ ಬೆಳೆಯನ್ನು ಚೆನ್ನಾಗಿ ತೆಗೆಯಬಹುದು.

0: ಆಗಿರ್ತದೆ.
1: ಬೀಜೋತ್ಪಾದನೆಯೂ ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು ಭತ್ತದಲ್ಲಿ.
0: ಹೌದು,
1: ಅದರಲ್ಲೂ ವಿಶೇಷವಾಗಿ ಹೈಬ್ರಿಡ್ ಭತ್ತದ ಬೀಜೋತ್ಪಾದಕರಿಗೂ ಇವತ್ತು ಬೇಡಿಕೆ ಇದೆ.
0: ಹೌದು,
1: ಈ ಬೀಜೋತ್ಪಾದನೆ ಮತ್ತೆ ಅದಕ್ಕಿರುವಂತಹ ಅವಕಾಶಗಳು ಈ ಹೈಬ್ರಿಡ್ ಭತ್ತದಲ್ಲಿ ವಿವರವಾಗಿ ಹೇಳ್ಬೋದೇ ಡಾಕ್ಟರ್ ಶಿವಕುಮಾರ್?
0: ಖಂಡಿತವಾಗಿಯೂ. ಈಗ ಹೈಬ್ರಿಡ್ ಭತ್ತ ರೈತರಿಗೆ ಅವಶ್ಯಕತೆ ಜಾಸ್ತಿ ಇದೆ, ಬಟ್ ಬೀಜೋತ್ಪಾದನೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಹೈಬ್ರಿಡ್ ಬಿತ್ತನೆಯನ್ನು ನಾವು ತಲುಪಿಸೋದು ಸ್ವಲ್ಪ ತಡವಾಗ್ತಾ ಇದೆ ಅಂತಲೇ ಹೇಳಿದ್ರೆ ತಪ್ಪಿಲ್ಲ. ಹಾಗಾಗಿ ಬೀಜೋತ್ಪಾದನೆಯನ್ನು ಕೂಡ ನಮ್ಮ ರೈತರು ಕೈಗೆತ್ಕೊಂಡ್ರೆ ನಮ್ಮ ಜಾಗದಲ್ಲೇ ನಮ್ಮ ಪ್ರದೇಶಗಳಲ್ಲೇ ಹೈಬ್ರಿಡ್ ಬೀಜೋತ್ಪಾದನೆಯನ್ನು ಮಾಡಿ ಸರಿಯಾದ ಸಮಯಕ್ಕೆ ನಮ್ಮ ರೈತರುಗಳಿಗೆ ನಾವು ಬೀಜವನ್ನು ಒದಗಿಸಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಹೈಬ್ರಿಡ್ ಬೀಜೋತ್ಪಾದನೆ ನಮ್ಮ ಮಾಮೂಲಿ ತಳಿಗಳ ಬೀಜೋತ್ಪಾದನೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹಳ ಮುಖ್ಯವಾಗಿ ನಾವು ಏನು ಗಮನಿಸಬೇಕಾದ್ದು ಅಂತ ಹೇಳಿದ್ರೆ ಹೈಬ್ರಿಡ್ ಭತ್ತದ ಬೀಜೋತ್ಪಾದನೆಯನ್ನು ನಾವು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೈಗೊಳ್ಳಬೇಕಾಗ್ತದೆ. ಆ ಸಂದರ್ಭದಲ್ಲಿ ಪಕ್ಕದ ಜಮೀನುಗಳಲ್ಲಿ ಭತ್ತ ಹೂವಾಡುವ ಹಂತಕ್ಕೆ ಬರುವಂಥ ಬೆಳೆ ಇರಬಾರದು. ಅಂದರೆ ಹೈಬ್ರಿಡ್ ಬೀಜೋತ್ಪಾದನಾ ತಾಕು ಮತ್ತು ಅದರ ಸುತ್ತಮುತ್ತ ಇರತಕ್ಕಂಥ ಬೇರೆ ಭತ್ತದ ತಾಕುಗಳು ಒಟ್ಟಿಗೆ ಹೂವನ್ನು ಹೊರಡಿಸಬಾರ್ದು. ಆ ರೀತಿಯಿಂದ ನಾವು ಎಚ್ಚರ ವಹಿಸಬೇಕಾಗ್ತದೆ. ಮತ್ತು ಹೈಬ್ರಿಡ್ ಭತ್ತದ ಬೀಜೋತ್ಪಾದನೆ ತಗೊಳ್ಬೇಕಾದಂಥ ಜಮೀನಿನಲ್ಲಿ ಅದು ಹಿಂದಿನ ಸೀಸನ್ನಲ್ಲಿ ಭತ್ತವನ್ನು ಬೆಳೆದಿರಬಾರ್ದು. ಮತ್ತು ಒಂದು ಭತ್ತದ ಬೀಜೋತ್ಪಾದನೆ ತಾಕುಗೂ ಮತ್ತು ಬೇರೆ ತಳಿಗೂ ಸಾಮಾನ್ಯ ಒಂದು 300 ಮೀಟರ್ ಅಂತರವನ್ನು ನಾವು ಇರಬೇಕು ಅಂತ ಹೇಳ್ತೇವೆ. ಅಂದರೆ ಪರಾಗ ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ಬಿದ್ದು ಆ ಬೆಳೆಯ ಅಥವಾ ಬೀಜದ ಗುಣಮಟ್ಟ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಅಂತರವನ್ನು ನಾವು ಹೇಳ್ತೇವೆ. ಇದನ್ನು ನಾವು ಎಚ್ಚರ ವಹಿಸಿಕೊಳ್ಳೋದಾದರೆ ನಮ್ಮ ಈ ಪ್ರದೇಶದಲ್ಲಿ ಕೂಡ ಬೀಜೋತ್ಪಾದನೆಯನ್ನು ಕೈಗೊಳ್ಳಲಿಕ್ಕೆ ತುಂಬ ಅವಕಾಶಗಳಿದ್ದಾವೆ. ಈಗ ನಾವು ಕಂಡ ಹಾಗೆ ಚಾಮರಾಜನಗರ ಜಿಲ್ಲೆ ಆಗಬಹುದು, ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಎಲ್ಲಿ ಸ್ವಲ್ಪ ಮಟ್ಟಿಗೆ ಒಣ ಹವೆ ಇರ್ತದೆ ಅಂಥ ಪ್ರದೇಶ ಮಳವಳ್ಳಿ ಆಗ್ಬೋದು ಅಥವಾ ನಾಗಮಂಗಲ ತಾಲೂಕುಗಳಾಗ್ಬೋದು, ಅಲ್ಲಿ ರೈತರು ಬೀಜೋತ್ಪಾದನೆಯನ್ನು ತಗೊಳ್ಳೋದಾದರೆ ಅತ್ಯಂತ ಲಾಭದಾಯಕವಾಗಿ ಅದು ಭತ್ತವನ್ನು ಬೆಳೆಯೋದಕ್ಕಿಂತಲೂ ಕೂಡ ಬೀಜೋತ್ಪಾದನೆ ಹೆಚ್ಚಿನ ಲಾಭವನ್ನು ರೈತರಿಗೆ ತಂದುಕೊಡ್ತದೆ. ಆದರೆ ಅದನ್ನು ಬೀಜೋತ್ಪಾದನೆ ಮಾಡಲಿಕ್ಕೆ ರೈತರು ಸ್ವಲ್ಪ ಎಚ್ಚರವಾಗಿರಬೇಕು, ಕೆಲಸಗಳು ಸ್ವಲ್ಪ ಜಾಸ್ತಿ ಬರ್ತದೆ. ಅಂದರೆ ಬೆರಕೆ ತೆಗೆಯೋದಾಗ್ಬೋದು, ಹೂ ಬಂದ ಹಂತದಲ್ಲಿ ಬೀಜ ಕಟ್ಟಲಿಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಹಗ್ಗ ಹೊಡೆಯುವಂಥ ಕ್ರಮ ಇದೆ. ಈ ಕ್ರಮಗಳನ್ನ ನಾವು ರೈತರಿಗೆ ಹೇಳ್ಕೊಡ್ತೀವಿ, ಅವನ್ನು ತಿಳ್ಕೊಂಡು ಬೀಜೋತ್ಪಾದನೆಯನ್ನು ಕೈಗೊಳ್ಳೋದಾದರೆ ನಾವು ನಮ್ಮ ರೈತರಿಗೆ ನಾವು ಅದನ್ನು ಉತ್ತೇಜನ ಕೊಡ್ತೇವೆ. ಅವ್ರಿಗೆ ಬೇಕಾದಂಥ ಮೂಲ ಬಿತ್ತನೆಯನ್ನು ನಾವು ಒದಗಿಸ್ಕೊಟ್ಟು ಅವ್ರ ಜಮೀನಿನಲ್ಲಿ ಬೆಳೆ ತೆಗೆಯುವಾಗ ನಾವು ಹಂತ ಹಂತಗಳಲ್ಲಿ ಅವರ ಜಮೀನನ್ನು ನಾವು ತಪಾಸಣೆ ಮಾಡಿ ಸರಿಯಾದ ರೀತಿಯಲ್ಲಿ ಬೀಜವನ್ನು ನಾವು ಅವ್ರ ರೈತರಿಂದ ನಾವು ವಾಪಸ್ಸು ಖರೀದಿ ಮಾಡಿ ಅವರಿಗೆ ಉತ್ತಮ ಬೆಳೆಯನ್ನು ಕೊಡ್ತೇವೆ ನಾವು.
1: ಡಾಕ್ಟ್ರೆ, ಭತ್ತದ ಬೇಸಾಯದಲ್ಲಿ ಈಗ ಸಾಕಷ್ಟು ವಿಧಾನಗಳಿದ್ದಾವೆ. ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯಬಹುದು, ಮಿಷಿನ್ ನಾಟಿ ಮಾಡಿ ಬೆಳೆಯೋದು ಒಂದು ಪದ್ಧತಿ, ನೇರವಾಗಿ ಬಿತ್ತನೆ ಮಾಡುವಂತಹ ಒಂದು ಬೇಸಾಯದ ಪದ್ಧತಿ ಇದೆ. ಎಷ್ಟೋ ಜನ ಇವತ್ತು ಸ್ಪ್ರಿಂಕ್ಲರ್ ಸೆಟ್ ಇಟ್ಕೊಂಡು ರಾಗಿ ಬೆಳೆದಂಗೆ ಸಾಲ್ನಲ್ಲಿ ಬಿತ್ತನೆ ಮಾಡಿ ಭತ್ತವನ್ನು ಬೆಳೀತಾರೆ. ಇನ್ನು ಸಾಂಪ್ರದಾಯಿಕವಾದ ಭತ್ತದ ಬೇಸಾಯ, ಈ ಹೈಬ್ರಿಡ್ ತಳಿಗಳು ಈ ಎಲ್ಲ ಬೇಸಾಯ ವಿಧಾನಗಳಿಗೂ ಹೊಂದ್ಕೋತವ ಹೇಗೆ?
0: ನಿಜ ಹೇಳಬೇಕು ಅಂದರೆ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಹೈಬ್ರಿಡ್ಗಳಲ್ಲಿ ಈ ಎಲ್ಲ ವಿಧಾನಕ್ಕೂ ಹೊಂದಿಕೆ ಆಗುವಂಥ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಎಲ್ಲಿ ನೀರು ಕಡಿಮೆ ಇದೆ ಅಲ್ಲಿ ಒಣ ಹವೆಯಲ್ಲೂ ಕೂಡ ಅದು ನಿಭಾಯಿಸ್ಕೊಂಡು ಬೆಳೆಯುವಂಥ ಶಕ್ತಿ ಇದೆ, ನೀರು ಜಾಸ್ತಿ ಆದರೂ ತೊಡ್ಕೊಳ್ಳೋ ಶಕ್ತಿ ಇದೆ. ಆ ರೀತಿ ಮಣ್ಣಿನಲ್ಲೂ ಕೂಡ ವ್ಯತ್ಯಾಸ, ಇವನು ಸ್ವಲ್ಪ ಮಟ್ಟಿಗೆ ಉಪ್ಪಿನಂಶ ಇದ್ದರೆ ಅದನ್ನು ಕೂಡ ತಡ್ಕೊಂಡು ಬೆಳೆಯುವಂಥ ಸಾಮರ್ಥ್ಯ ಈ ಹೈಬ್ರಿಡ್ಗಳಲ್ಲಿ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಜಾಸ್ತಿ ಇರ್ತದೆ. ಹಾಗಾಗಿ ಆ ಹೈಬ್ರಿಡ್ಗಳನ್ನು ನಾವು ಯಾವ ಪದ್ಧತಿಯಲ್ಲಿ ಬಿತ್ತನೆ ಮಾಡಿದ್ರು, ಯಾವ ರೀತಿಯಲ್ಲಿ ಬೆಳೆಯನ್ನು ಬೆಳೆದ್ರೂ ಕೂಡ ಹೈಬ್ರಿಡಿಂದ ನಾವು ಉತ್ತಮವಾದ ಇಳುವರಿನ ನಾವು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಎಲ್ಲ ವ್ಯತ್ಯಾಸಗಳಿಗೂ ಹೊಂದಿಕೆಯಾಗಿ ಬೆಳೆಯುವಂಥ ಸಾಮರ್ಥ್ಯ ಹೈಬ್ರಿಡ್ಗಳಲ್ಲಿ ಜಾಸ್ತಿ.
1: ನೇರ ಬಿತ್ತನೆಯನ್ನು ಮಾಡ್ಬೋದು,
0: ನೇರ ಬಿತ್ತನೆಯನ್ನು ಮಾಡ್ಬೋದು, ಸಾಲು ಬಿತ್ತನೆಯನ್ನು ಮಾಡ್ಬೋದು, ಮೊಳಕೆ ಕಟ್ಟಿ ಮಣ್ಣಿಗೆ ಎರಚಬಹುದು, ಒಣ ಮಣ್ಣಿಗೆ ನೇರವಾಗಿ ಸಾಲಿನಲ್ಲಿ ಉದುರಿಸ್ಕೊಂಡು ಹೋಗ್ಬೋದು, ರಾಗಿ ಬಿತ್ತನೆ ಮಾಡ್ದಂಗೆ ಅಥವಾ ಜೋಳ ಬಿತ್ತನೆ ಮಾಡ್ದಂಗೆ ಆ ರೀತಿ ಮಾಡ್ಬೋದು.
1: ಈ ಡ್ರಮ್ ಸೀಡರ್ ಬಳಸಿನೂ ಬಿತ್ತನೆ ಮಾಡ್ಬೋದು,
0: ಡ್ರಮ್ ಸೀಡರ್ ಕೂಡ ಮಾಡ್ಬೋದು. ಆದರೆ ಅಲ್ಲಿ ಅದೇ ಮೊದಲೇ ಹೇಳುವಾಗ ನರ್ಸರಿ ಮಾಡಲಿಕ್ಕೂ ಹೇಳಿದೆ. ಅದೇ ರೀತಿ ಬಿತ್ತನೆಗೆ ಬೇರೆ ಇನ್ನೊಂದು ಮೊಳಕೆ ಬರದಂಥ ಬಿತ್ತನೆಯನ್ನು ನಾವು ಮಿಕ್ಸ್ ಮಾಡಿಕೊಂಡು ನರ್ಸರಿ ಮಾಡ್ಕೊಳ್ಳೋದಾದರೆ ಕಡಿಮೆ ಅಂದರೆ 6 ಕೆಜಿ ಬಿತ್ತನೆ ನಾವೇನು ಬಳಸ್ಕೊಳ್ತೀವಿ ಅದರಲ್ಲೇ ನಿಮಗೆ ಡ್ರಮ್ ಸೀಡರ್ನಲ್ಲಿ ನಾವು 1 ಎಕರೆಯನ್ನು ನಾವು ಬಿತ್ತನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ.
1: ಈ ಮಂಡ್ಯದ ವಿಸಿ ಫಾರಂ ಕೃಷಿ ಮೇಳದಲ್ಲಿ ತಾವು ಹೈಬ್ರಿಡ್ ಭತ್ತವನ್ನು ಕೂಡ ಬೆಳೆದಿರ್ತೀರಾ?
0: ಹೌದು, ಈ ಸಾರಿ ನಾವು ಹೊಸದಾದ ಒಂದು ಹೈಬ್ರಿಡ್ KRH 11 ಅನ್ನೋದನ್ನ ನಾವು ಈ ಸತಿ ಬೆಳೆದು ರೈತರಿಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಹೊಸ ಹೈಬ್ರಿಡ್ಗಳು ಈಗಾಗಲೇ ನಾವು ಅವುಗಳನ್ನ ಡೆವಲಪ್ ಮಾಡಿದ್ದೇವೆ. ಅವುಗಳನ್ನ ನಾವು ಟೆಸ್ಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಹೈಬ್ರಿಡ್ಗಳು ಈಗಾಗಲೇ ಬಹಳ ಆಶಾದಾಯಕವಾಗಿ ಕಾಣಿಸ್ತಾ ಇದ್ದಾವೆ. ರೈತರ ಜಮೀನಿಗೆ ಮುಂದಿನ ವರ್ಷಗಳಲ್ಲಿ ನಾವು ಕೊಡ್ತೇವೆ. ನಾವು
1: ಡಾಕ್ಟರ್ ಶಿವಕುಮಾರ್ ಅವರೇ, ಹೈಬ್ರಿಡ್ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ?
0: ಖಂಡಿತವಾಗಿಯೂ, ನನ್ನ ಮೊಬೈಲ್ ಸಂಖ್ಯೆ 9448524481.
1: ಇನ್ನೊಂದು ಸರಿ,
0: 9448524481.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ,
0: 9448524481.
1: ಒಳ್ಳೆಯದು ಡಾಕ್ಟರ್ ಶಿವಕುಮಾರ್ ಅವರ, ಇದುವರೆಗೂ ಹೈಬ್ರಿಡ್ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಹೈಬ್ರಿಡ್ ಭತ್ತದ ಬೇಸಾಯ ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿಯಲ್ಲಿ ಪೊದೆ ಮಾದರಿಯಲ್ಲಿ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಕೆ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ.

ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ

0: ಎಡ್ವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 km ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 crore ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 km ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆಯ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕಾರ್ಯಕ್ರಮದ ಮೊದಲಿಗೆ ರಂಗ ಎಸ್ಎಸ್ಎಲ್ಸಿ ಚಿತ್ರಕ್ಕಾಗಿ ರಾಜು ಅನಂತಸ್ವಾಮಿ ಹಾಗೂ ಸೋನಾ ಕಕ್ಕರ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂದೀಪ್ ಚೌತಾ ಅವರ ಸಂಗೀತ.

ಕೇಳುಗರೆ, ನಮ್ಮ ಪ್ರೀತಿಯ ಶ್ರೋತೃಗಳ ಬೇಡಿಕೆಯ ಮೇರೆಗೆ ಪ್ರತಿ ಮಂಗಳವಾರ ಸಂಜೆ 7:45 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆಯ ವಾದ್ಯ ಸಂಗೀತವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾನೊಬ್ಬ ಕಳ್ಳ ಚಿತ್ರಕ್ಕಾಗಿ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವ ಗೀತೆಯ ವಾದ್ಯ ಸಂಗೀತ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕಡೆಯಲ್ಲಿ ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಕೇಳಿ ದುನಿಯಾ ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8 ಗಂಟೆಯಾಗಲಿದೆ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ ಆಲಿಸೋಣ. ಮೊದಲಿಗೆ ರಾಗ ಸರಸಾಂಗಿ ಆದಿತಾಳ, ರಾಗ್ ನಟಭೈರವ್ ತೀನ್ ತಾಲ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಗ ಸಿಂಧು ಭೈರವಿ, ರೂಪಕತಾಳ, ರಾಗ್ ಭೈರವಿ ದಾದ್ರಾ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:41:40. ರಂಗಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೃಷ್ಣ ಪಾರಿಜಾತ ನಾಟಕದ ಹಾಡು, ಆರ್ ಪರಮಶಿವನ್ನವರು ಹಾಡಿರುವ ಪಂಚಬಾಣ ಸಂದೋಹ.

0: ಕಾರ್ಯಕ್ರಮದ ಕಡೆಯಲ್ಲಿ ಬಿಎಸ್ ಸ್ವಾಮಿಗೌಡ ಅವರು ಹಾಡಿರುವ ರಾಮಾಯಣ ನಾಟಕದ ಹಾಡು ಸುರಕುಲಮಂ ಹಿಂಸಿಸಿ.
1: ಸುರಕುಲಮಂ ಹಿಂಸಿಸಿ, ಸುರಕುಲಮಂ ಹಿಂಸಿಸಿ, ಸುರಕುಲಮಂ ಹಿಂಸಿಸಿ,

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ರಘುನಾಥನವರ ಹಾಡುಗಾರಿಕೆ ಆಲಿಸಬಹುದು. ನಾಳೆ ಸಂಜೆ 4:00 ಮಹಿಳಾರಂಗ, ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಚಂದ್ರಕಲಾ ಸ್ವರಸಂಗೀತ ಬಳಗದ ಸದಸ್ಯೆಯರು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅನಂತರ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಂಬುಜಂ ಕೃಷ್ಣ ಅವರ ರಚನೆ ಓಂ ನಮೋ ನಾರಾಯಣ, ರಾಗ ಕರ್ಣರಂಜಿನಿ, ಖಂಡಚಾಪು ತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಧಾ ರಘುನಾಥನವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಕೆ ಶಿವರಾಮನ್ ಹಾಗೂ ಮೃದಂಗ ಶ್ಯಾಮಸುಂದರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು.
2: ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈ

0: ಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
1: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಸುಕುಮಾರಿ ಸುಮಕೋಮಲ ಇವಳು, ಇವಳಿಗೆ ನಡುಕ ಉಂಟಾಗತ್ತೆ, ಹೆದರಿಕೆ ಉಂಟಾಗತ್ತೆ. ಹಾಗೆ ಆದಾಗ ನೋಡಿ, ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆತಂಕ ಪಟ್ಟು ಅವಳು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ ನೋಡಿ.

ಮುನಿಪೋತ್ತಮರ ಪಾವನದ ವನ, ವನ ಪಾವನ ವನ ಅಲ್ಲಿ ಅನುಪ್ರಾಸ ಅಲಂಕಾರ ಬಂದಿದೆ. ಎಲ್ಲಿ ಕಾಣ್ತಾ ಇಲ್ಲ, ಸಿದ್ಧಾಶ್ರಮಗಳ ಮಂಗಳವಾದಂತಹ ಸ್ಥಳಗಳು ಕಾಣ್ತಾ ಇಲ್ವಲ್ಲ, ಅಲ್ಲಿಂದ ಬರುವಂತಹ ಹವಿಗಳ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಉರಿದು ಕಂಪನ್ನ ಬೀರ್ತಾನಲ್ಲ, ಆ ರೀತಿಯಾದಂತಹ ಆ ಪೊಗೆ ತಳೆದ ಅಗ್ನಿ ಕಾಣ್ತಾ ಇಲ್ವಲ್ಲ, ಆ ರೀತಿಯಾದಂತಹ ಕುಟೀರಗಳು ನಮಗೆ ಕಾಣ್ತಾ ಇಲ್ವಲ್ಲ, ವಾದ ವೇದದ ಧ್ವನಿಗಳು ನಿರಂತರವಾಗಿ ನಡೀತಾ ಇರುತ್ತೆ, ಆ ರೀತಿಯಾದಂತಹ ವಾದ ವೇದದ ಮಧುರವಾದಂತಹ ಪರಿಚಿತವಾದಂತಹ ಧ್ವನಿಗಳು ನನ್ನ ಕಿವಿಗೆ ಕೇಳ್ತಾ ಇಲ್ವಲ್ಲ, ಇಲ್ಲಿಗೆ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದೆ, ಇದು ಅತ್ಯಂತ ದಾರುಣವಾಗಿದೆ, ಅಂತಹ ಒಂದು ದಟ್ಟಡವಿಗೆ ಕರ್ಕೊಂಡು ಬಂದಿದೆಯಲ್ಲ, ಯಾಕೆ ಹೇಳು ಅಂತ ಹೇಳಿ ಜಾನಕಿ ಬಿಸುಸುಯ್ತಾ ಇದ್ದಾಳೆ. ಹಾಗೆ ಹೇಳ್ತಾ

ತನ್ನ ಪತಿಯಾದಂತಹ ರಾಮನನ್ನ ಅವಳು ನೆನಪಿಸ್ಕೊಳ್ತಾ ಇದ್ದಾಳೆ. ಅಂತಹ ರಾಮ ಅವನು ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಯಾವನ ಒಂದು ಚರಿತ್ರೆಯನ್ನ ಯಾರು ಕೇಳಿದರೂ ಅಂತಹ ಒಂದು ಮಂಗಳಕರವಾದಂತಹ ಫಲವನ್ನ ಕೊಡಬಲ್ಲದೋ ಅಂತಹ ರಾಘವ ಜೀವೇಶನಾಗಿರಲ್ಕೆ ಅಂತಹವನ ಪಾದ ಕಮಲಗಳನ್ನ ಬಿಟ್ಟು ಅವಳೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾಳೆ, ಹೇಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ನೋಡಿ ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾ ಇದ್ದಾಳೆ. ಕಮಲದ ಹೂವನ್ನ ಬಿಟ್ಟು ದುಂಬಿ ಈ ಗೊಬ್ಬಳೆಯ ಹೂವನ್ನ ಆಶ್ರಯಿಸಿದ ಹಾಗೆ ಅಲ್ಲಿ ಮಧು ಸಿಗತಿಯೇ, ನನ್ನ ಸ್ಥಿತಿ ಕೂಡ ಹಾಗೆ ಆಯ್ತು. ರಾಘವನ ಪದ ಕಮಲಗಳನ್ನ ಬಿಟ್ಟು ನಾನು ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ, ಅದು ಕಮಲವನ್ನ ಬಿಟ್ಟು ಗೊಬ್ಬಳಿಯ ಹೂವನ್ನ ಬಯಸಿದ ದುಂಬಿಯ ಸ್ಥಿತಿ ಆಯ್ತು. ಇನ್ನು ನನಗೆ ಮಧು ಸವಿ ಉಂಟೆ ಬದುಕಿನಲ್ಲಿ, ಸೌಮಿತ್ರಿ ಹೇಳಪ್ಪ ನಾನು ಮಾಡಿದ ತಪ್ಪೇನೋ ಅಂತ ಹೇಳಿ ತನಗತಾನೆ ತನ್ನ ಒಂದು ವರ್ತನೆಯನ್ನ ತನ್ನ ಒಂದು ಆಸೆಯನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ, ವ್ಯಸನವನ್ನ ಪಡ್ತಾ ಇದ್ದಾಳೆ ಸೀತೆ. ಆಗ ಹೇಳ್ತಾ ಇದ್ದಾನೆ ಜೈಮಿನಿ ಋಷಿಗಳು ಜನಮೇಜಯರಿಗೆ ಕೇಳಿ,

ರಾಮನಿಗೆ ಸಹೋದರನೇ ಇರಬಹುದು ಲಕ್ಷ್ಮಣ, ಆದರೆ ರಾಮ ರಾಜ, ಇವನು ರಾಜರ ಸೇವೆಯಲ್ಲಿ ಇರುವಂಥವನು. ಅವನು ನೋಡಿ ಸೀತೆಯ ಮಾತನ್ನ ಕೇಳಿದಾಗ ಮನಸ್ಸು ಮಮ್ಮಲ ಮರಗತ್ತೆ ಅವನಿಗೆ. ಆದ್ರೆ ಏನ್ ಮಾಡೋದು, ರಾಜಾಜ್ಞೆ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ದ್ವಂದ್ವ ಅಡಕೊತ್ತೆಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಲಕ್ಷ್ಮಣನದು. ಅವನು ಹೇಳ್ತಾ ಇದ್ದಾನೆ ನೋಡಿ, ಆ ರಾಘವೇಶ್ವರ ಹೇಳಿದಂತಹ ಮಾತನ್ನ ನಾನು ಹೇಗೆ ಈ ಸೀತಾ ಮಾತೆಗೆ ಹೇಳಲಿ, ಈ ಜಾನಕಿಗೆ ನಾನು ಹೇಳಲಿ, ಅವಳು ಅಂತಿಂತವಳಲ್ಲ, ತರಣಿ ಕುಲ ಸಾರ್ವಭೌಮನ ರಾಣಿ ಅವಳು. ಇವತ್ತು ಅವಳಿಗಾದಂತಹ ಸ್ಥಿತಿ ಏನು, ಇಲ್ಲಿ ಹೇಗೆ ಅವಳನ್ನ ನಾನು ಈ ದಟ್ಟಡವಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೋ, ನಾನು ಏನು ಮಾಡಬೇಕು ತಿಳಿಯದೆ ತಾಕಲಾಟದಿಂದ ಲಕ್ಷ್ಮಣ ಬೆಂದು ಬೇಗುದಿಗೊಳ್ತಾ ಇದ್ದಾನೆ. ಆ ಬೇಗುದಿ ಅವನಿಗೆ ಕಂಬನಿಯಾಗಿ ಉಕ್ತಾ ಇದೆ ನೋಡಿ.

ಅಂತರಂಗದ ಭಾವ ಕಣ್ಣೀರಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಲಕ್ಷ್ಮಣನಿಗೆ. ದುಃಖಾತಿರೇಕದಿಂದ ಅವನ ಕೆಳ ತುಟಿಗಳೆರಡು ಕಂಪಿಸ್ತಾ ಇವೆ. ಅವನ ಒಡಲೊಳಗೆ ಒಂದು ಬಾಣವನ್ನ ಚುಚ್ಚಿ ತಿರುಗಿಸಿದಂತಹ ವೇದನೆ ಆಗ್ತಾ ಇದೆ. ಸರಿಯಾದಂತಹ ಉಸಿರಾಟ ಕ್ರಮ ನಿಂತು ಹೋಗಿದೆ ಅವನಿಗೆ. ಅವನ ಅವಯವಗಳೆಲ್ಲ ಶೈಥಿಲ್ಯವನ್ನ ಪಡ್ಕೊಂಡಿದೆ. ಅವನ ಎದೆ ಕರಗತಾ ಇದೆ. ಸಹನೆ ಎನ್ನುವುದು ಒಂದು ಸಮತೆಯನ್ನ ಸಮತೋಲನವನ್ನ ಕಳ್ಕೊಳ್ತಾ ಇದೆ. ಅವನ ಕಂಠಗಳಲ್ಲಿ ಮಾತು ಬಿಗಿತಾ ಇದೆ. ಅವನಿಗೆ ಅತಿಯಾದಂತಹ ಶೋಕ ಆದಾಗ ಈ ರೀತಿಯಾದಂತಹ ಒಂದು ಭಾವೋದ್ವೇಗಗಳನ್ನ ಉಂಟಾಗುತ್ತೆ. ಆ ಶೋಕದಿಂದ ಬೆಂಡಾಗಿ ಹೀಗೆ ಅತ್ಯಂತ ಕಠಿಣವಾದಂತಹ ಒಂದು ಕೆಲಸವನ್ನ ಹೇಗೆ ನಾನು ಮಾಡ್ತೀನಿ, ಹೇಗೆ ರಾಮನ ಆಜ್ಞೆಯನ್ನ ಇವಳಿಗೆ ಹೇಳ್ತೀನಿ ಅನ್ನೋದನ್ನ ತಿಳಿಯಲಾರದೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಿಂದ ನಿಧಾನವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ ನೋಡಿ.

ದೇವಿ, ನಿನಗೆ ಇವತ್ತಿನವರೆಗೂ ಹೇಳಿದ್ದಿಲ್ಲ, ಇಲ್ಲಿವರೆಗೂ ಕರ್ಕೊಂಡು ಬರೋವರೆಗೂ ಕೇವಲ ಬಸರಿಯ ಬಯಕೆಯನ್ನು ತೀರಿಸಬೇಕು ಅನ್ನೋಂತಹ ವ್ಯಾಜದಿಂದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನಿನಗೆ ಅಪವಾದ ಬಂದಿತ್ತು, ನಿನ್ನನ್ನು ಇನ್ನು ಇಟ್ಕೊಳ್ಬಾರ್ದು ಅನ್ನೋಂತಹ ಒಂದೇ ಕಾರಣದಿಂದ ರಘುಶ್ರೇಷ್ಠ ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟ. ನಿನ್ನನ್ನು ಕರ್ಕೊಂಡೋಗಿ ಕಾಡಿಗೆ ಕಳುಹಿ ಬಾ ಅಂತ ಹೇಳಿ ನನಗೆ ನೇಮಿಸಿದ, ನನಗೆ ರಾಜನ ಆಜ್ಞೆಯನ್ನ ಮೀರದಿಕ್ಕೆ ಆಗಲಿಲ್ಲ, ನನಗೆ ಅಧಿಕಾರವೂ ಇರಲಿಲ್ಲ. ಹಾಗಾಗಿ ನಿಮ್ಮನ್ನ ಈ ಕಾಡಿಗೆ ನಾನು ಕರ್ಕೊಂಡು ಬಂದಿದ್ದೀನಿ, ಇಲ್ಲಿಗೆ ನನ್ನ ಕೆಲಸ ಮುಗೀತು, ಇನ್ನು ನೀವು ನಿಧಾನಕ್ಕೆ ಎಲ್ಲಿಗಾದ್ರೂ ಹೋಗಮ್ಮ ತಾಯಿ ಅಂತ ಹೇಳಿ ಲಕ್ಷ್ಮಣ ಕಣ್ಣೀರುಗರಿತಾ ಇದ್ದಾನಂತೆ. ಎಂತಹ ಪರಿಸ್ಥಿತಿ ಅವನಿ ಜಾತೆಗೆ ರಾಘವೇಶ್ವರನ ಮಡದಿಗೆ! ಇದು ಅಕ್ಷಮ್ಯವಾದಂತಹ ಒಂದು ಕೃತಿ. ಇದು ಲಕ್ಷ್ಮೀಶನಿಗೆ ಕೂಡ ಇಷ್ಟ ಇಲ್ಲ, ಸ್ವತಃ ವಾಲ್ಮೀಕಿಗಳಿಗೂ ಇಷ್ಟ ಇಲ್ಲ, ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಆ ಸುದ್ದಿಯನ್ನ ಕೇಳಿ ಸೀತಾ ಮಾತೆಗೆ ಏನಾಯ್ತು ನೋಡಿ.

ಲಕ್ಷ್ಮಣನ ಮಾತುಗಳು ಬಿರುಗಾಳಿ ಅಪ್ಪಳಿಸಿದಂತೆ ಆ ಸೀತೆಯ ಕಿವಿಯ ತೆರೆಗಳಿಗೆ, ಕಿವಿಯ ಪೊರೆಗೆ ಬಿದ್ದಿದೆ. ಹಾಗೆ ಬಿದ್ದಂತೆಯೇ ಕಂಪಿಸಿ ಗೊರೆಬಿಟ್ಟ ಬಾಳೆ ಉರುಳುವಂತೆ ಅವಳು ಬಿದ್ದ್ಬಿಟ್ಟಿದ್ದಾಳಂತೆ. ಮುಂದಿನದು ಯಾವುದು ಅವಳಿಗೆ ಗೊತ್ತಿಲ್ಲ. ಅಷ್ಟೇ, ನಿನ್ನ ಬಿಟ್ಟ, ಸೀವರಿಸಿ ಬಿಟ್ಟ ಅನ್ನೋ ಮಾತನ್ನ ಕೇಳ್ತಿದ್ದ ಹಾಗೇನೆ ಅದು ಒಂದು ದೊಡ್ಡ ಬಿರುಗಾಳಿಯ ರೀತಿಯಾಗಿ ಅವಳಿಗೆ ಬಿದ್ದಿದೆ. ಅವಳು ಫಲಿತ ಕದಳಿಯಂತೆ ನೆಲಕ್ಕೆ ಒರಗಿದ್ದಾಳೆ. ಅವಳಿಗೆ ಅಂಗೋಪಾಂಗಗಳಲ್ಲಿ ಚೈತನ್ಯವೆಲ್ಲ ಹೊರಟೋಗಿದೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಣ ಮರುಗಿ ಕಣ್ಣೀರ್ ಕರೆದು ಒಂದು ಎಲೆಯಲ್ಲಿ ಆ ಪತ್ರವನ್ನ ಹಿಡಿದು ಅದನ್ನ ಅವಳಿಗೆ ನೆರಳಾಗಿ ಹಿಡ್ಕೊಳ್ತಾನಂತೆ. ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಇದ್ದಾನಂತೆ. ಹಾಗೆ ಮಾಡುವಾಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ, ಹಾ, ರಾಮನ ಸೇವೆ ಸಂದುದೇ ತನಗೆಂದು ಲಕ್ಷ್ಮಣ ರೋಧಿಸಿದನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ರಾಮನ ಸೇವೆ, ಯಾಕಾದರೂ ನಾನು ಆ ರಾಮನ ಸೇವೆಯನ್ನ ಒಪ್ಕೊಂಡೆ ಅನ್ನೋ ಅಂತಹ ಒಂದು ಜುಗುಪ್ಸೆ ಅವನ ಮನಸ್ಸಿಗೆ ಬಂದಿದೆ, ನೋವು ಬಂದಿದೆ. ಹೀಗೊಂದು ಅರ್ಥ ಮಾಡ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ, ಈ ರೀತಿಯಾಗಿ ಗರ್ಭಿಣಿಯಾದಂತಹ ಮಡದಿ ಯಾವುದಾದ್ರೂ ಕಾರಣದಿಂದ ಮೂರ್ಛೆ ಹೋದಾಗ ಪತಿಯಾದಂಥವನು ಮಾಡಬೇಕಾದಂತಹ ಸೇವೆಯನ್ನ ನಾನು ಮಾಡಬೇಕಾಯ್ತಲ್ಲ ಅನ್ನುವಂತಹ ನೋವು ಕೂಡ ಲಕ್ಷ್ಮಣನ ಒಂದು ಮನಸ್ಸಿನ ಆಳದಲ್ಲಿ ಇದೆ. ಅದೆಲ್ಲವನ್ನು ಮಿಶ್ರಿತ ವ್ಯಾಮಿಶ್ರವಾದಂತಹ ಭಾವದಿಂದ ಮನಸ್ಸಿಗೆ ತಂದುಕೊಂಡು ಲಕ್ಷ್ಮಣ ರೋಧಿಸ್ತಾ ಇದ್ದಾನಂತೆ. ಇಲ್ಲಿ ಕವಿ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಅನ್ನುವುದರಲ್ಲಿ ಫಲಿತ ಕದಳಿ ಅನ್ನುವಂತಹ ಒಂದು ತುಂಬಾ ಸುಂದರವಾದಂತಹ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾನೆ, ಉಪಮೆಯನ್ನ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ, ಒಂದು ಬಾಳೆಗೆ ಒಂದೇ ಗೊನೆ, ಒಮ್ಮೆ ಗೊನೆ ಬಿಟ್ಟ ನಂತರ ಆ ಬಾಳೆಯ ಸಾವು, ಅದು ಮತ್ತೆ ಇನ್ನೊಂದು ಗೊನೆ ಬಿಡೋದಿಲ್ಲ. ಸೀತಾ ಮಾತೆಗಾದರೂ ಆದಿದ್ದು ಹಾಗೇನೆ. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಇದಾದ ನಂತರ ಅವಳು ರಾಮನೊಂದಿಗೆ ಜೀವನ ಮಾಡೋದೇ ಇಲ್ಲ, ಬದುಕೋದೇ ಇಲ್ಲ. ಲವಕುಶರ ಜನನದ ನಂತರ ಅವಳು ಮತ್ತೆ ಭೂಮಾತೆಯ ಮಡಿಲಲ್ಲಿ ಹೋಗುವಂಥದನ್ನೇ ನಾವು ಕಾಣುವಂಥದ್ದು. ಹಾಗಾಗಿ ಬಾಳೆಗೊಂದು ಗೊನೆ ಅನ್ನೋ ರೀತಿಯಾಗಿ ಅವನಿಜಾತೆಯಾದಂಥ ಸೀತೆಗೆ ಒಮ್ಮೆ ಮಾತ್ರ ಗರ್ಭಧಾರಣೆಯ ಒಂದು ಸಂದರ್ಭ, ಒಮ್ಮೆ ಮಾತ್ರ ಸುಖದ ಆ ಒಂದು ಕ್ಷಣಗಳು ರಾಮನೊಂದಿಗೆ ಬದುಕಿನ ಒಂದು ಸುಂದರವಾದ ಬಾಳ್ವೆ. ಹಾಗೆ ಅವನು ಉಪಚಾರ ಶೈತ್ಯೋಪಚಾರವನ್ನು ಮಾಡ್ತಿರ್ಬೇಕಾದ್ರೆ ಅವಳಿಗೆ ನಿಧಾನಕ್ಕೆ ಚೈತನ್ಯ ಬರ್ತಾ ಇದ್ದೆ ನೋಡಿ.

ಶೈತ್ಯೋಪಚಾರದಿಂದ ಒಂದು ಅರೆಗಳಿಗೆಯಲ್ಲಿ ಕಣ್ಣು ತೆರಿತಾಳಂತೆ ಸೀತೆ. ಕಣ್ಣು ತೆರೆದ ಸೀತೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾಳೆ. ಸೌಮಿತ್ರಿಯನ್ನ ನೋಡಿ ಕೇಳ್ತಾ ಇದ್ದಾಳೆ, ಒಂದೇ ಸಾರಿಗೆ ಖಡ್ಗದಿಂದ ನನ್ನ ಕೊರಳನ್ನ ಕೊಯ್ದು ಬಿಸಾಕದೆ ಹೀಗೆ ನನ್ನನ್ನ ಬಿಟ್ಟ ಕಾರಣವಾದರೂ ಏನು, ನಾನು ಮಾಡಿದಂತಹ ಅಪರಾಧವಾದರೂ ಏನು, ಕೈಯಾರೆ ಖಡ್ಗವನ್ನ ಕೊಟ್ಟು ತನ್ನ ಅರಸಿಯನ್ನ ಹೊಯ್ದು ಕೊಲ್ಲು ಎಂದು ಹೇಳದೆ ಈ ರೀತಿಯಾಗಿ ಕಾಡಿಗೆ ಕಳಿಸಿ ಬಾ ಅಂತ ಹೇಳಿದ್ನಲ್ಲ ರಾಘವ, ಆಹಾ ಕಾರುಣ್ಯ ನಿಧಿ ಅಲ್ವೇ ಅವನು ಅಂತ ಹೇಳಿ ಕಮಲ ಪತ್ರ ನೇತ್ರೆಯಾದಂತಹ ಸೀತೆ ಅಳಲತಾ ಇದ್ದಾಳಂತೆ, ತುಂಬಾ ದುಃಖದಿಂದ ನೊಂದುಕೊಳ್ತಾ ಇದ್ದಾಳಂತೆ. ಇಲ್ಲಿ ಈ 16ನೆಯ ಪದ್ಯದಿಂದ 31ನೆಯ ಪದ್ಯದವರೆಗೆ ಇರುವಂತಹ ಈ ಎಲ್ಲ ಪದ್ಯಗಳಲ್ಲಿ ಇಡೀ ಕನ್ನಡ ಕಾವ್ಯದಲ್ಲಿಯೇ ನಾವು ಕಾಣುವಂತಹ ಅತ್ಯಂತ ಮೊನಚಾದಂತಹ ವ್ಯಂಗ್ಯ ಭಾವ ಇಲ್ಲಿ ನಾವು ಕಾಣಬಹುದು. ಮತ್ತೆ ಎಲ್ಲ ರೀತಿಯಾದಂತಹ ಮಾನವೀಯ ಸ್ವಭಾವಗಳು, ಇಲ್ಲ ಮಾನವೀಯ ಮನಃಶಾಸ್ತ್ರದ ಆ ಮನಸ್ಸಿನ ನೆಲೆಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ 16ರಿಂದ 31ನೆಯ ಪದ್ಯದವರೆಗೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವ ಒಂದು ಸಂಗತಿ, ಆಘಾತಕಾರಿಯಾದಂತಹ ಸಂಗತಿ ಮೊದಲಿಗೆ ನಮ್ಮನ್ನು ಅಪ್ಪಳಿಸಿದಾಗ ನಮಗೆ ತೋರುವಂತಹ ಏಕೈಕ ಮಾರ್ಗ ಅಂದ್ರೆ ಆತ್ಮಘಾತಕತೆ. ನಮ್ಮನ್ನ ಯಾಕೆ ಉಳಿಸ್ತ, ಸಾಯಿಸ್ಬಿಡಬಾರ್ದಿತ್ತ ಅನ್ನೋ ಒಂದು ಮೊದಲಿಗೆ ಸೂಚಿಸುವಂತ ತೋರುವಂತಹ ಪರಿಹಾರ. ಆ ನಂತರ ಕ್ರಮವಾಗಿ ಭಾವನೆಗಳು ಹೇಗೆ ಹೊರಹೊಮ್ಮಿ ಬೇರೆ ಬೇರೆಯ ರೂಪಗಳನ್ನು, ಬೇರೆ ಬೇರೆಯ ಸ್ತರಗಳನ್ನು, ಬೇರೆ ಬೇರೆಯ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ 16ರಿಂದ 31ನೆಯ ಈ ಷಟ್ಪದಿಯವರೆಗೆ ನಾವು ಕಾಣ್ತಾ ಹೋಗ್ಬೋದು. ಈಗ ಮೊದಲನೆಯದರಲ್ಲಿ ಸೀತೆ ಮಾಡಿರೋದಾದರೂ ಅದೇ, ಇದು ಧ್ವನಿ. ಅಲ್ಲಿ ನೋಡಿ ಅಂತ ವ್ಯಂಗ್ಯ ಧ್ವನಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ.

ಈಗ ಅಬಲೆಯಾಗಿರುವಂತಹ ಅಬಲೆ ಸ್ತ್ರೀ ಸೀತೆ ತನ್ನ ಪರಿಸ್ಥಿತಿಯನ್ನ ಹಂತ ಹಂತವಾಗಿ ತನಗೇ ತಾನು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ. ರಘುಶ್ರೇಷ್ಠ ನನ್ನ ಬಿಟ್ಟನೆ, ನಿಜವಾಗ್ಲೂ ಬಿಟ್ಬಿಟ್ನ, ನನಗಾಗಿ ರಾವಣನೊಡನೆ ಯುದ್ಧ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕರೆದುಕೊಂಡು ಬಂದಂತಹ ಆ ರಘುಶ್ರೇಷ್ಠ ನನ್ನನ್ನು ಬಿಟ್ಟನೆ, ಅಕಟಕಟ ತಾ ಮುಟ್ಟನೆ, ನನ್ನನ್ನು ಮುಟ್ಟಲ್ವಾ ಅವನು ಇನ್ನು ಮೇಲೆ. ನನಗೆ ಕೊಟ್ಟಿದ್ದಂತಹ ಆ ಒಂದು ಸುಂದರವಾದಂತಹ ಬಾಳಿಗೆ ಸಂಚಕಾರವನ್ನ ತಂದುಬಿಟ್ನ ಅವನು. ನಿಜವಾಗ್ಲೂ ಲಕ್ಷ್ಮಣ ಹೇಳಿದನ ಅವನು ಈ ರೀತಿಯಾದಂತಹ ಅರಣ್ಯದಲ್ಲಿ ನನ್ನನ್ನ ಬಿಟ್ಟು ಬಿಟ್ಟು ಬಾ ಅಂತ ಹೇಳಿ ನಿನಗೆ ನಿರೂಪವನ್ನ ಸತ್ಯವಾಗಿಯೂ ಕೊಟ್ಟನ. ಅಯ್ಯೋ ಕೆಟ್ಟನೆ ನಾನು, ಕಣ್ಗೆಟ್ಟನೆ, ಕೆಟ್ಟೋದ್ನಲ್ಲ. ಈ ರೀತಿಯಾಗಿ ಅವನು ಒಂದೊಮ್ಮೆ ಮಾಡಿದ್ದೇ ಆದರೆ ನನ್ನ ಬಾಳು ಮೂರಾ ಬಟ್ಟೆ ಆಗೋಯ್ತಲ್ಲ. ಹೇಗೆ ನಾನು ನನ್ನ ಮನೋವಲ್ಲಭನಾದಂತಹ ರಾಮನನ್ನ ಬಿಟ್ಟು ಈ ಅಡವಿಯಲ್ಲಿ ಪಿಶಾಚಿಯಂತೆ ಅಲೆಯುತ್ತಾ ನಾ ಹೇಗಿರಲಿ, ಕೆಟ್ಟಿರಲ ಎಂದು ಅಬಲೆ ವರಲ್ದಳು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕವಿಯ ಮತ್ತೊಂದು ಚಾತುರ್ಯವನ್ನ ನಾವು ಗಮನಿಸಬೇಕು. ಇಲ್ಲಿ ಮೂರ್ಧನ್ಯ ವರ್ಣಗಳಾದಂತಹ ಟವರ್ಗದ ಟ ವರ್ಣವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾನೆ. ಆ ಮತ್ತೆ ಮತ್ತೆ ಆ ಟವರ್ಗದ ಪ್ರಯೋಗ, ಮೂರ್ಧನ್ಯ ವರ್ಣಗಳ ಪ್ರಯೋಗ ಆ ಪರಿಸ್ಥಿತಿಯ ಕರ್ಕಶತೆಯನ್ನುವೆ. ಮತ್ತೆ ಅದನ್ನ ಸ್ವೀಕಾರ ಮಾಡಬೇಕಾದ್ರೆ ಸೀತೆ ಎಷ್ಟು ಕಷ್ಟಪಟ್ಟು ಅದನ್ನ ಒಪ್ಕೊಳ್ಬೇಕಾಯ್ತು ಅನ್ನೋ ಅಂತಹ ಸೀತೆಯ ಒಂದು ಸಂಕಷ್ಟವನ್ನು ಕೂಡ ಅದು ಆ ವರ್ಣಗಳ ಪ್ರಯೋಗ ಕೂಡ ಕವಿಗಳ ಕಾವ್ಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಷಟ್ಪದಿ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತೆ ನೋಡಿ, ಅವಳು ಹಿಂದಿನದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಯಾವಾಗ ವಿವಾಹದ ಕಾಲದಿಂದ ಅವಳು ತನ್ನ ಕಳೆದ ಬಾಳ್ವೆಯನ್ನ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾಳೆ ನೋಡಿ.

ಅಂದು ಮಿಥಿಲಾಪುರಕ್ಕೆ ವಿಶ್ವಾಮಿತ್ರ ಮುನಿಯೊಂದಿಗೆ ಬಂದು ಆ ಹರಧನಸ್ಸನ್ನು ಮುರಿದು ಮದುವೆಯಾದಂದಿನಿಂದ ಮೊದಲಾಗಿ ನನ್ನನ್ನು ಏಕರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾನೆ. ನಾನು ಒಂದು ಕ್ಷಣ ಅಗಲಿದೆ ಎಂದರೆ ತಾನು ನೊಂದುಕೊಳ್ತಿದ್ದಂತಹ ರಾಮ ನನ್ನನ್ನು ಬಿಟ್ಟನೆ, ಸೌಖ್ಯವನ್ನ ಪಡ್ತಾ ಇದ್ದಾನೆಯೇ ನನ್ನನ್ನು ಬಿಟ್ಟು. ನನಗಾಗಿ ಕಾಡು ಕಾಡನ್ನೆಲ್ಲ ಅಲದು ಕಪಿ ಸೈನ್ಯವನ್ನ ಕಟ್ಟಿ ಕಡಲಿಗೆ ಸೇತುವೆಯನ್ನ ಕಟ್ಟಿ ದೈತ್ಯರನ್ನೆಲ್ಲ ಕೊಂದು ಅಗ್ನಿ ಮುಖದಲ್ಲಿ ನನ್ನನ್ನು ಪರೀಕ್ಷೆ ಮಾಡಿ ಅಗ್ನಿ ಪೂತೆಯಾದಂತಹ ನನ್ನನ್ನ ಮತ್ತೆ ಬಿಟ್ಟನೆ, ನನ್ನಲ್ಲಿ ಅಪರಾಧವನ್ನ ಅವನು ಕಂಡುಬಿಟ್ನ, ಇದು ನಿಜವಾ, ಇದು ನಂಬಬಹುದಾ, ನಾನು ಕಿವಿಯಾರೆ ಕೇಳ್ತಿರೋಂಥದ್ದು ಸತ್ಯವಾ? ಅದೇ ಅವಳಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಮತ್ತೆ ಮತ್ತೆ ಎಲ್ಲವನ್ನೂ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ಗೊಂದಲದ ಒಂದು ಬೀಡಾಗಿದೆ ಇವಾಗ.

ಸೀತೆ ಈಗ ಇರುವಂತಹ ಏಕೈಕ ಆಸರೆ ಲಕ್ಷ್ಮಣ. ಅವಳು ಹೇಳ್ತಾ ಇದ್ದಾಳೆ, ನೀನು ನನಗೆ ಎಲ್ಲರಲ್ಲಿ ಅತ್ಯಂತ ಪ್ರಿಯನಾದಂತಹ ಮೈದುನ. ನಾವು ಅರಣ್ಯ ವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಾಡಿನಲ್ಲಿ ಸಂಚಾರ ಮಾಡುವಾಗ ನನ್ನ ಕಾಲುಗಳು ಸೀಳಿ ರಕ್ತ ಬರುವಾಗ ನನ್ನನ್ನು ಉಪಚಾರ ಮಾಡಿದೀಯಾ? ಗರ್ಜಿಸಿ ಬಂದಂತಹ ವಿರಾದ ನನ್ನ ಮರ್ದಿಸಿದ್ದೀಯಾ? ನನ್ನನ್ನು

ರಕ್ಷಿಸಿದ್ದೀಯಾ, ಪಂಚವಟಿಯಿಂದ ನಾನು ಬಲವಂತವಾಗಿ ಕಳಿಸಲು ನೀನು ಹೋಗಿದ್ದೀಯಾ, ಇಷ್ಟೆಲ್ಲ ಪ್ರೀತಿಯಿಂದ ಮಮತೆಯಿಂದ ನೀನು ನನ್ನ ಜೊತೆ ಆ ಮೈದುನತನವನ್ನ ಮೆರೆದಿದ್ದೀಯ, ನೀನು ಇಂತಹ ಒಲುಮೆಯ ಮೈದನನಾದಂತ ನಿನಗೆ ಹೇಗೆ ಮನಸ್ಸು ಬಂತು ಸೌಮಿತ್ರಿ? ಈ ರೀತಿಯಾದಂತಹ ದಟ್ಟಡವಿಯಲ್ಲಿ ನನ್ನನ್ನ ಏಕಾಂಗಿಯಾಗಿ ರಥದಿಂದ ಇಳಿಸಿ ವಾಪಸ್ಸು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ಅವಳು ಮತ್ತೆ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾಳೆ.

0: ದುಃಖಾತಿಶಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರು ಆಗ್ತಾ ಇದೆ. ಚಿಂತನೆಗೆ ಒಂದು ನಿರ್ದಿಷ್ಟವಾದ ದಿಕ್ಕುಗತಿಗಳು ಕಾಣ್ತಾ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು, ಬರ್ತಾ ಇದೆ ಅಂತ ಕೇಳಿದಂಥವಳು ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ, ಆ ರಾಮನ ರಮಣೀಯ ಮನೋಹರವಾದಂತಹ ರೂಪವಾದರೂ ಎಂಥದ್ದು, ಅವನ ನೀಲವಾದಂತಹ ಮೂಗಿನ ಸೌಂದರ್ಯವೋ, ಅವನ ತುಂಬಿದ ಕೆನ್ನೆಗಳ ಒಂದು ಸೌಂದರ್ಯವೋ, ಆ ಕಣ್ಣಿನ ಹೊಳಪೋ, ನಿಡಿದಾದ ಹುಬ್ಬುಗಳ ಆ ಒಂದು ಸೌಂದರ್ಯವೋ, ಆ ಅಗಲವಾದಂತಹ ಹಣೆಯೋ, ಥಳಥಳಿಸುವಂತಹ ಮಕುಟವೋ, ಕಿವಿಯಲ್ಲಿ ಇರುವಂತಹ ಮಕರ ಕುಂಡಲವೋ, ಚುಬುಕಾಗ್ರವೋ, ಗದ್ದದ ತುದಿಯೋ, ಹೀಗೆ ಲಲಿತವಾದಂತಹ ಕೆಂಪಾದಂತಹ ತುಟಿಗಳ ಒಂದು ಚೆಲುವೋ, ಹೊಳೆಯುವಂತಹ ದಂತ ಪಂಕ್ತಿಯ ಒಂದು ಸೊಬಗೋ, ಆ ಎಳೆನಗೆಯ ಮೋಹನವೋ ಚೆಲ್ಲುವೋ, ಇಂತಹ ಸಿರಿ ಮೊಗದಿಂದ ಕೂಡಿರುವಂತಹ ಆ ರಾಘವನ ಆ ಒಂದು ಮೊಗವನ್ನ ನಾನು ನೋಡದೆ ಹೇಗಿರಲಿ ಲಕ್ಷ್ಮಣ, ನೀನು ನನ್ನನ್ನ ಇಲ್ಲಿ ಕಾಡಿನಲ್ಲಿ ಬಿಟ್ಟು ಹೋಗುವ ನಿರ್ಧಾರವನ್ನ ಹೊತ್ತು ಬಂದಿದ್ದೀಯಲ್ಲ, ಆ ರಾಘವನ ಚೆಲುವನ್ನ ರಮಣೀಯ ಮನೋಹರವಾದಂತಹ ರೂಪವನ್ನ ಕಣ್ಣುಗಳಿಂದ ಕಾಣದೆ ನಾನು ಹೇಗಿರಲಿ ಎಂದು ಹೇಳಿ ಅವಳು ಕಳವಳಿಸ್ತಾ ಇದ್ದಾಳೆ. ಭುವನಾಭಿರಾಮನನ್ನ ನೋಡದೆ ನಾನು ಹೇಗೆ ಬಾಳಲಿ ಅಂತ ಹೇಳ್ತಾ ಇದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆರ್ಥಿಕ ವಿಕಾಸ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ.